ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹೆರ್ಟ್ಸ್. ಇಂದು 1948ನೇ ರಾಷ್ಟ್ರೀಯ ಶಕವರ್ಷ, ಅಶ್ವಯುಜ ಮಾಸದ ಎರಡನೇ ದಿನ, ಅಂದರೆ 2026ನೇ ಇಸವಿ ಸೆಪ್ಟೆಂಬರ್ ತಿಂಗಳ 24ನೇ ತಾರೀಕು ಗುರುವಾರ. ಈಗ ಸಮಯ 5:56:45. ನಮ್ಮ ಪ್ರೀತಿಯ ಕೇಳುಗರಿಗೆಲ್ಲ ಶ್ರುತಿ ಸಂಜೀವ್ ಹಾರೈಸುವ ಶುಭೋದಯ. ಶುಭ ನುಡಿ. ಬದುಕು ಎಂದ ಮೇಲೆ ಜಟಿಲವಾದ ಮತ್ತು ಅನಿರೀಕ್ಷಿತವಾದ ಸಮಸ್ಯೆಗಳು ಬಂದೇ ಬರುತ್ತವೆ. ಅಪಾರವಾದ ಎದೆಗಾರಿಕೆಯಿಂದ ಅವುಗಳನ್ನು ಮೆಟ್ಟಿ ನಿಲ್ಲಿ. ಹೀಗೆ ಮಾಡಿದರೆ ಭವಿಷ್ಯದಲ್ಲಿ ಎದುರಾಗುವ ಎಂಥ ಕಠಿಣ ಪರಿಸ್ಥಿತಿಯನ್ನು ನೀವು ಯಶಸ್ವಿಯಾಗಿ ಎದುರಿಸಬಲ್ಲಿರಿ. ಹೀಗೆಂದವರು ಅಮೆರಿಕನ್ ತತ್ವಜ್ಞಾನಿ ವಿಲಿಯಂ ಜೇಮ್ಸ್.

ಆಕಾಶವಾಣಿ ಮಡಿಕೇರಿ, ಸಮಯ 6:05. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ, 6:30 ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ, 6:35 ರೈತರಿಗೆ ಸಲಹೆ, 6:40 ಸ್ವರ ಮಾಧುರ್ಯ, 7:15 ಭಾವಗೀತೆಗಳನ್ನು ಆಲಿಸುವಿರಿ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, 8:35 ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ, 8:50 ಕಗ್ಗದ ಸಿರಿ, ಕವಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ಕುರಿತು ಕಾರ್ಯಕ್ರಮ ಸರಣಿ ಬೆಂಗಳೂರು ಕೇಂದ್ರದಿಂದ. 9:45 ಕನ್ನಡ ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಮುಸಿರಿ ಸುಬ್ರಹ್ಮಣ್ಯ ಅಯ್ಯರವರ ಹಾಡುಗಾರಿಕೆ ಕೇಳಲಿದ್ದೀರಿ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಪಜಾನ. 11:00 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ವಿಷಯ ಕೃಷಿ ಅರಣ್ಯ. ಭಾಗವಹಿಸುತ್ತಾರೆ ವಿ ದೇವರಾಜು, ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ. ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. 11:30 ಕನ್ನಡ ಚಿತ್ರಗೀತೆಗಳು. 12:05 ವನಿತಾ ವಿಹಾರದಲ್ಲಿ ಕೊಡಗಿನ ಪೊನ್ನಂಪೇಟೆ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಕ್ಷಮಿಸಿಬಿಡು ನನ್ನ. ಬಳಿಕ ಪೊನ್ನಂಪೇಟೆ ಬಾಳಲಿಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಂಪ್ರದಾಯದ ಹಾಡುಗಳು. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. 12:35 ಆರೋಗ್ಯ ಕಾರ್ಯಕ್ರಮ, ಇದರಲ್ಲಿ ಅಂತಾರಾಷ್ಟೀಯ ಆಯುರ್ವೇದ ದಿನ ಸೆಪ್ಟೆಂಬರ್ 23. ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಆಯುರ್ವೇದ ತಜ್ಞರಾದ ಡಾ ಸುಕೃತ್ ಜಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಎಂಕೆ ಶಿವಕುಮಾರ್. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಡಾ ಪ್ರಭಾಕರ್ ಬಿಎನ್ ಅವರಿಂದ ಮಾಹಿತಿ. 1:20 ಭಾವಗೀತೆಗಳು. 1:30 ಪ್ರಸ್ತುತ ವಿದ್ಯಮಾನಗಳನ್ನೊಳಗೊಂಡ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. 3:00 ವಿವಿಧ ಭಾರತಿ ಕಾರ್ಯಕ್ರಮ. 4:00 ಕೊಡಗಿನ ಜನಪದ ಹಾಡುಗಳು. 4:30 ಕನ್ನಡದ ಹಳೆ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ. ಇಂದು 5:00 ಕೊಡವಸಿರಿ ಕಾರ್ಯಕ್ರಮದಲ್ಲಿ ಕಾನೂರು ಕೋತೂರು ಮಹಿಳಾ ಮಂಡಳಿ ವತಿಯಿಂದ ನಾಟಕ ನಂಗ ಬದಲಾಕೊಂಡು, ನಿರ್ಮಾಣ ಬಾಳೆಯಡ ದಿವ್ಯಾಮಂದಪ್ಪ. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:30 ಜಿಲ್ಲಾ ವಾರ್ತಾಪತ್ರ. 6:50 ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಇದರಲ್ಲಿ ಬಿತ್ತನೆ ಬೀಜ, ರಸಗೊಬ್ಬರ, ಪೀಡೆನಾಶಕ ಖರೀದಿ ಮಾಡುವಾಗ ವಹಿಸಬೇಕಾದ ಎಚ್ಚರಿಕೆ ಕ್ರಮ, ಈ ಕುರಿತು ಡಾ ಎಚ್ಆರ್ ಪ್ರಕಾಶ್ ಅವರೊಂದಿಗಿನ ಸಂದರ್ಶನ. ಬಳಿಕ ಮಾರುಕಟ್ಟೆ ಧಾರಣೆ ಕೇಳುವಿರಿ. 7:20 ಸುದ್ದಿ ಚೊಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು

ಈಗ ಕೇಳೋಣ ವಿಜಯದಾಸರ ಕೀರ್ತನೆ. ರಾಘವೇಂದ್ರ ಗುರು ಪಾವನಕಾಯ ಹಾಡಿದ್ದಾರೆ ವಿದ್ಯಾಭೂಷಣ.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ ಆಲಿಸುತ್ತಿರುವಿರಿ. ಇನ್ನು ಕೇಳೋಣ ನಾಗೇಶ್ ಕಾಲೂರು ಅವರ ರಚನೆಯ ಏಳಿ ಬಾಲರೇ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಮಂಗಳರವಿ.

ಉದಯರಾಗ ಕಾರ್ಯಕ್ರಮದ ಕೊನೆಯಲ್ಲಿ ಬೈಮನ ಜ್ಯೋತಿ ತಿಮ್ಮಯ್ಯ ಅವರ ರಚನೆ ಗೋಪಾಲ ಬಾಲ ನಮೋ, ಗಾಯಕರು ದೊಡ್ಡೇರ ದೀಪಕ್.

ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ಕುರಿತು ಕಾರ್ಯಕ್ರಮ ಸರಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ಇನ್ನು ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಮತ್ತು ಹರಿವು ಇವೆರಡು ಪದಗಳ ನಡುವೆ ಸೂಕ್ಷ್ಮ ಹಾಗೂ ಸ್ಥೂಲವಾದ ಅರ್ಥ ಹಾಗೂ ಧ್ವನಿ ವ್ಯತ್ಯಾಸಗಳಿವೆ. ಆದರೆ ಇವೆರಡನ್ನು ಪರಸ್ಪರ ಪೂರಕ ಅರ್ಥ ಹಾಗೂ ಧ್ವನಿಗಳಲ್ಲಿ ಗಮನಿಸಿದಾಗ ಮನುಷ್ಯರ ಮುಂಬಾಳಿನಲ್ಲಿ ನಿರಂತರವಾಗಿ ಅಗತ್ಯವಾದ ಅರಿವಿನ ಹರವು ಎಂಬುದರ ವೈಶಾಲ್ಯತೆ ವೇದ್ಯವಾಗುತ್ತದೆ. ಅರಿ, ಅರಿಪು, ಅರಿಮೆ, ಅರಿವು ಎಂದರೆ ತಿಳಿ, ತಿಳಿಸು, ತಿಳಿವಳಿಕೆ, ಜ್ಞಾನ ಎಂದಾದಲ್ಲಿ ಹರಿವು ಎಂಬುದು ಮುನ್ನಡೆ, ಪ್ರವಹಿಸು ಎಂದಾಗುತ್ತದೆ. ಅರಿವಿನ ಹರಿವು ಎನ್ನುವುದನ್ನು ಅಪಾರವಾದ ಜ್ಞಾನ, ಪ್ರಕಾಂಡ ಪಾಂಡಿತ್ಯ, ಅದ್ಭುತ ವಿವೇಕ, ಅಪ್ರತಿಮ ಚಾತುರ್ಯ, ಬೌದ್ಧಿಕತೆ, ಬುದ್ಧಿವಂತಿಕೆ, ಚುರುಕುಮತಿತ್ವ, ತೀಕ್ಷ್ಣಮತಿ, ಅಪಾರ ಜಾಣ್ಮೆ, ಜ್ಞಾನದ ಪ್ರವಹನ, ತಿಳುವಳಿಕೆಯ ಆಳ ಎಂದೆಲ್ಲ ವಿಶ್ಲೇಷಿಸಬಹುದಾಗಿದೆ. ಈ ಜಗತ್ತಿನಲ್ಲಿನ ಪ್ರತಿಯೊಬ್ಬ ಮನುಷ್ಯರೂ ಸಹ ಯಾವುದೇ ದೇಶ, ಭಾಷೆ, ಮತ ಪಂಥ, ಕುಲ, ಜಾತಿ ಇತ್ಯಾದಿಗಳಿಗೆ ಸೇರಿರಲಿ, ಗಂಡ ಆಗಿರಲಿ, ಹೆಣ್ಣಾಗಿರಲಿ, ಯಾವುದೇ ವಯೋಮಾನದಲ್ಲಿರಲಿ, ಅದರಲ್ಲಿಯೂ ವಿದ್ಯಾವಂತ ಅಥವಾ ಅವಿದ್ಯಾವಂತರಾಗಿರಲಿ, ಆಗಿಲ್ಲದೇ ಇರಲಿ, ತಮ್ಮ ತಮ್ಮ ದೈನಂದಿನ ಜೀವನ ನಿರ್ವಹಣೆಗೆ ಪಡೆದುಕೊಳ್ಳಬೇಕಾದದ್ದು ಅರಿವು. ಕವಿರಾಜ ಮಾರ್ಗದಲ್ಲಿ ಮಾ ಮೂಗರಂ ಅರಿಪಲ್ಕೆ ಅರಿವರ್ ಎಂದು ಹೇಳಿದೆ. ಇದರರ್ಥ ಮೂಗನಿಗೂ ಸಹ ಯಾವುದಾದರೂ ವಿಷಯದ ಬಗ್ಗೆ ತಿಳಿಸಿದಲ್ಲಿ ತಿಳಿವು ಮೂಡುತ್ತದೆ. ಈ ತಿಳವಳಿಕೆ ಎನ್ನುವುದು ಮನುಷ್ಯರು ತಮ್ಮ ತಮ್ಮ ಸುತ್ತಲಿನ ಪ್ರಕೃತಿ, ಇತರೆ ಜೀವಲೋಕದ ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದೊಂದಿಗೆ ಸಮನ್ವಯ ಭಾವಗಳಿಂದ ಬಾಳುವಂತೆ ಮಾಡುವಲ್ಲಿ ದಿಕ್ಸೂಚಿ ಇದ್ದಂತೆ. ಮನಃಶಾಸ್ತ್ರಜ್ಞರು ಅರಿವನ್ನು ಸಂವೇದನೆ, ಭಾವನೆ, ಅನುಭೂತಿ, ಸಂಕಲ್ಪ, ಇಚ್ಛಾಶಕ್ತಿ, ಪ್ರೇರಣೆ ಎಂದು ವಿಶ್ಲೇಷಿಸಿದ್ದು, ಇವು ಮೂರು ಪ್ರಜ್ಞೆಯ ಅಂತಿಮ ಕ್ರಿಯೆಗಳೆಂದು ಗುರುತಿಸಿದ್ದಾರೆ. ವಾಸ್ತವದಲ್ಲಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವುದೇ ಅವರಲ್ಲಿನ ತಿಳುವಳಿಕೆಗಳು. ಈ ತಿಳುವಳಿಕೆಗಳನ್ನ ಸಂಸ್ಕಾರವೆಂದು, ಪ್ರಬುದ್ಧತೆ, ಹಿರಿಮೆ, ಹಿರಿತನ, ಉತ್ತಮ ಆದರ್ಶಮಯ ಹಾಗೂ ಅನುಸರಣೀಯ ವ್ಯಕ್ತಿತ್ವದ ಪ್ರತೀಕವೆಂದು ನೋಡಲಾಗುತ್ತದೆ. ಅಹಿಂಸೆ, ಸತ್ಯ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನೇಹ ಭಾವ, ಗೌರವದ ನಡೆ ನುಡಿ ಮುಂತಾದ ಸದ್ಗುಣಗಳ, ಸಚ್ಚರಿತೆಯ ನಡಾವಳಿಗಳ ಸಂಸ್ಕೃತಿ ಎಂದು ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು, ಧರ್ಮ ಸೂತ್ರಗಳ ಪ್ರತಿಪಾದಕರು, ದಾರ್ಶನಿಕರು, ಪ್ರವಾದಿಗಳು, ಸಾಧು ಸಂತರು, ಶಿವಶರಣರು, ದಾಸರು, ತತ್ವಪದಕಾರರ ಆದಿಯಾಗಿ ಬಹುತೇಕರು ಹೇಳುತ್ತಲೇ ಬಂದಿದ್ದಾರೆ. ಅರಿವೇ ಗುರು, ನಿನಗೆ ನೀನೇ ಗುರು. ಈ ಅರಿವನ್ನು ಕ್ರಮವಾಗಿ ಆಗು ಮಾಡಿಕೊಳ್ಳುತ್ತಾ ನಿನ್ನನ್ನು ನೀನು ಸಂಪೂರ್ಣ ತಿಳಿದಾಗ ಸೃಷ್ಟಿಕರ್ತನ ಔದಾರ್ಯಗಳು ಅರ್ಥವಾಗಬಲ್ಲವು. ಹಾಗೆ ಮುಂದೆ ಸಾಗಿದಲ್ಲಿ ನೀನು ನಿನ್ನ ಮನೆಯ ಸದಸ್ಯ ಮಾತ್ರವಲ್ಲ, ನಿನ್ನ ಊರು, ನಾಡು, ದೇಶ ಹಾಗೂ ವಿಶ್ವದ ಸದಸ್ಯ ಮತ್ತು ವಿಶ್ವ ಪ್ರಜೆ ಎಂಬ ವಿಶಾಲ ಭಾವಗಳು ಮನೆ ಮಾಡತೊಡಗುತ್ತವೆ.

0: ಇದರಿಂದಾಗಿ ನಮ್ಮ ನಮ್ಮೊಳಗೆ ಹುಟ್ಟಿಕೊಂಡ ಜಾತಿ, ಕುಲ, ಮತ ಧರ್ಮ, ಲಿಂಗ, ತರತಮಗಳಂತಹ ಅಜ್ಞಾನಗಳು ಇಲ್ಲವಾಗಿ ಅರಿವಿನ ಬೆಳಕು ನಮ್ಮನ್ನು ಆವರಿಸುತ್ತದೆ. ವಿಶ್ವದೊಳಗೆ ಒಂದಾಗಿ ಬಾಳಿಸುವ ವಿಶ್ವಾತ್ಮ ವ್ಯಕ್ತಿತ್ವದತ್ತ ಹೊರಳುವಂತೆ ಮಾಡುತ್ತದೆ. ಇದರಿಂದಾಗಿ ಅರಿವಿನ ಹರವನ್ನು ವಿಶ್ವಜ್ಞಾನದ ಕೋಶವೆಂದು ತಿಳಿಯಬೇಕಿದೆ. ವಿಶ್ವದ ವಿಷಮತೆಗಳಿಗೆ ತಿಲಾಂಜಲಿ ಇಡಬೇಕಿದೆ. ನಮಗಾರಿಗೂ ಯುದ್ಧ ಬೇಡ, ಶುದ್ಧ ಜ್ಞಾನ ಬೇಕು. ಬುದ್ಧನ ಮಹಾಬಳಕಿನ ಅರಿವು ಬೇಕೆಂಬ ಭಾವಗಳು ಮೂಡುತ್ತವೆ. ನಿನಗೆ ವಿಶ್ವದ ಸೃಷ್ಟಿ, ಸ್ಥಿತಿ, ಪ್ರಳಯ ಅಥವಾ ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮತೆಗಳು ಅರ್ಥವಾಗಬೇಕಾದರೆ ನಿನ್ನ ಅರಿವಿನ ಹರವು ವಿಸ್ತರಿಸುತ್ತಾ ಮುಂದಾಗಬೇಕಿದೆ.
1: ಇದುವರೆಗೂ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನಾ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35:20. ಈಗ ರೈತರಿಗೆ ಸಲಹೆ.
3: ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ಭತ್ತ ಬೆಳೆಯುವಂತಹ ಪ್ರದೇಶದಲ್ಲಿ ಪ್ರತಿ ಎಕರೆಗೆ ಬೇಸಾಯ ಸಾಮಗ್ರಿಗಳು ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ನೋಡೋಣ. ಬಿತ್ತನೆ ಬೀಜ ಪ್ರತಿ ಎಕರೆಗೆ 25-30 kg ಬೇಕಾಗುತ್ತೆ. ಇನ್ನು ಕಾಂಪೋಸ್ಟ್ ಅಥವಾ ಹಸಿರೆಲೆ ಗೊಬ್ಬರ 6 ಟನ್ ಬೇಕು, ಒಂದು ಎಕರೆಗೆ ನಾನು ಹೇಳ್ತಾ ಇರೋದು. ಸಾರಜನಕ 30 kg ಬೇಕು, ರಂಜಕ 30 kg ಬೇಕಾಗುತ್ತೆ, ಪೊಟ್ಯಾಷ್ 36 kg ಬೇಕು, ಸತುವಿನ ಸಲ್ಫೇಟ್ 8 kg ಬೇಕಾಗುತ್ತೆ. ಬೀಜದ ಆಯ್ಕೆ ಮತ್ತು ಬೀಜೋಪಚಾರ ಮಾಡುವಂತಹ ವಿಧಾನ ಹೇಗಪ್ಪ ಅಂದರೆ, ಪ್ರತಿ ಎಕರೆಗೆ ಶಿಫಾರಸು ಮಾಡಿದ 25-30 kg ಭತ್ತದ ಬೀಜವನ್ನು ತೆಗೆದುಕೊಂಡು 4 ಲೀಟರ್ ನೀರಿಗೆ 1 ಕಿಲೋ ಉಪ್ಪನ್ನು ಬೆರೆಸಿ ಗಟ್ಟಿ ಮತ್ತು ಜೊಳ್ಳು ಬೀಜಗಳನ್ನು ಬೇರ್ಪಡಿಸಬೇಕು. ಪ್ರತಿ ಎಕರೆಗೆ ಶಿಫಾರಸು ಮಾಡಿದ 25-30 kg ಭತ್ತದ ಬೀಜಗಳನ್ನು ತೆಗೆದುಕೊಂಡು 4 ಲೀಟರ್ ನೀರಿನಲ್ಲಿ 1 ಕಿಲೋ ಉಪ್ಪನ್ನು ಬೆರೆಸಿ ಅದರಲ್ಲಿ ಅದ್ದಿ ಗಟ್ಟಿ ಮತ್ತು ಜೊಳ್ಳು ಬೀಜಗಳನ್ನು ಬೇರ್ಪಡಿಸಬೇಕು. ಗಟ್ಟಿಯಾದ ಬೀಜಗಳನ್ನು ಬೇರ್ಪಡಿಸಿದ ನಂತರ 2-3 ಬಾರಿ ತಣ್ಣೀರಿನಲ್ಲಿ ತೊಳೆದು ಸುಮಾರು 8-24 ಗಂಟೆಗಳ ಕಾಲ ಬಿತ್ತನೆ ಬೀಜವನ್ನು ನೀರಿನಲ್ಲಿ ನೆನೆಸಬೇಕು. ನೆನೆಸಿದ ಬೀಜಗಳನ್ನು ನೀರಿನಿಂದ ತೆಗೆದು ಎಕರೆಗೆ ಬೇಕಾದ 25-30 kg ಬಿತ್ತನೆ ಬೀಜಕ್ಕೆ 100-120 g ಕಾರ್ಬನ್ ಡೇಜಿಮ್ ಎಂಬ ಶಿಲೀಂದ್ರನಾಶಕವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ನೆರಳಿನಲ್ಲಿ ಒಣಗಿಸಬೇಕು. ಈ ರೀತಿ ಬೀಜೋಪಚಾರ ಮಾಡಿದ ಬಿತ್ತನೆ ಬೀಜವನ್ನು ಒಂದು ಚೀಲದಲ್ಲಿ ಗಟ್ಟಿಯಾಗಿ ಕಟ್ಟಿ ಮೊಳಕೆ ಒಡಲಿಕ್ಕೆ ಇಟ್ಟು ಅನಂತರ ಸಸಿ ಮಡಿಗೆ ಉಪಯೋಗಿಸಬೇಕು. ಸಸಿ ಮಡಿ ತಯಾರಿಕೆ ಹೇಗೆ ಮಾಡಬೇಕಪ್ಪ ಅಂದರೆ, ಸಸಿ ಮಡಿ ಪ್ರದೇಶವನ್ನು ಚೆನ್ನಾಗಿ ಕೆಸರು ಮಾಡಿ ನಂತರ ಸಮ ಮಾಡಿಕೊಳ್ಬೇಕು. ನೀರು ಹಾಯಿಸಲಿಕ್ಕೆ ಏರ್ಪಾಡು ಮಾಡಿ ನಂತರ ಹೆಚ್ಚಾದ ನೀರನ್ನು ಹೊರತೆಗಿಲಿಕ್ಕೆ ಕಾಲುವೆಯನ್ನು ಮಾಡಿಕೊಳ್ಬೇಕು. ಪ್ರತಿ 100 ಚದುರ ಮೀಟರ್ ಪ್ರದೇಶಕ್ಕೆ 1 kg ಸಾರಜನಕ ಮತ್ತು 0.4 kg ರಂಜಕ ಮತ್ತು 0.5 ಅಂತಂದರೆ 0.5 kg ಪೊಟ್ಯಾಶ್ ಒದಗಿಸುವಂತಹ ರಾಸಾಯನಿಕ ಗೊಬ್ಬರಗಳನ್ನು 250 kg ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಮಣ್ಣಿನಲ್ಲಿ ಬೆರೆಸಿ ಮಿಶ್ರಣ ಮಾಡಬೇಕು. ಜೊತೆಯಲ್ಲಿ ಪ್ರತಿ 100 ಚದುರ ಕಿಲೋಮೀಟರ್ ಪ್ರದೇಶಕ್ಕೆ 300 g ಸತುವಿನ ಸಲ್ಫೇಟನ್ನು ಕೂಡ ಮಿಶ್ರಣ ಮಾಡಬೇಕು. ಮೊಳಕೆಯೊಡೆದ ಬೀಜೋಪಚಾರ ಮಾಡಿದ ಬಿತ್ತನೆ ಬೀಜವನ್ನು ಪ್ರತಿ ಚದರ್ ಮೀಟರ್ಗೆ 50-70 g ಬೀಜಗಳನ್ನು ಬಿತ್ತಬೇಕು. ಇದಕ್ಕಿಂತ ಹೆಚ್ಚಾಗಿ ಬಿತ್ತನೆ ಮಾಡಿದರೆ ಸಸಿಗಳು ದುರ್ಬಲ ಆಗ್ತವೆ. ಈ ಸಸಿ ಮಡಿಯನ್ನು ಮೊದಲು ಕೆಲವು ದಿನಗಳವರೆಗೆ ಒಣಗದಂತೆ ಎಚ್ಚರ ವಹಿಸಬೇಕು. ಈ ಸಮಯದಲ್ಲಿ ಸಸಿ ಮಡಿಗೆ ಹೆಚ್ಚಿನ ಪ್ರಮಾಣದ ನೀರನ್ನು ಒದಗಿಸಬಾರದು. ಸಸಿಗಳು 1 ಅಂಗುಲ ಎತ್ತರ ಬೆಳೆದಾಗ ತೆಳುವಾಗಿ ನೀರನ್ನು ಕೊಡ್ತಾ

0: ಸಸಿಗಳನ್ನು ನಾಟಿ ಮಾಡುವ 6 ದಿನಗಳಿಗೆ ಮುಂಚೆ ಪ್ರತಿ 100 ಚದರ್ ಮೀಟರ್ಗೆ 0.3 ರಿಂದ 0.6 ಕಿಲೋಗ್ರಾಂ ಸಾರಜನಕವನ್ನು ಒದಗಿಸುವ ರಾಸಾಯನಿಕ ಗೊಬ್ಬರಗಳನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಬಿತ್ತನೆಯಾದ 20 ರಿಂದ 25 ದಿನಗಳಲ್ಲಿ ಸಸಿಗಳು ನಾಟಿ ಮಾಡಲಿಕ್ಕೆ ಸಿದ್ಧ ಆಗ್ತವೆ.
1: ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳೇ, ಸಮಯ 6:31:35.
2: ನಿಮ್ಮ ಹಳೆಯ ಫರ್ನಿಚರ್ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
6: ಸಾವಿನಿಂದ ಪಾರಾಗುವುದಕ್ಕಿಂತ ದೊಡ್ಡ ಸಂಗತಿ ಬದುಕುವುದು. ಶಿವರಾಮ ಕಾರಂತ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:41. ಈಗ ಸ್ವರ ಮಾಧುರ್ಯ. ಇಂದು ಕೇಳೋಣ ಪುರಂದರ ದಾಸರ ಕೀರ್ತನೆ ನೀನೇ ದಯಾಳೋ. ಗಾಯಕರು GS ಕಮಲ ಮತ್ತು GS ರಾಜಲಕ್ಷ್ಮಿ. ರಾಗ ವಾಗಧೀಶ್ವರಿ, ಮಿಶ್ರ ಛಾಪುತಾಳ.

ಇದುವರೆಗೆ ಗಾಯಕಿಯರಾದ ಜಿಎಸ್ ಕಮಲಾ ಮತ್ತು ಜಿಎಸ್ ರಾಜಲಕ್ಷ್ಮಿಯವರ ಹಾಡುಗಾರಿಕೆಯಲ್ಲಿ ವಾಗಧೇಶ್ವರಿ ರಾಗದ ಪುರಂದರದಾಸರ ಕೀರ್ತನೆಯನ್ನು ಕೇಳಿದಿರಿ. ಇದು ಇಂದಿನ ಸ್ವರ ಮಾಧುರ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55 ಆಗಲಿದೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: पराजयेन भारतेन कांस्य पदकं प्राप्तं सहैव भारतस्य पदक संख्या द्वादश जाता यस्मिन् एकं सुवर्णं पंच रजत पदकानि तथा षट् कांस्य पदकानि सन्ति इति वार्ताः।
1: ಆಕಾಶವಾಣಿ ಮಡಿಕೇರಿ, ಸಮಯ 7:05.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
2: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ನಿಧನ ಸುದ್ದಿ. ಮಡಿಕೇರಿ ಸುದರ್ಶನ್ ಸರ್ಕಲ್ ನಿವಾಸಿ ಬಿದ್ದಂಡ ಬಬ್ಬು ಅಪ್ಪಚ್ಚು ಅಯ್ಯಂಗ ನಿನ್ನಾಂದು ಮರಣಪಟ್ಟಿತು. ಅಳು ತಂಜಿ ಪೈತ್ರ ಬಿದ್ದಂಡ ಬಬ್ಬು ಅಪ್ಪಚ್ಚು ಅಯ್ಯಂಗಡ ಆಕಿರಿ ಕಾರ್ಯ ಇಂದು ಮಜ್ಜನ 1 ಗಂಟೆಗೆ ಮಡಿಕೇರಿ ಕೊಡೋ ಸಮಾಜಕ್ಕೆ ಹಾಕೊಳ್ಳೋದು ನಡಪ. ಬಿಶೆಟ್ಟಿಗಿರಿ ಗ್ರಾಮತ್ರ ಪಾಂಡಂಡ ಪೌತಿ ಅಪ್ಪಯ್ಯ ಅಯ್ಯಂಗಡ ಪೊಣ್ಣು ಗಂಗಮ್ಮ ಅಯ್ಯಂಗ ನಿನ್ನಾಂದು ಮಜ್ಜನ ಮರಣಪಟ್ಟಿತು. 96 ಪೈತ್ರ ಪಾಂಡಂಡ ಗಂಗಮ್ಮ ಅಯ್ಯಂಗಡ ತಾಮನೆ ಮೂಡೇರ ದಪನ ಕಾರ್ಯ ಇಂದು ಮಜ್ಜನ ಬಿಶೆಟ್ಟಿಗಿರಿ ಸ್ವಂತ ಮನೆಯಲ್ಲಿ ನಡಪ. ಹೊದ್ದೂರು ಗ್ರಾಮದ ತೆಕ್ಕಡೆ ಸುಭಾಷ್ ಅವರು ನಿನ್ನೆ ನಿಧನರಾದರು. 24 ವರ್ಷ ಪ್ರಾಯದ ತೆಕ್ಕಡೆ ಸುಭಾಷ್ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 3 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮೇಕೇರಿ ಗ್ರಾಮದ ಓಡಿಯಾನ ದಿವಂಗತ ಆನಂದ್ ಅವರ ಪತ್ನಿ ಮಾಚಮ್ಮ ಅವರು ನಿನ್ನೆ ನಿಧನರಾದರು. 87 ವರ್ಷ ಪ್ರಾಯದ ಓಡಿಯಾನ ಮಾಚಮ್ಮ ತವರು ಮನೆ ಹೊಸೂರು. ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಮೇಕೇರಿ ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮೂಲತ ಕಿರುಂದಾಡು ಗ್ರಾಮತ್ರ ಬೆಂಗಳೂರು ಟಿ ದಾಸರಹಳ್ಳಿಲಿ ವಾಸಂಜ ಅಪ್ಪನೆರವಂಡ ಪೌತಿ ಅಚ್ಚಯ್ಯ ಅಯ್ಯಂಗಡ ಪೊಣ್ಣು ಸೀತಮ್ಮ ಅಯ್ಯಂಗ ನಿನ್ನಾಂದು ಬಯಟ ಮರಣಪಟ್ಟಿತು. 79 ಬೈತ್ರ ಅಪ್ಪನೆರವಂಡ ಸೀತಮ್ಮ ಅಯ್ಯಂಗಡ ತಾಮನೆ ಮಾದಿಯಂಡ ದಪನ ಕಾರ್ಯ ಇಂದು ಮಜ್ಜನ 3:30 ಗಂಟೆಗೆ ಬೆಂಗಳೂರು ಪೀಣ್ಯ ಎಸ್ಆರ್ಎಸ್ ಕ್ರಿಮಿಟೋರಿಯಂನಲ್ಲಿ ನಡಪ. ವಿರಾಜಪೇಟೆ ಕೊಟ್ಟೋಳಿ ಗ್ರಾಮಕಾಳಾನ ಇಕ್ಕ ಬೆಂಗಳೂರಲ್ಲಿ ವಾಸಂಜ ಕೋಣೇರಿರ ಟಿ ಗಣಪತಿ ಗಪ್ಪು ಅಯ್ಯಂಗ ನಿನ್ನಾಂದು ಬಯಟು ಮರಣಪಟ್ಟಿತು. 94 ಬೈತ್ರ ಕೋಣೇರಿರ ಟಿ ಗಣಪತಿ ಗಪ್ಪು ಅಯ್ಯಂಗಡ ದಪನ ಕಾರ್ಯ ಇಂದು ಮಜ್ಜನತ್ರ ಮೀದ ಬೆಂಗಳೂರು ಹೆಬ್ಬಾಳ್ ಕ್ರಿಮಿಟೋರಿಯಲ್ ಮೇಲೆ ನಡಪ. ಇನ್ನಷ್ಟು ಸುದ್ದಿಗಳು 7:45.
4: ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಬಾಂಧವರೇ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30ರವರೆಗೆ ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237 0477 2237 0488 ಅಥವಾ 2237 0499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಕೇಳುಗರೆ, ಇದೇ ಶುಕ್ರವಾರ ಸೆಪ್ಟೆಂಬರ್ 25 ಸಾಯಂಕಾಲ 6:50ಕ್ಕೆ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಹೆಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237 0477 ಅಥವಾ 2237 0488 ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 25 ಸಂಜೆ 6:50ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ ಸಿಬಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ವಿಧಾನಸಭೆಯ ವಿಶೇಷ ಅಧಿವೇಶನ ಒಂದು ದಿನ ವಿಸ್ತರಣೆಗೆ ಆಡಳಿತ ಮತ್ತು ಪ್ರತಿಪಕ್ಷ ನಾಯಕರ ಮನವಿ. ರಾಜ್ಯದ ಬರ ಪರಿಸ್ಥಿತಿ ಎದುರಿಸಲು ಅಗತ್ಯ ಕ್ರಮ. ವಾಸ್ತವ ಪರಿಸ್ಥಿತಿ ಪರಿಗಣಿಸಿ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು, ಉಪಮುಖ್ಯಮಂತ್ರಿ ಆಗ್ರಹ. ರಾಜ್ಯ ವಿಧಾನ ಪರಿಷತ್ತಿನ 4 ಕ್ಷೇತ್ರಗಳಿಗೆ ದ್ವೈವಾರ್ಷಿಕ ಚುನಾವಣೆ, ಅಕ್ಟೋಬರ್ 23ಕ್ಕೆ ಮತದಾನ. ರೈತರ ಸಾಲ ಮರುಪಾವತಿ ಅವಧಿ ವಿಸ್ತರಣೆ, ಬಲವಂತದ ಸಾಲ ವಸೂಲಾತಿ ನಿಷೇಧ, ಬ್ಯಾಂಕ್ಗಳಿಗೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸೂಚನೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿ ಕುರಿತು ಹೆಚ್ಚಿನ ಚರ್ಚೆಗೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ವಿಧಾನಸಭೆಯ ವಿಶೇಷ ಅಧಿವೇಶನವನ್ನು ಮತ್ತೆ ಒಂದು ದಿನ ವಿಸ್ತರಿಸುವಂತೆ ಆಡಳಿತ ಮತ್ತು ಪ್ರತಿಪಕ್ಷದ ನಾಯಕರು ವಿಧಾನಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ. ಸದನದಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ವಿಶೇಷ ಚರ್ಚೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಸದಸ್ಯರಿಗೆ ಹೆಚ್ಚಿನ ಕಾಲಾವಕಾಶ ನೀಡುವ ಅಗತ್ಯವಿದೆ. ಹೀಗಾಗಿ 3 ದಿನಗಳ ವಿಶೇಷ ಅಧಿವೇಶನವನ್ನು ಮತ್ತೊಂದು ದಿನ ವಿಸ್ತರಿಸಬೇಕು ಎಂದರು. ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಒಂದು ವಾರ ಕಾಲ ಅಧಿವೇಶನ ನಡೆಸುವಂತೆ ಪ್ರತಿಪಕ್ಷ ಈಗಾಗಲೇ ಸಲಹೆ ನೀಡಿತ್ತು. ಸರ್ಕಾರ ಕನಿಷ್ಠ ಒಂದು ದಿನವಾದರೂ ಅಧಿವೇಶನ ವಿಸ್ತರಿಸಲು ಒಪ್ಪಿಕೊಂಡಿರುವುದು ಸ್ವಾಗತಾರ್ಹ, ಈ ಬಗ್ಗೆ ಸದನದಲ್ಲಿ ನಿರ್ಣಯ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್, ಅಧಿವೇಶನ ವಿಸ್ತರಣೆ ಕುರಿತು ನಿರ್ಣಯ ಕೈಗೊಳ್ಳುವುದಾಗಿ ತಿಳಿಸಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿಯನ್ನು ಎದುರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಕೇಂದ್ರ ಸರ್ಕಾರವು ರಾಜ್ಯದ ವಾಸ್ತವ ಪರಿಸ್ಥಿತಿಯನ್ನು ಪರಿಗಣಿಸಿ ಅಗತ್ಯ ನೆರವು ನೀಡಬೇಕು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆಗ್ರಹಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಕೇಂದ್ರ ಸರ್ಕಾರ ಎನ್ಡಿಆರ್ಎಫ್ ನಿಯಮಗಳನ್ನು ಸಡಿಲಿಸುವಂತೆ ಕೋರಿ ರಾಜ್ಯ ಸರ್ಕಾರದಿಂದ ಈಗಾಗಲೇ ಪತ್ರಗಳನ್ನು ಬರೆಯಲಾಗಿದೆ. ಬರ ಪರಿಸ್ಥಿತಿಯ ವಾಸ್ತವಾಂಶಗಳನ್ನು ಕೇಂದ್ರದ ಗಮನಕ್ಕೆ ತಂದು ಸಂಕಷ್ಟದಲ್ಲಿರುವ ರೈತರಿಗೆ ಹೆಚ್ಚಿನ ನೆರವು ದೊರೆಯುವಂತೆ ಮನವಿ ಮಾಡಲಾಗಿದೆ ಎಂದಿದ್ದಾರೆ. ಬರ ಪರಿಸ್ಥಿತಿಯನ್ನು ಕೇವಲ ಸಾಮಾನ್ಯ ಮಳೆಯ ಕೊರತೆಯ ಆಧಾರದ ಮೇಲೆ ಅಳೆಯದೆ ಮಳೆಯ ಪ್ರಮಾಣ, ಮಳೆ ಬಿದ್ದ ಸಮಯ, ಬೆಳೆಗಳ ಮೇಲಾದ ಪರಿಣಾಮ, ಮಣ್ಣಿನ ತೇವಾಂಶ ಸೇರಿದಂತೆ ಸ್ಥಳೀಯ ವಾಸ್ತವಾಂಶಗಳನ್ನು ಪರಿಗಣಿಸಬೇಕು ಎಂಬುದು ರಾಜ್ಯದ ಪ್ರಮುಖ ಬೇಡಿಕೆಯಾಗಿದೆ ಎಂದು ಡಾ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಬರ ನಿರ್ವಹಣೆಗೆ ಈಗಾಗಲೇ ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ನಿನ್ನೆ ಈ ಮಾಹಿತಿ ನೀಡಿದ ಅವರು, ಗ್ರಾಮ ಪಂಚಾಯಿತಿಗಳಿಗೆ ಬರಬೇಕಿರುವ 15ನೇ ಹಣಕಾಸು ಆಯೋಗದ ಅನುದಾನ ಬಿಡುಗಡೆಯಾಗದಿರುವುದು ಸ್ಥಳೀಯ ಮಟ್ಟದ ಅಭಿವೃದ್ಧಿ ಹಾಗೂ ಬರ ನಿರ್ವಹಣಾ ಕಾರ್ಯಗಳಿಗೆ ಹಣಕಾಸಿನ ಒತ್ತಡ ತಂದಿದೆ. ರಾಜ್ಯದಲ್ಲಿ ಒಟ್ಟು 5,927 ಗ್ರಾಮ ಪಂಚಾಯಿತಿಗಳಿದ್ದು, ಹಲವು ಪಂಚಾಯಿತಿಗಳಲ್ಲಿ ಈಗ ಹಣಕಾಸಿನ ಲಭ್ಯತೆ ಕಡಿಮೆಯಾಗಿದೆ. ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಸಚಿವರು ಹೇಳಿದರು. ರಾಜ್ಯ ವಿಧಾನ ಪರಿಷತ್ತಿನ 2 ಪದವೀಧರ ಹಾಗೂ 2 ಶಿಕ್ಷಕರ ಕ್ಷೇತ್ರಗಳು ಸೇರಿದಂತೆ ಒಟ್ಟು 4 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ವೇಳಾಪಟ್ಟಿ ಪ್ರಕಟಿಸಿದೆ. ಅಧಿಸೂಚನೆ ಇದೇ 29ರಂದು ಪ್ರಕಟವಾಗಲಿದ್ದು, ನಾಮಪತ್ರ ಸಲ್ಲಿಕೆಗೆ ಅಕ್ಟೋಬರ್ 6 ಕೊನೆಯ ದಿನ. 7ರಂದು ಪರಿಶೀಲನೆ, ನಾಮಪತ್ರ ಹಿಂಪಡೆಯಲು ಅಕ್ಟೋಬರ್ 9 ಕೊನೆಯ ದಿನವಾಗಿದ್ದು, ಅಕ್ಟೋಬರ್ 23ರ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4ರವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಅಕ್ಟೋಬರ್ 27ರಂದು ಎಣಿಕೆ ಕಾರ್ಯ ನಡೆಯಲಿದ್ದು, ಅಕ್ಟೋಬರ್ 31ರೊಳಗಾಗಿ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೇ 30ರಂದು ಕೊಳ್ಳೇಗಾಲಕ್ಕೆ ಆಗಮಿಸಲಿರುವ ಹಿನ್ನೆಲೆ ಶಾಸಕ ಎಆರ್ ಕೃಷ್ಣಮೂರ್ತಿ ನಿನ್ನೆ ಸ್ಥಳ ಪರಿಶೀಲನೆ ನಡೆಸಿದರು. ಪರಿಶೀಲನೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 20ಕ್ಕೂ ಹೆಚ್ಚು ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಯನ್ನು ಮುಖ್ಯಮಂತ್ರಿ ಅವರು ನೆರವೇರಿಸಲಿದ್ದಾರೆ.

0: ಮೈಸೂರಿನಲ್ಲಿ ನಿರ್ಮಾಣ ಮಾಡಲಾಗಿರುವ ಸುಸಜ್ಜಿತ ಆಸ್ಪತ್ರೆ, ಹಾಸ್ಟೆಲ್ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಲಿದೆ ಎಂದು ಶಾಸಕರು ಮಾಹಿತಿ ನೀಡಿದರು. ಬಾಗಲಕೋಟೆ ಜಿಲ್ಲೆಯ ಎಲ್ಲ 10 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿರುವ ಹಿನ್ನೆಲೆ ರೈತರ ಬೆಳೆ ಸಾಲ ಸೇರಿದಂತೆ ಕೃಷಿ ಆಧಾರಿತ ಉದ್ಯಮಗಳ ಸಾಲ ಮರುಪಾವತಿ ಅವಧಿಯನ್ನು ವಿಸ್ತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ವಿಶೇಷ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ತೀವ್ರ ಬರಪೀಡಿತ ತಾಲೂಕುಗಳಲ್ಲಿ ರೈತರ ಸಾಲಕ್ಕೆ 12 ತಿಂಗಳ ಮೊರಟೋರಿಯಂ ಹಾಗೂ ಒಟ್ಟು ಸಾಲ ಮರುಪಾವತಿ ಅವಧಿಯನ್ನು 60 ತಿಂಗಳವರೆಗೆ ವಿಸ್ತರಿಸಲಾಗಿದೆ ಎಂದರು. ಬರಗಾಲದ ಹಿನ್ನೆಲೆ ರೈತರ ಮೇಲೆ ಯಾವುದೇ ಬಲವಂತದ ಅಥವಾ ಕಠಿಣ ಸಾಲ ವಸೂಲಾತಿ ಕ್ರಮ ಕೈಗೊಳ್ಳಬಾರದು. ವಸೂಲಾತಿಗೆ ಮುಂದಾಗುವ ಮೊದಲು ಜಿಲ್ಲಾಡಳಿತ ಅಥವಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗಮನಕ್ಕೆ ತರುವುದು ಕಡ್ಡಾಯ. ಇಂತಹ ದೂರುಗಳು ಬಂದಲ್ಲಿ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಕ್ರಮ ಕೈಗೊಳ್ಳಲಿದೆ ಎಂದು ಜಿಲ್ಲಾಧಿಕಾರಿ ಎಚ್ಚರಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬಾಹ್ಯಾಕಾಶದಲ್ಲಿ ಖಾಸಗಿ ವಲಯವನ್ನು ಸಕ್ರಿಯಗೊಳಿಸುವಿಕೆ ಕುರಿತ ಒಂದು ನೋಟ ಇಲ್ಲಿದೆ. ಭಾರತದಲ್ಲಿ ಬಾಹ್ಯಾಕಾಶ ಚಟುವಟಿಕೆಗಳು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಸೀಮಿತವಾಗಿತ್ತು. ಜತೆಗೆ ಅನುಮತಿ ನೀಡುವ, ಸ್ಪೆಕ್ಟ್ರಮ್ ಹಂಚಿಕೆ ಮಾಡುವ ಅಥವಾ ಪರೀಕ್ಷಾ ಸೌಲಭ್ಯಗಳನ್ನು ಒದಗಿಸುವ ಯಾವುದೇ ಸಕ್ಷಮ ಪ್ರಾಧಿಕಾರವೂ ಇರಲಿಲ್ಲ. ಇದು ಖಾಸಗಿ ಉದ್ಯಮಗಳಿಗೆ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಲು ಅವಕಾಶ ನೀಡಿರಲಿಲ್ಲ. 2020 ಬಾಹ್ಯಾಕಾಶ ಇಲಾಖೆಯಡಿ ಇನ್ಸ್ಪೇಸ್ ಸ್ವಾಯತ್ತ ಏಕಗವಾಕ್ಷಿ ಏಜೆನ್ಸಿ ರೂಪುಗೊಂಡಿತು. ಇದು ಖಾಸಗಿ ಉಡಾವಣೆಗಳು ಮತ್ತು ಉಪಗ್ರಹ ಕಾರ್ಯಾಚರಣೆಗಳಿಗೆ ಅವಕಾಶ ನೀಡುವ ಅಧಿಕಾರ ಹೊಂದಿದೆ. ಇನ್ಸ್ಪೇಸ್ ರೂಪುಗೊಂಡಿದ್ದರಿಂದ ಖಾಸಗಿ ಸಂಸ್ಥೆಗಳು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಬಾಹ್ಯಾಕಾಶ ಕ್ಷೇತ್ರ ನಾವೀನ್ಯತೆಗೆ ಮುಕ್ತವಾಯಿತು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಪ್ರಧಾನಮಂತ್ರಿ ಪೋಷಣ್ ಮಾಸಾಚರಣೆ ಹಾಗೂ ಪ್ರಧಾನಮಂತ್ರಿ ಮಾತೃವಂದನಾ ಕಾರ್ಯಕ್ರಮಗಳು ಚಾಮರಾಜನಗರ ಜಿಲ್ಲೆಯಾದ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿವೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳ ಆವರಣದಲ್ಲಿ ಸಮುದಾಯದ ಜನರನ್ನು ಒಗ್ಗೂಡಿಸಿ ಪ್ರಧಾನಮಂತ್ರಿ ಪೋಷಣ್ ಅಭಿಯಾನದ ಮುಖ್ಯ ಉದ್ದೇಶ, ಗುರಿ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಜೊತೆಗೆ ಪ್ರಧಾನಮಂತ್ರಿ ಮಾತೃವಂದನಾ ಕಾರ್ಯಕ್ರಮ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಗರ್ಭಿಣಿಯರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ನಿನ್ನೆ ಚಾಮರಾಜನಗರ ಜಿಲ್ಲೆಯ ಜ್ಯೋತಿ ಗೌಡನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಳಮುಳೆ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಪೋಷಣ್ ಅಭಿಯಾನ್ ಹಾಗೂ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 26ನೇ ಘಟಿಕೋತ್ಸವ ಇದೇ 26ರಂದು ಬೆಳಗ್ಗೆ 11 ಗಂಟೆಗೆ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಜ್ಞಾನ ಸಂಗಮದಲ್ಲಿ ನಡೆಯಲಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಲಿದ್ದು ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಜರೆಡ್ಡಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭಾಗವಹಿಸಲಿದ್ದಾರೆ. ಘಟಿಕೋತ್ಸವದಲ್ಲಿ ಸಿಎಂಆರ್ ಜ್ಞಾನಧಾರ ಟ್ರಸ್ಟ್ ಅಧ್ಯಕ್ಷೆ ಡಾ ಸವಿತಾ ರಾಮಮೂರ್ತಿ, ಆರ್ವಿ ಶಿಕ್ಷಣ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಡಾ ಎಂಪಿ ಶ್ಯಾಮ್, ಎಐಸಿಟಿಇ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುತ್ತಿದೆ ಎಂದು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ತಿಳಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026ರ ಏಷ್ಯನ್ ಕ್ರೀಡಾಕೂಟದಲ್ಲಿ ನಿನ್ನೆ ಭಾರತಕ್ಕೆ ಮತ್ತೆ 3 ಪದಕಗಳು ಲಭಿಸಿವೆ. ಮಹಿಳೆಯರ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯ 53 ಕೆಜಿ ವಿಭಾಗದಲ್ಲಿ ಮೀರಾಬಾಯಿ ಚಾನು ಬೆಳ್ಳಿ ಪದಕ, ಅದೇ ರೀತಿ ಪುರುಷರ ಸಾಫ್ಟ್ ಟೆನಿಸ್ ಸ್ಪರ್ಧೆಯಲ್ಲಿ ಜೈಮೀನಾ, ಮಹಿಳೆಯರ ಟೀಮ್ ಸ್ಕೀಟ್

0: ಶೂಟಿಂಗ್ ಸ್ಪರ್ಧೆಯಲ್ಲಿ ಮಹೇಶ್ವರಿ ಸಿಂಗ್, ಪರಿನಾಚ್ ದನಿವಾಲ್ ಮತ್ತು ರೈಜಾ ದಿಲ್ಲೋನ್ ಕಂಚಿನ ಪದಕಕ್ಕೆ ಭಾಜನರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆ ವಿಶೇಷ ಅಧಿವೇಶನ ಒಂದು ದಿನ ವಿಸ್ತರಣೆಗೆ ಆಡಳಿತ ಮತ್ತು ಪ್ರತಿಪಕ್ಷ ನಾಯಕರ ಮನವಿ. ರಾಜ್ಯದ ಬರ ಪರಿಸ್ಥಿತಿ ಎದುರಿಸಲು ಅಗತ್ಯ ಕ್ರಮ. ವಾಸ್ತವ ಪರಿಸ್ಥಿತಿ ಪರಿಗಣಿಸಿ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು, ಉಪಮುಖ್ಯಮಂತ್ರಿ ಆಗ್ರಹ. ರಾಜ್ಯ ವಿಧಾನ ಪರಿಷತ್ನ 4 ಕ್ಷೇತ್ರಗಳಿಗೆ ದ್ವೈವಾರ್ಷಿಕ ಚುನಾವಣೆ, 23 ಅಕ್ಟೋಬರ್ಗೆ ಮತದಾನ. ರೈತರ ಸಾಲ ಮರುಪಾವತಿ ಅವಧಿ ವಿಸ್ತರಣೆ, ಬಲವಂತದ ಸಾಲ ವಸೂಲಾತಿ ನಿಷೇಧ, ಬ್ಯಾಂಕ್ಗಳಿಗೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15:40.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
5: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
4: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
6: ಫೋನ್ 2255571.
7: ಮಾಜನಳೆ ಕೊಡವಡ ಭಗವದ್ಗೀತೆ ಎಂದೇ ಕಳಿಪೋನ. ದಕ್ಷಿಣ ಭಾರತತ್ರ ಆದ್ಯ ಜಾನಪದ ಸಾಹಿತ್ಯವಾನ. ಕೊಡವಡ ಆಚಾರ ವಿಚಾರ, ಜಾನಪದ ಪಾಟು, ಅಣ್ಣಕ ಬಾಳೋ ಪಾಟು, ಪದ್ಧತಿ ಪರಂಪರೆಯ ವಿವರವುಳ್ಳ ನಾಡರ ಪಿರಿಯ ಸಾಹಿತಿ ನಡಕೇರಿಯಿಂದ ಚಿನ್ನಪ್ಪ ಅಯ್ಯಂಗ ಅಳದನ. ಪ್ರತಿ ಕೊಡವಡ ಕೊಡವ ಭಾಷಿಕಂಗಳ ಮನೆ ಮನೆಯಲ್ಲಿ ಅವಶ್ಯವಾಯಿತು ಇಕ್ಕಂಡೆ. ನಾಡರ ಪೆದಪೋನ ಸಾಹಿತಿ ದಂಪತಿ ಅಳನ. ಬೊಬೇರಿಂದ ನಂಜಮ್ಮ ಚಿನ್ನಪ್ಪ ಅಯ್ಯಂಗ ಇಂಗ್ಲಿಷ್ ಪಾಜಕ್ ತರ್ಜುಮೆ ಮಾಡಿತುಳ ಪಟ್ಟೋಳೆ ಪಳಮೆ ಪುಸ್ತಕ ಅಲ್ಲತೆ ಇಂಗಳೆ ಊರೂರು ಸುತ್ತಿದ್ದು ಅಳಿತುಳ. ಕೊಡವಡ ಮೂಲ ಬೇರಾನ, ಕೊಡವ ಜನಾಂಗ ಪುಟ್ಟಿ ಒಳಂದ ಇತಿಹಾಸ, ಸಂಪ್ರದಾಯ, ಪದ್ಧತಿ ಎಲ್ಲವೂ ಅಡಗಿತು. ಅದಂಗೆಲ್ಲ ಮೂಲ ಏತುವಾನ ನಂಗಡ ಅಜ್ಜಕಟ್ಟು ಮನೆ ಅಣ್ಣಕ ಐನ್ ಮನೆಯ ವಿವರವುಳ್ಳ ಐನ್ ಮನೆ ಕೊಡಗು. ಈ ದಂಡು ಪುಸ್ತಕ ಮಡಿಕೇರಿ ಕಾಲೇಜ್ ರೋಡ್ಳುಳ ಐನ್ ಮನೆ ಕೆಫೆ. ಮಡಿಕೇರಿ ಕೊಡೋ ಸಮಾಜ ಕಾಂಪ್ಲೆಕ್ಸ್ ತುಳ ಐನ್ ಮನೆ ಔಟ್ಲೆಟ್. ಪಿಂಯ ವಿರಾಜ್ಪೇಟೆ ಶಾನ್ಬೋಗ್ ಕಾಂಪ್ಲೆಕ್ಸ್ ತುಳ ಐನ್ ಮನೆ ಔಟ್ಲೆಟ್ ಕುಟ್ಟುವ. ಎಲ್ಲರೂ ಅರ್ತಂಡು ಕೊಡವ ಸಾಹಿತ್ಯತ್ನ ಓದಿ ಉಳ್ತಿ ಬೊಳ್ತಿ.
8: ಪ್ರೀತಿಯ ಮಕ್ಕಳೇ, ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 27ರಂದು ಪ್ರಸಾರವಾಗಲಿರುವಂತಹ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸೌಹಾರ್ದ ಸೌರಭ ದೇಶಭಕ್ತಿ ಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ದೇಶಭಕ್ತಿ ಗೀತೆಗಳನ್ನ ಕಲಿತು ಹಾಡುವಂತಹ ಅವರ ಮಕ್ಕಳ ಪ್ರತಿಭೆಗೆ ವೇದಿಕೆ ಸೌಹಾರ್ದ ಸೌರಭ. ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆಗೆ. ಮಕ್ಕಳೇ ಕರೆ ಮಾಡ್ತಿರಲ್ಲ, ಸೌಹಾರ್ದ ಸೌರಭ.
9: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
10: ನಂಬರ್ 51661 ಸಾಧನಾ ಮಹಿಳಾ ಸಹಕಾರ ಸಂಘ ನಿಯಮಿತ ಮಡಿಕೇರಿ. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇಂದು ಗುರುವಾರ ಪೂರ್ವಾಹ್ನ 10:30 ಚೇರಂಬಾಣೆ ಕೊಡವ ಸಮಾಜದಲ್ಲಿ ಸಂಘದ ಅಧ್ಯಕ್ಷೆ ಶ್ರೀಮತಿ ಕೆಎನ್ ಕಲಾವತಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಅರ್ಹ ಸದಸ್ಯರೆಲ್ಲ ಆಗಮಿಸಿ ಮಹಾಸಭೆ ನಡೆಸಿಗೊಳಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
11: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
12: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
13: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
14: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
15: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
16: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
17: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
16: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
17: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
16: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸಿ

0: 3000 ರೂಪಾಯಿ ವರ್ತನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. ಪಿ ಟು ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
1: ಯುಎಸ್ಸಿ ಬೇರಳಿನಾಡು ಕ್ಲಬ್ ಆಶ್ರಯದಲ್ಲಿ ಇದೇ ತಿಂಗಳ 27ರಂದು ಭಾನುವಾರ ಬೆಳಿಗ್ಗೆ 9:30 AM ಕುಟ್ಟಂದಿ ಕೆಬಿ ಹೈಸ್ಕೂಲ್ನಲ್ಲಿ 12th Bore.22 ಹಾಗೂ ಏರ್ ರೈಫಲ್ ಮುಕ್ತ ಶೂಟಿಂಗ್ ಸ್ಪರ್ಧೆ ನಡೆಯಲಿದೆ. ವಿಜೇತರಿಗೆ ಆಕರ್ಷಕ ಬಹುಮಾನ ನೀಡಲಾಗುವುದು. ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಯುಎಸ್ಸಿ ಬೇರಳಿನಾಡು ಕ್ಲಬ್ನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಮಡಿಕೇರಿ ಕುಂದೂರುಮಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯದ ಪುನಃಪ್ರತಿಷ್ಠೆಯ 23ನೇ ವಾರ್ಷಿಕೋತ್ಸವದ ಪೂಜಾ ಕಾರ್ಯಗಳು ಇದೇ 24ರಿಂದ 26ನೇ ತಾರೀಕಿನವರೆಗೆ ನಡೆಯಲಿದೆ. 24ರಂದು ಗುರುವಾರ ಸಂಜೆ 6 ಗಂಟೆಯಿಂದ ಗುರುಗಣಪತಿ ಪೂಜೆ, ದುರ್ಗಾ ಸಪ್ತಶತಿ ಪಾರಾಯಣ, ದೀಪಾರಾಧನೆ. 25ರಂದು ಶುಕ್ರವಾರ ಬೆಳಿಗ್ಗೆ 8 ಗಂಟೆಗೆ ಚಂಡಿಕಾ ಹೋಮ, ಮಧ್ಯಾಹ್ನ 12 ಗಂಟೆಗೆ ಪೂರ್ಣಾಹುತಿ, ಸಂಜೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯ. 26ರಂದು ಶನಿವಾರ ಬೆಳಿಗ್ಗೆ ಗಣಪತಿ ಹೋಮ, ವಿವಿಧ ಹೋಮ, ಕಲಶಾಭಿಷೇಕ, ಮಹಾಪೂಜೆ, ಮಧ್ಯಾಹ್ನ ಅನ್ನದಾನ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕುಂದೂರುಮಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯ ಟ್ರಸ್ಟ್ನ ಟ್ರಸ್ಟಿಗಳು ಹಾಗೂ ದೇವಾಲಯದ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಬೀರುಗ ಗ್ರಾಮದ ವೆಸ್ಟರ್ನ್ ಘಾಟ್ ಓಪನ್ ಕೊಡಗು ಹಿಂದೂ ವಾಲಿಬಾಲ್ ಟೂರ್ನಮೆಂಟ್ 2 ಹಾಗೂ 3ನೇ ತಾರೀಕು ನಡೆಯಲಿದೆ. ತಂಡ ನೋಂದಾವಣಿಗೆ 26ನೇ ತಾರೀಕು ಕೊನೆಯ ದಿನ. ಮಾಹಿತಿಗೆ ಸಂಪರ್ಕಿಸಿ ಅಯ್ಯಮಾಡ ಲೋಕೇಶ್. ಕಾಲ್ 8105408582.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ಗಾಗಿ ಕಾಲ್ ಮಾಡಿ 9900901282.
4: ಮನೆ ಕೆಲ್ಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
1: ನಂಬರ್ 2792ನೇ ಕುತ್ತುನಾಡು ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘದ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆ ಇಂದು ಗುರುವಾರ ಪೂರ್ವಾಹ್ನ 10:30 AM ಸಂಘದ ಅಧ್ಯಕ್ಷರಾದ ಬಾನಂಡ ಕೆ ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಕಚೇರಿ ಆವರಣದಲ್ಲಿ ನಡೆಯಲಿದೆ. ಸದಸ್ಯರೆಲ್ಲ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಪ್ರಕಟಣೆ ಕೋರಿದೆ.
6: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ.
7: ಕುಂಜಿಲ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಕಕ್ಕಬೆ ಇವರ ವತಿಯಿಂದ ಇದೇ ತಾರೀಕು 24ರ ಗುರುವಾರದಂದು ಬೆಳಿಗ್ಗೆ 11 ಗಂಟೆಗೆ ಕಸ್ತೂರಿ ರಂಗನ್ ವರದಿಗೆ ಸಂಬಂಧಿಸಿದಂತೆ ವಿಶೇಷ ಗ್ರಾಮ ಸಭೆಯನ್ನು ಕುಂಜಿಲ ಕಕ್ಕಬೆ ಗ್ರಾಮ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಬೇಕಾಗಿ ಈ ಮೂಲಕ ಕೋರಲಾಗಿದೆ.
8: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್.
9: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
1: ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿರುವ ನಂಬರ್ 2786ನೇ ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘ ನಿಯಮಿತ ನಲ್ಲೂರು ಪೊನ್ನಂಪೇಟೆ ತಾಲೂಕು. ಇದರ 2025-26ನೇ ಸಾಲಿನ 47ನೇ ವಾರ್ಷಿಕ ಮಹಾಸಭೆ ಇಂದು ಪೂರ್ವಾಹ್ನ 10 ಗಂಟೆಗೆ ಸಂಘದ ಅಧ್ಯಕ್ಷರಾದ ಶ್ರೀ ಆಲೆಮಾಡ ಸುಧೀರ್ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಸಭಾಂಗಣದಲ್ಲಿ ನಡೆಯಲಿದೆ. ಸಂಘದ ಎಲ್ಲ ಅರ್ಹ ಸದಸ್ಯರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಸಂಘದ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಪಿಡಿ ಸರಸ್ವತಿ ಕೇಳಿಕೊಂಡಿದ್ದಾರೆ.
10: ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ ಕೊಡಿಸ್ತೀರಾ ಹೇಳಿ?
2: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
10: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
2: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
4: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9600

0: 260-487-34.
1: ಶ್ರೀ ಗೌರಿ ಗಣೇಶ ಉತ್ಸವ ಸಮಿತಿ ಬಸವೇಶ್ವರ ದೇವಸ್ಥಾನ ಜೈನರ ವೀದಿ ವಿರಾಜಪೇಟೆ ಇವರ ವತಿಯಿಂದ ದಿನಾಂಕ 24/9/2026 ಗುರುವಾರ ರಾತ್ರಿ 8 ಗಂಟೆಗೆ ಕೊಡಗಿನ ಪ್ರಪ್ರಥಮ ಕೊಡವ ಭಾಷೆಯ ವಾರಪತ್ರಿಕೆಯಾದ ಬ್ರಹ್ಮಗಿರಿಯ ಸಂಪಾದಕರು ಹಾಗೂ ಕೊಡವ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಆದ ಶ್ರೀ ಉಳ್ಳೇಡ ಎಂ ಪೂವಯ್ಯ ಅವರಿಗೆ ಬಸವಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಹಾಗೂ ಶ್ರೀ ಕೆಂಜಂಗಡ ನಾಣಯ್ಯ ರೋಷನ್ ಕಂಡಂಗಾಲ ಸಾಮಾಜಿಕ ಕಾರ್ಯಕರ್ತರು ಇವರನ್ನು ಸಮಾಜ ಸೇವೆಗಾಗಿ ಸನ್ಮಾನಿಸಲಾಗುವುದು. ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀ ಎಎಸ್ ಪೊನ್ನಣ್ಣನವರು, ಶಾಸಕರು, ಹಿರಿಯ ವಕೀಲರು ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಮಂಡೆಪಂಡ ಸುಜಾ ಕುಶಾಲಪ್ಪ ಅವರು, ವಿಧಾನ ಪರಿಷತ್ ಸದಸ್ಯರು ವಿರಾಜಪೇಟೆ, ಶ್ರೀ ಸಿಎಸ್ ಅರುಣ್ಮಾಚಯ್ಯ ಮಾಜಿ ಶಾಸಕರು ಹಾಗೂ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರು ಧನುಗಾಲ, ಶ್ರೀ ಮಹೇಶ್ ಕಾಮತ್ ಸಿಇಒ ಪೈವಿಸ್ಟಾ ಹೋಟೆಲ್ ಮೈಸೂರು ಹಾಗೂ ಶ್ರೀ ಕ್ವೀಟಸ್ ವಾಚ್ ಉದ್ಯಮಿ ಹಾಗೂ ಪ್ಲಾಂಟರ್ ವಿರಾಜಪೇಟೆ ಇವರು ಭಾಗವಹಿಸಲಿದ್ದಾರೆ. ಸಭೆಯ ನಂತರ ಆರ್ ದಶರಥ್ ರಾವ್ ಅರ್ಪಿಸುವ ತರೀಕೆರೆಯ ಗೀತಾಂಜಲಿ ಆರ್ಕೆಸ್ಟ್ರಾದ ವತಿಯಿಂದ ಹೊಸ ಚಿತ್ರಗೀತೆಗಳು ಹಾಗೂ ನೃತ್ಯದೊಂದಿಗೆ ಸಂಗೀತ ರಸಸಂಜೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ದೇವಸ್ಥಾನದ ಪರವಾಗಿ ಕೋರಲಾಗಿದೆ.
2: ಸೆಪ್ಟೆಂಬರ್ 9 ನಿಧನರಾದ ಯವಕಪಾಡಿ ಗ್ರಾಮ ಮಂಜಂಡ್ರ ದಿವಂಗತ ಗಣಪತಿ ಅವರ ಪತ್ನಿ ಅಮ್ಮವ್ವ ಕಾಮಿನಿ ತವರು ಮನೆ ಮುಕ್ಕಾಟಿ ರಾಕಿರುಂದಾಡು ಇವರ ಅತಿಥಿ ಕರ್ಮಾಂತರ ಇದೇ 25ರಂದು ನಾಳೆ ಶುಕ್ರವಾರ ಮಧ್ಯಾಹ್ನ 12:30 ಯವಕಪಾಡಿಯಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಕ್ಕಳು, ಅಳಿಯಂದಿರು, ಸೊಸೆ, ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
3: ವಾಣಿಜ್ಯ ಪ್ರಕಟಣೆಗಳು ಕೇಳಿದಿರಿ. ಶ್ರೋತೃಗಳೇ, ಈಗೊಂದು ಭಾವಗೀತೆಯನ್ನ ಕೇಳೋಣ. ಕೆಎಸ್ ನರಸಿಂಹಸ್ವಾಮಿಯವರ ರಚನೆ, ಹಾಡಿದ್ದಾರೆ ಸಂಗೀತ ಕಟ್ಟಿ.

0: ಭಾವಗೀತೆಯನ್ನು ಕೇಳಿದಿರಿ.
1: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
2: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಡಾಕ್ಟರ್, ಕುತ್ತಿಗೆ ನೋವು ಮತ್ತೆ ಸೊಂಟ ನೋವಿಗೆ ಕಾರಣಗಳೇನು?
3: ನೋಡಿ, ಕುತ್ತಿಗೆ ಮತ್ತೆ ಸೊಂಟ ಇದನ್ನ ಸ್ಪೈನ್ ಅಂತ ಹೇಳ್ತೀವಿ ನಾವು. ಇದು ಒಂದು ಅಂಗ ಅಲ್ಲ, ಇದರಲ್ಲಿ ಮೂಳೆಗಳಿರ್ತವೆ, ಮಾಂಸಖಂಡಗಳು ಇರ್ತವೆ, ನರಗಳಿರ್ತವೆ. ಕಾಮನ್ ಕಾರಣ ಏನಪ್ಪಾ ಕುತ್ತಿಗೆ ನೋವು ಸೊಂಟದ ನೋವು ಅಂದ್ರೆ, ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್, ಗಂಟೆಗಟ್ಟಲೆ ಆಫೀಸ್ಗಳಲ್ಲಿ ಕಂಪ್ಯೂಟರ್ ಮತ್ತೆ ಮುಂದೆ ಕೂತಿರ್ತೀವಿ, ಮತ್ತೆ ಪೋಸ್ಚರ್ ಸರಿಗೆ ಮಾಡಿರಲ್ಲ, ಮತ್ತೆ ಬಾರಾಗಿರ ಎತ್ತದಾಗ ಸೊಟ್ಟ ಪೊಟ್ಟ ಎತ್ತಿಬಿಡ್ತೀವಿ, ಎಕ್ಸಸೈಸ್ ಮಾಡಿರಲ್ಲ. ಸೊ ಲಾಟ್ ಆಫ್ ವೇಟ್ ಬೀಳುತ್ತೆ ನಮ್ಮ ಸ್ಪೈನ್ ಮೇಲೆ, ಮತ್ತೆ ಸ್ಪೈನ್ ಅಲ್ಲಿ ಏನೇನು ನಾನು ಹೇಳಿದ್ನೋ ನಿಮಗೆ, ಏನೇನು ಆರ್ಗನ್ಸ್ ಇದಾವೆ ಅದ್ರ ಮೇಲೆಲ್ಲ ಒತ್ತಡ ಬಿದ್ದು ಬಿದ್ದು ಬಿದ್ದು. ಕಾಮನ್ ರೀಸನ್ ಇಸ್, ಇದರಿಂದನೇ ಡಿಜನರೇಷನ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜಿನಲ್ಲಿ. ಡಿಜನರೇಟಿವ್ ಸ್ಪೈನ್ ಡಿಸೀಸ್ ಇಂದನೇ ಕಾಮನ್ಲಿ ಪೇನ್ ಬರೋದು.
2: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
4: ನಂಬರ್ 510 ಬಾಳೆಲೆ ವ್ಯವಸಾಯೋತ್ಪನ್ನ ಮಾರಾಟ ಮತ್ತು ಪರಿವರ್ತನಾ ಸಹಕಾರ ಸಂಘ ನಿಯಮಿತ ಬಾಳೆಲೆ. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 25ರಂದು ಶುಕ್ರವಾರ ಪೂರ್ವಾಹ್ನ 10 ಗಂಟೆಗೆ ಸಂಘದ ಅಧ್ಯಕ್ಷರಾದ ಶ್ರೀ ಅರಮಣಮಾಡ ಪಿ ಗಣಪತಿ ಅವರ ಅಧ್ಯಕ್ಷತೆಯಲ್ಲಿ ಬಾಳೆಲೆ ಕೊಡವ ಸಮಾಜದ ಸಭಾಂಗಣದಲ್ಲಿ ನಡೆಯಲಿದೆ. ಸಂಘದ ಸದಸ್ಯತ್ವ ಪಡೆದು 1 ವರ್ಷ ಪೂರ್ಣಗೊಂಡಿರುವ ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳಿಸಲಾಗಿದ್ದು, ತಲುಪದೇ ಇದ್ದಲ್ಲು ಸದಸ್ಯರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗದವರು ಕೇಳಿಕೊಂಡಿದ್ದಾರೆ. ಕಾವೇರಿ ಕಾಲೇಜು ಹಳೆಯ ವಿದ್ಯಾರ್ಥಿಗಳ ಸಂಘ ಗುಣಿಕೊಪ್ಪ. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 26ರಂದು ಶನಿವಾರ ಪೂರ್ವಾಹ್ನ 10 ಗಂಟೆಗೆ ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ಗೋಲ್ಡನ್ ಜೂಬ್ಲಿ ಬ್ಲಾಕ್ನಲ್ಲಿ ಡಾಕ್ಟರ್ ಎಂಬಿ ಕಾವೇರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸರ್ವ ಸದಸ್ಯರು ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
5: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
6: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
5: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
7: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
8: ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆ ಏಕೈಕ ಸಂಸ್ಥೆ ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3

ಮೂರು ಮೆಗಾ ಹರ್ಟ್ಸ್ ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಅಂಶಗಳು. ಸೇವಾ ಸಂಕಲ್ಪ ಅಭಿಯಾನ ಸೇವಾಯಾತ್ರಿಗಳಿಂದ ಇಂದು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಸಂವಾದ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆಗೆ L69 ರಾಷ್ಟ್ರಗಳ ಸಭೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಜಂಟಿ ಅಧ್ಯಕ್ಷತೆ. ಒಮಾನ್ನ ಪೂರ್ವ ಕರಾವಳಿಯಲ್ಲಿ MV ಕೇಪ್ ದಾವೋ ವಾಣಿಜ್ಯ ಹಡಗಿನ ಮೇಲಿನ ದಾಳಿ, ಭಾರತದಿಂದ ತೀವ್ರ ಖಂಡನೆ. ಫಿಡೆ ಚೆಸ್ ಒಲಿಂಪಿಯಾಡ್, ಭಾರತದ ಚೆಸ್ ಪಟುಗಳಿಂದ ಪ್ರಬಲ ಪ್ರದರ್ಶನ. ಏಷ್ಯನ್ ಗೇಮ್ಸ್ ರೋವಿಂಗ್ಸ್ನಲ್ಲಿ ಸತ್ನಾಮ್ ಸಲ್ಮಾನ್ ಜೋಡಿಗೆ ಕಂಚು, ಬಲರಾಜ್ಗೆ 4ನೇ ಸ್ಥಾನ. ವಾರ್ತೆಗಳ ವಿವರ. ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಗುಜರಾತ್ನ ವಡ್ನಗರದಿಂದ ವಾರಣಾಸಿ ನಡುವೆ ಪ್ರಯಾಣಿಸುತ್ತಿರುವ ಸೇವಾಯಾತ್ರೆಯ ಸವಾರರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಲಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 25 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಯುವಜನರ ಭಾಗವಹಿಸುವಿಕೆ ಹಾಗೂ ಸಮುದಾಯ ಸೇವೆಯನ್ನು ಉತ್ತೇಜಿಸಲು September 17 ವಡ್ನಗರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಈ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದ್ದರು. ಬೈಕ್ ಸವಾರರು ತಮ್ಮ ಪ್ರಯಾಣದ ಅವಧಿಯಲ್ಲಿ ವಿವಿಧ ನಗರಗಳು, ತಾಲೂಕುಗಳು ಹಾಗೂ ಗ್ರಾಮಗಳಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸುತ್ತಿದ್ದು ನೈರ್ಮಲ್ಯ ಅಭಿಯಾನ, ಶಾಲಾ ಆಸ್ಪತ್ರೆಗಳಿಗೆ ಭೇಟಿ ಹಾಗೂ ಸರ್ಕಾರಿ ಯೋಜನೆಗಳ ಸೌಲಭ್ಯ ಕುರಿತು ಸಾರ್ವಜನಿಕ ಜಾಗೃತಿ ಮೂಡಿಸುತ್ತಿದ್ದಾರೆ. ಒಟ್ಟು 10 ತಂಡಗಳಲ್ಲಿ ಪ್ರಯಾಣಿಸುತ್ತಿರುವ ಈ ಸೇವಾಯಾತ್ರಿಗಳು ತಮ್ಮ ಅನುಭವಗಳನ್ನು ಪ್ರಧಾನಿಯವರೊಂದಿಗೆ ಹಂಚಿಕೊಳ್ಳಲಿದ್ದು October 7 ಈ ಬೈಕ್ ಯಾತ್ರೆ ಮುಂದುವರಿಯಲಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತುರ್ತು ಸುಧಾರಣೆಯನ್ನು ಒತ್ತಾಯಿಸಿ ನಡೆದ L69 ಸಮಾಲೋಚನಾ ಸಚಿವರ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹಾಗೂ ಸೇಂಟ್ ಲೂಸಿಯಾದ ವಿದೇಶಾಂಗ ಸಚಿವ ಅಲ್ವಾ ಬ್ಯಾಪ್ಟಿಸ್ಟ್ ವಹಿಸಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಜಾಗತಿಕವಾಗಿ ನಡೆಯುತ್ತಿರುವ ಪ್ರಮುಖ ಬದಲಾವಣೆಗಳಿಂದ ಜಾಗತಿಕ ದಕ್ಷಿಣ ದೇಶಗಳು ತೀವ್ರ ಸಂಕಷ್ಟಕ್ಕೆ ಈಡಾಗುತ್ತಿದ್ದು ವಿಶ್ವಸಂಸ್ಥೆಯು ಸಾರ್ವಜನಿಕ ನಿರೀಕ್ಷೆಗಳನ್ನು ತಲುಪುವಲ್ಲಿ ವಿಫಲವಾಗಿದೆ ಎಂದರು. ಪ್ರಸ್ತುತ ಜಗತ್ತಿನಲ್ಲಿ ನಡೆಯುತ್ತಿರುವ ಸಂಘರ್ಷಗಳು ಹಾಗೂ ಅಂತಾರಾಷ್ಟೀಯ ಶಾಂತಿ ಭದ್ರತೆಗೆ ಎದುರಾಗಿರುವ ಸವಾಲುಗಳನ್ನು ಪರಿಹರಿಸುವಲ್ಲಿ ಭದ್ರತಾ ಮಂಡಳಿ ವಿಫಲವಾಗುತ್ತಿರುವುದು ಆಡಳಿತಾತ್ಮಕ ಸುಧಾರಣೆಯ ಅಗತ್ಯವನ್ನು ಸ್ಪಷ್ಟಪಡಿಸುತ್ತದೆ ಎಂದು ಅವರು ಪ್ರತಿಪಾದಿಸಿದರು. ಈ ಸುಧಾರಣೆಗಳನ್ನು ಕೈಗೊಳ್ಳುವುದರಲ್ಲಿ ವಿಳಂಬ ಧೋರಣೆ ತೋರುವುದು ಐತಿಹಾಸಿಕ ಅನ್ಯಾಯವನ್ನು ಮುಂದುವರೆಸಿದಂತೆ ಎಂದು ಸಚಿವರು, ಭದ್ರತಾ ಮಂಡಳಿ ಸುಧಾರಣೆಗಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಕ್ಕೂಟವಾದ L69 ಮತ್ತು ಆಫ್ರಿಕನ್ ಒಕ್ಕೂಟದ 10 ರಾಷ್ಟ್ರಗಳ ಒಕ್ಕೂಟವಾದ C10 ರಾಷ್ಟ್ರಗಳು ಜಂಟಿಯಾಗಿ ಒತ್ತಡ ಹೇರಲಿವೆ ಎಂದು ಸ್ಪಷ್ಟಪಡಿಸಿದರು. ಚಾಲಕರು ಹಾಗೂ ರೈತರ ಹಿತರಕ್ಷಣೆಗಾಗಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಭಾರತ್ ಟ್ಯಾಕ್ಸಿ ಆಪ್ ಹಾಗೂ ಮುಖ್ಯಮಂತ್ರಿ ಕೃಷಿಕ ಸಮೃದ್ಧಿ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಭಾರತ್ ಟ್ಯಾಕ್ಸಿ ಯೋಜನೆಯಡಿಯಲ್ಲಿ ಬೈಕ್, ಟ್ಯಾಕ್ಸಿ ಹಾಗೂ ಆಟೋ ಚಾಲಕರು ಶೂನ್ಯ ಕಮಿಷನ್ ದರದಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದ್ದು ಅವರಿಗೆ 5 ಲಕ್ಷ ರೂಪಾಯಿಗಳ ಸಾಮಾಜಿಕ ಭದ್ರತೆಯನ್ನು ಒದಗಿಸಲಾಗುತ್ತಿದೆ. ಪ್ರಸ್ತುತ ಲಕ್ನೋ, ಗೋರಖ್ಪುರ್, ವಾರಣಾಸಿ ಮತ್ತು ಪ್ರಯಾಗ್ರಾಜ್ನಲ್ಲಿ ಈ ಸೇವೆ ಆರಂಭಗೊಂಡಿದ್ದು ಲಕ್ನೋ ವಿಮಾನ ನಿಲ್ದಾಣ, ಮೆಟ್ರೋ ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇನ್ನೊಂದೆಡೆ ಮುಖ್ಯಮಂತ್ರಿ ಕೃಷಿಕ ಸಮೃದ್ಧಿ ಯೋಜನೆಯಡಿ ಸಹಕಾರಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಮೂಲಕ ರೈತರಿಗೆ ನೀಡಲಾಗುವ ಸಾಲದ ಬಡ್ಡಿದರವನ್ನು 11% ಇಳಿಕೆ ಮಾಡಲಾಗಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಕೃಷಿ ಯಂತ್ರೋಪಕರಣ ಖರೀದಿ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ಹಣಕಾಸಿನ ಅಭಾವ ಎದುರಾಗದಂತೆ ದೀರ್ಘಾವಧಿ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ 5 ಲಕ್ಷ ರೈತರಿಗೆ ಇದರ ಪ್ರಯೋಜನ ತಲುಪಿಸುವ ಗುರಿ ಹೊಂದಲಾಗಿದೆ. ಒಮಾನ್ನ ಪೂರ್ವ ಕರಾವಳಿಯಲ್ಲಿ ನಿನ್ನೆ ವಾಣಿಜ್ಯ ಹಡಗು MV ಕೇಪ್ ದಾವೋ ಮೇಲೆ ನಡೆದ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಹಡಗಿನಲ್ಲಿದ್ದ 20 ಭಾರತೀಯ ನಾವಿಕರ ಪೈಕಿ 19 ಮಂದಿಯನ್ನು ರಕ್ಷಿಸಲಾಗಿದೆ. ಓರ್ವ ಭಾರತೀಯ ಪ್ರಜೆ ದುರಂತದಲ್ಲಿ ಮೃತಪಟ್ಟಿದ್ದು ಮೃತರ ಕುಟುಂಬಕ್ಕೆ ವಿದೇಶಾಂಗ ವ್ಯವಹಾರಗಳ ಸಚಿವ

0: ನಿರ್ಣಯ ತೀವ್ರ ಸಂತಾಪ ಸೂಚಿಸಿದೆ. ಭಾರತೀಯ ನಾವಿಕರನ್ನು ಶೀಘ್ರವಾಗಿ ಸ್ವದೇಶಕ್ಕೆ ಕರೆತರಲು ಒಮನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಗಮನಿಸುತ್ತಿದ್ದು ಒಮನ್ ಅಧಿಕಾರಿಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ನಡೆಸುತ್ತಿದೆ. ಈ ಪ್ರದೇಶದಲ್ಲಿ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ಮುಂದುವರಿಯುತ್ತಿರುವುದು ತೀವ್ರ ಕಳವಳಕಾರಿ ಎಂದು ಸಚಿವಾಲಯ ತಿಳಿಸಿದೆ. ಉದ್ವಿಗ್ನತೆಯನ್ನು ಕಡಿಮೆ ಮಾಡಿ ಶಾಂತಿ ಶೀಘ್ರವಾಗಿ ಮರುಸ್ಥಾಪಿಸಲು ಮಾತುಕತೆ ಮತ್ತು ರಾಜತಾಂತ್ರಿಕ ಮಾರ್ಗವನ್ನು ಅನುಸರಿಸುವಂತೆ ಭಾರತ ಪುನಃ ಕರೆ ಮಾಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತ ಒಂದು ನೋಟ ಇಲ್ಲಿದೆ. ಭಾರತದ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಕ್ರಾಂತಿ ಸಂಭವಿಸಿದ್ದು ದೇಶದ ಒಟ್ಟು ಸ್ಥಾಪಿತ ಸೌರವಿದ್ಯುತ್ ಸಾಮರ್ಥ್ಯ ಹೊಸ ಮೈಲಿಗಲ್ಲನ್ನು ತಲುಪಿದೆ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಪ್ರತ್ಯೇಕ ಸೌರ ನೀತಿಯನ್ನು ಜಾರಿಗೆ ತರುವ ಮೂಲಕ ಆರಂಭಗೊಂಡ ಈ ಪಯಣ ಇಂದು ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿಸಿದೆ. 2014 ಕೇವಲ 2.8 GW ಭಾರತದ ಸೌರವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವು 2026 ವೇಳೆಗೆ ಬೃಹತ್ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಸುಮಾರು 165 GW ತಲುಪಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ಆಗಸ್ಟ್ 2026 ವೇಳೆಗೆ 50 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಸೌರ ಸಂಪರ್ಕ ಕಲ್ಪಿಸಲಾಗಿದ್ದು 14.8 GW ಮೇಲ್ಛಾವಣಿ ಸೌರ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ. ಇದರಿಂದಾಗಿ ಸುಮಾರು 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ಉತ್ಪಾದನೆ ಅನುಸ್ಥಾಪನೆ ಹಾಗೂ ನಿರ್ವಹಣೆ ಸೇರಿದಂತೆ ಈ ಇಡೀ ಸೌರಶಕ್ತಿ ವ್ಯವಸ್ಥೆಯು ದೇಶದಲ್ಲಿ ಸುಮಾರು 17 ಲಕ್ಷ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಬಲ ನೀಡಿದೆ. ಫಿಡೆ ಚೆಸ್ ಒಲಿಂಪಿಯಾಡ್ನ 7ನೇ ಸುತ್ತಿನಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ದ 2.5-1.5 ಅಂತರದಲ್ಲಿ ಜಯ ಸಾಧಿಸಿದೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ಗಳಾದ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಮತ್ತು ಆರ್ ಪ್ರಜ್ಞಾನಂದ ಭಾರತಕ್ಕೆ ಗೆಲುವು ತಂದುಕೊಟ್ಟರು. ಆರ್ ಪ್ರಜ್ಞಾನಂದ ನಿಕಿಟಾ ವಿಟ್ಯುಗೋವ್ ಅವರನ್ನು ಮಣಿಸಿದರೆ ಗುಕೇಶ್ ಡೇನಿಯಲ್ ಹೋವಾರ್ಡ್ ಫರ್ನಾಂಡಿಸ್ ಅವರನ್ನು ಸೋಲಿಸಿದರು. ಮಹಿಳೆಯರ ವಿಭಾಗದಲ್ಲಿ ಬಿ ಸವಿತಾಶ್ರೀ ಸತತ 7ನೇ ಗೆಲುವು ದಾಖಲಿಸಿದ್ದು ಭಾರತ ಜರ್ಮನಿ ವಿರುದ್ದ 3.5-0.5 ಅಂತರದಲ್ಲಿ ಜಯ ಸಾಧಿಸಿದೆ. ಸವಿತಾಶ್ರೀ ಒಲಿಂಪಿಯಾಡ್ನಲ್ಲಿ ಆಡಿದ 7 ಪಂದ್ಯಗಳಲ್ಲೂ ಗೆಲುವು ಸಾಧಿಸಿದ ಏಕೈಕ ಆಟಗಾರ್ತಿಯಾಗಿದ್ದಾರೆ. ಕೊನೆರು ಹಂಪಿ ದಿನಾರಾ ವ್ಯಾಗ್ನರ್ ಅವರನ್ನು ಸೋಲಿಸಿದರೆ ದಿವ್ಯಾ ದೇಶ್ಮುಖ್ ಹನ್ನಾ ಮೇರಿ ಕ್ಲೆಕ್ ಅವರನ್ನು ಮಣಿಸಿದರು. ಈ ಗೆಲುವಿನೊಂದಿಗೆ ಪದಕದ ಸ್ಪರ್ಧೆಯಲ್ಲಿ ಭಾರತ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿಕೊಂಡಿದ್ದು ಸ್ಪರ್ಧೆಯಲ್ಲಿ ಇನ್ನೂ 2 ಸುತ್ತುಗಳು ಬಾಕಿ ಇವೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ರೋವಿಂಗ್ ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಪುರುಷರ ಡಬಲ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತದ ಸತ್ನಾಮ್ ಸಿಂಗ್ ಮತ್ತು ಸಲ್ಮಾನ್ ಖಾನ್ ಜೋಡಿ ಕಂಚು ಪದಕ ತಮ್ಮದಾಗಿಸಿಕೊಂಡಿದೆ. ಈ ವಿಭಾಗದಲ್ಲಿ ಚೀನಾದ ಈ ಕ್ಸುಡಿ ಮತ್ತು ನೀ ಇದೇ ಜೋಡಿ ಚಿನ್ನದ ಪದಕ ಹಾಗೂ ಉಜ್ಬೇಕಿಸ್ತಾನ್ನ ಜೋಡಿ ಬೆಳ್ಳಿ ಪದಕ ಪಡೆದುಕೊಂಡವು. ಪಂದ್ಯದ 1500 ಮೀಟರ್ ವರೆಗೆ 2ನೇ ಸ್ಥಾನದಲ್ಲಿದ್ದ ಭಾರತೀಯ ಜೋಡಿ ಕೊನೆಯ 500 ಮೀಟರ್ಗಳಲ್ಲಿ ತೀವ್ರ ಸ್ಪರ್ಧೆ ಎದುರಿಸಿ 3ನೇ ಸ್ಥಾನಕ್ಕೆ ತೃಪ್ತಿ ಪಡೆದುಕೊಂಡಿತು. ಈ ಹಿಂದೆ 2026 ಹಾಂಗ್ಝೌ ಏಷ್ಯನ್ ಗೇಮ್ಸ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದ ಸತ್ನಾಮ್ ಸಿಂಗ್ ಅವರಿಗೆ ಇದು 2ನೇ ಏಷ್ಯನ್ ಗೇಮ್ಸ್ ಪದಕವಾಗಿದೆ. ಇನ್ನು ಉತ್ತರ ಪ್ರದೇಶದ ಅಮೇಥಿ ಜಿಲ್ಲೆಯ ಕ್ರೀಡಾಪಟು ಸಲ್ಮಾನ್ ಖಾನ್ ಅವರು ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಯೋಜನೆಯಡಿಯಲ್ಲಿ ತರಬೇತಿ ಪಡೆದು ಈ ಸಾಧನೆ ಮಾಡಿದ್ದಾರೆ. ಮತ್ತೊಂದೆಡೆ ಪುರುಷರ ಸಿಂಗಲ್ಸ್ ಸ್ಕಲ್ಸ್ ಫೈನಲ್ನಲ್ಲಿ ಭಾರತದ ಬಲರಾಜ್ ಪನ್ವಾರ್ ಅವರು ಅತಿ ಕಡಿಮೆ ಅಂತರದಿಂದ ಪದಕ ವಂಚಿತರಾಗಿ 4ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಸೇವಾ ಸಂಕಲ್ಪ ಅಭಿಯಾನ ಸೇವಾ ಯಾತ್ರೆಗಳೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಸಂವಾದ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆಗೆ L69 ರಾಷ್ಟಗಳ ಸಭೆ. ವಿದೇಶಾಂಗ ಸಚಿವ ಡಾ

0: ಎಸ್ ಜೈಶಂಕರ್ ಜಂಟಿ ಅಧ್ಯಕ್ಷತೆ. ಒಮಾನ್ನ ಪೂರ್ವ ಕರಾವಳಿಯಲ್ಲಿ ಎಂಒವಿ ಕೇಪ್ ದಾವೋ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ಭಾರತದಿಂದ ತೀವ್ರ ಖಂಡನೆ. ಫಿಡೆ ಚೆಸ್ ಒಲಿಂಪಿಯಾಡ್, ಭಾರತದ ಚೆಸ್ ಪಟುಗಳಿಂದ ಪ್ರಬಲ ಪ್ರದರ್ಶನ. ಏಷ್ಯನ್ ಗೇಮ್ಸ್ ರೋವಿಂಗ್ನಲ್ಲಿ ಸತ್ನಾಮ್ ಸಲ್ಮಾನ್ ಜೋಡಿಗೆ ಕಂಚು, ಬಲರಾಜ್ಗೆ ನಾಲ್ಕನೇ ಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:20.
2: ಎಲ್ಐಸಿ ಇಂಡೆಕ್ಸ್ ಪ್ಲಸ್ 2500 ರುಪೀಸ್ ಅಷ್ಟು ಕಡಿಮೆ ಮಂತ್ಲಿ ಪ್ರೀಮಿಯಂನೊಂದಿಗೆ ನಿಮ್ಮ ಜರ್ನಿಯನ್ನು ಆರಂಭಿಸಿ.

0: ಸರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:20.
2: ಎಲ್ಐಸಿ ಇಂಡೆಕ್ಸ್ ಪ್ಲಸ್ 2,500 ರುಪೀಸ್ ಅಷ್ಟು ಕಡಿಮೆ ಮಂತ್ಲಿ ಪ್ರೀಮಿಯಂ ನೊಂದಿಗೆ ನಿಮ್ಮ ಜರ್ನಿಯನ್ನು ಆರಂಭಿಸಿ. ಗ್ಯಾರಂಟೆಡ್ ಅಡಿಷನ್ಸ್ ನ ಸೆಕ್ಯೂರಿಟಿ ಒಂದಿಗೆ. ಹೆಚ್ಚಿನ ಡೀಟೇಲ್ಸ್ ಗೆ ವಿಸಿಟ್ www.licindia.in. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ನಿಧನ ಸುದ್ದಿ. ಮಡಿಕೇರಿ ಸುದರ್ಶನ ಸರ್ಕಲ್ ನಿವಾಸಿ ಬಿದ್ದಂಡ ಬಬ್ಬು ಅಪ್ಪಚ್ಚು ಅಯ್ಯಂಗ ನಿನ್ನಾಂದು ಮರಣಪಟ್ಟಿತ್ತು. ಅಳುವ ತಂಜಿ ಪೈತ್ರ ಬಿದ್ದಂಡ ಬಬ್ಬು ಅಪ್ಪಚ್ಚು ಅಯ್ಯಂಗಡ ಕಿರಿ ಕಾರ್ಯ ಇಂದು ಮಜ್ಜನ 1 ಗಂಟೆಗೆ ಮಡಿಕೇರಿ ಕೊಡುವ ಸಮಾಜ ಕ್ಯಾಕೊಳತು ನಡಪ. ಬಿಶೆಟ್ಟಿಗೇರಿ ಗ್ರಾಮತ್ರ ಪಾಂಡಂಡ ಪೌತಿ ಅಪ್ಪಯ್ಯ ಅಯ್ಯಂಗಡ ಪೊಣ್ಣು ಗಂಗಮ್ಮ ಅಯ್ಯಂಗ ನಿನ್ನಾಂದು ಮಜ್ಜನ ಮರಣಪಟ್ಟಿತ್ತು. 96 ಪೈತ್ರ ಪಾಂಡಂಡ ಗಂಗಮ್ಮ ಅಯ್ಯಂಗಡ ತಾಮನೆ ಮೂಡೇರ ದಪನ ಕಾರ್ಯ ಇಂದು ಮಜ್ಜನ ಬಿಶೆಟ್ಟಿಗೇರಿ ಸ್ವಂತ ಮನೆಯಲ್ಲಿ ನಡಪ. ಹೊದ್ದೂರು ಗ್ರಾಮದ ತೆಕ್ಕಡೆ ಸುಭಾಷ್ ಅವರು ನಿನ್ನೆ ನಿಧನರಾದರು. 74 ವರ್ಷ ಪ್ರಾಯದ ತೆಕ್ಕಡೆ ಸುಭಾಷ್ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 3 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮೇಕೇರಿ ಗ್ರಾಮದ ಓಡಿಯಾನ ದಿವಂಗತ ಆನಂದ್ ಅವರ ಪತ್ನಿ ಮಾಚಮ್ಮ ಅವರು ನಿನ್ನೆ ನಿಧನರಾದರು. 87 ವರ್ಷ ಪ್ರಾಯದ ಓಡಿಯಾನ ಮಾಚಮ್ಮ ತವರು ಮನೆ ಹೊಸೂರು ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಮೇಕೇರಿ ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಅರಪಟ್ಟು ಗ್ರಾಮತ್ರ ಪೊದ್ದಮಾನಿ ನಿವಾಸಿ ಮಾಜಿ ಪಟ್ಟಾಳಕಾರ ಬಿದ್ದೇರಿಯಂಡ ಸಾಬು ಕಾವೇರಿಯಪ್ಪ ಅಯ್ಯಂಗ ನಿನ್ನಾಂದು ಮರಣಪಟ್ಟಿತ್ತು. 94 ಬೈತ್ರ ಬಿದ್ದೇರಿಯಂಡ ಸಾಬು ಕಾವೇರಿಯಪ್ಪ ಎಂಡ ಅಕಿರಿ ಕಾರ್ಯ ಇಂದು ಮಜ್ಜನ 12:30 ಗಂಟೆಗೆ ಬಿದ್ದೇರಿಯಂಡ ಒಕ್ಕ ಕ್ಯಾಕೊಳತು ನಡಪ. ಮೂಲತ್ತು ಕಿರುಂದಾಡು ಗ್ರಾಮತ್ರ ಬೆಂಗಳೂರು ಟಿ ದಾಸರಹಳ್ಳಿಲು ವಾಸಂಜ ಅಪ್ಪ ನೆರವಂಡ ಪೌತಿ ಅಚ್ಚಯ್ಯ ಅಯ್ಯಂಗಡ ಪೊಣ್ಣು ಸೀತಮ್ಮ ಅಯ್ಯಂಗ ನಿನ್ನಾಂದು ಬೈಟ್ಟು ಮರಣಪಟ್ಟಿತ್ತು. 69 ಬೈತ್ರ ಅಪ್ಪ ನೆರವಂಡ ಸೀತಮ್ಮ ಅಯ್ಯಂಗಡ ತಾಮನೆ ಮಾದೆಯಂಡ ದಪನ ಕಾರ್ಯ ಇಂದು ಮಜ್ಜನ 3:30 ಗಂಟೆಗೆ ಬೆಂಗಳೂರು ಪೀಣ್ಯ ಎಸ್ಆರ್ಎಸ್ ಕ್ರಿಮಿಟೋರಿಯಂ ನಡಪ. ವಿರಾಜಪೇಟೆ ಕೊಟ್ಟೋಳಿ ಗ್ರಾಮ ಕಾರಳನ ಇಕ್ಕ ಬೆಂಗಳೂರಲ್ಲಿ ವಾಸಂಜ ಕೋಣೇರಿರ ಟಿ ಗಣಪತಿ ಗಪ್ಪು ಅಯ್ಯಂಗ ನಿನ್ನಾಂದು ಬೈಟ್ಟು ಮರಣಪಟ್ಟಿತ್ತು. 94 ಬೈತ್ರ ಕೋಣೇರಿರ ಟಿ ಗಣಪತಿ ಗಪ್ಪು ಅಯ್ಯಂಡ ದಪನ ಕಾರ್ಯ ಇಂದು ಮಜ್ಜನತ್ರ ಮೀದ 3 ಗಂಟೆಗೆ ಬೆಂಗಳೂರು ಹೆಬ್ಬಾಳ್ ಕ್ರಿಮಿಟೋರಿಯಂ ನಡಪ.
3: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯು ಪಿ ಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
4: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
5: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್ ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್ ಗೋಣಿಕೊಪ್ಪಲ್.
6: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ವಾಷಿಂಗ್ ಮಿಷಿನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
7: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
6: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
8: The number you've dialed is currently busy. Kindly
4: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
9: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
9: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
10: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
11: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೇಸ್ ಬೇಕೇ ಬೇಕು.
12: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೇಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
11: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
13: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
14: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
15: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
14: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 1-960-60-176.
16: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ನಲ್ಲಿ
17: 300 ಕ್ಕೂ

0: ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
1: ಸಿಜೆ ಬಿಲ್ಡ್ವೇರ್ ಬೈಲ್ಕೊಪ್ಪೆ ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂ, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
2: ಕೊರಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊರಗರಹಳ್ಳಿ.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.
4: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿ ಮೇಡಮ್ ಮಮತಾ ಜನಾ. ಮುಖ್ಯಪಟ್ಟ ಸುದ್ದಿ. ಪೋಷಣ ಮಾಸಾಚರಣೆ ಅರಿವು ಕಾರ್ಯಕ್ರಮ ಇಂದು ವಿದ್ಯುತ್ ಗ್ರಾಹಕಂಗಡ ಜನಸಂಪರ್ಕ ಸಭೆ. ಜಿಲ್ಲಾಡಳಿತ ಹತ್ರ ಆದ ನೆಲೆ 11ನೇ ಆಯುರ್ವೇದ ದಿನ ಕಾರ್ಯಕ್ರಮ. ಸುದ್ದಿರ ವಿವರ. ಮಕ್ಕಳ ನಲ್ಲ ಬೆಳಚಕಾಯಿತು, ನಲ್ಲ ಊಣುತೀನಿ ಪದ್ಧತಿನ ಬೆಚ್ಚವಣು ಎಂದು ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಸನತ್ ಕುಮಾರ್ ಅವು ಸಲಹೆ ಮಾಡಿಚಿ. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆಯ ಮಕ್ಕಳ ವಿಭಾಗ, ಕೊಡಗು ಜಿಲ್ಲಾ ಆರೋಗ್ಯ ಪಿಂಜಾ ಕುಟುಂಬ ಕಲ್ಯಾಣ ಇಲಾಖೆಯ ಕೂಡುಕೂಟತ್, ಮಡಿಕೇರಿಯ ಜಿಲ್ಲಾಸ್ಪತ್ರೆಯ ಹೊರರೋಗಿ ವಿಭಾಗತರ ಮಿನ್ಯತ್ರ ಪರಂಬುಲು ನಿನ್ನಾಂದು ನಡೆದ ಪೋಷಣ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಮೊಳಿಯಿಟ್ಟಿತು. ಇವು ತಕ್ಕ ಪರಂದತ್ತು. ಮಕ್ಕಳಲ್ಲಿ ಅಪೌಷ್ಟಿಕತೆನ ತಡಪ ನಿಟ್ಟಲು, ಸಾರ್ವಜನಿಕಗಳಲ್ಲಿ ಜಾಗೃತಿ ಕೊಡುಪ ನಿಟ್ಟಲು ಈ ಕಾರ್ಯಕ್ರಮ ನಡೆದತ್ತು. ಅಪೌಷ್ಟಿಕತೆಯಲ್ಲಿ ಉಳ್ಳ ಮಕ್ಕಳಕ್ಕೆ ಸರ್ಕಾರ ಕುಂಜಿರಪೆದ ನೋಂದಣಿ ಮಾಡಿದ ಪಿಂಜ ಪೌಷ್ಟಿಕಾಂಶ ಪುನರ್ವಸತಿ ಕೇಂದ್ರ ವಿಭಾಗತರ ವಿಭಾಗದಿಂದ 14 ದಿನ ಬಣ್ಣ ತಪಾಸಣೆ ಪಿಂಜ ಚಿಕಿತ್ಸೆ ಕೊಡಪ ಅಂದು ಇವು ಮಾಹಿತಿ ಕೊಡ್ತತ್. ಕುಂಜಿರ ಆರೈಕೆನ ಎನ್ನನೆ ಮಾಡೋಣಂದು ಸರಿಯಾನ ಸಲಹೆ ಪಿಂಜ ಮಾರ್ಗದರ್ಶನ ಕೊಡಪ ಇಂಡ ಪ್ರಯೋಜನತನ ಪ್ರತಿಯೊಬ್ಬನು ಪಡೆದವಂಡು ಒಂದು ಅಣ್ಣುಚಿ. ಪಿಂಜ ಮಕ್ಕಳ ಮಾನಸಿಕ ಬೆಳಚಲು ನಲ್ಲ ಊಣುತೀನಿ ಎನ್ನನೆ ತಡಿಕ ಸಹಾಯ ಆಪ ಅಂದು ಇವು ಮಾಹಿತಿ ಕೊಡ್ತತ್. ಮಡಿಕೇರಿ ಉಪವಿಭಾಗ ವ್ಯಾಪ್ತಿರ ವಿದ್ಯುತ್ ಗ್ರಾಹಕಂಗಡ ತೊಂದರೆ ತಾಪತ್ರೆಯನ್ನು ನಿಲ್ಲಿಸುವಕ್ಕೆ ಇಂದು ಪೊಲಾಕ 11 ಗಂಟೆಲಿಂಜ ಮಜ್ಜನ 12:30 ಗಂಟೆಗೆ ತನೆ ಮಡಿಕೇರಿ ಉಪವಿಭಾಗ ಕಚೇರಿ ಆವರಣದ ಸೆಸ್ಕರ ಕಾರ್ಯನಿರ್ವಾಹಕ ಎಂಜಿನಿಯರಿಂಗ್ಗಡ ಕೊರವು ಕಾರಿಕೆಯಲ್ಲಿ ಸಭೆ ನಡಪ. ಮಡಿಕೇರಿ ವ್ಯಾಪ್ತಿಗೆ ಅಡಂಗುವ ಸಾರ್ವಜನಿಕಂಗ ಹಿಂಗ್ ಸಂಬಂಧಪಟ್ಟಣಕ್ಕೆ ತೊಂದರೆ ತಾಪತ್ರೆ ಉಂಡೆಂಗಿ ಈ ಸಭೆಯಲ್ಲಿ ಕೂಡಿಯಾಡಿತು ಪರಿಹಾರ ಕಂಡವಲು. ಸಾರ್ವಜನಿಕಂಗ ಈ ಸಭೆಗೆ ಹಾಜರಾಪನಕ್ಕೆ ಮಡಿಕೇರಿ ವಿಭಾಗತರ ಕಾರ್ಯನಿರ್ವಾಹಕ ಎಂಜಿನಿಯರ್ ಅವುಕ್ ತಂಡಿತ್. ಆಯುರ್ವೇದ ಕಾಯಿಲೆ ಬಂದ ಪಿಂಜ ಪಿಂಜ ಚಿಕಿತ್ಸೆ ಕೊಡಪ ಪದ್ಧತಿಯಲ್ಲ, ಆರೋಗ್ಯತನ ಕಾತು ಬೆಚ್ಚಂಡು ಕಾಯಿಲೆನ ತಡಪ ಜೀವನ ವಿಜ್ಞಾನ ಅಂದು ಕುಶಾಲ್ ನಗರ ಯೋಗಕ್ಷೇಮ ಆಸ್ಪತ್ರೆಯ ಆಯುರ್ವೇದ ವೈದ್ಯಗಳನ್ನು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಅಣ್ಣುಚಿ. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪಿಂಜ ಆಯುಷ್ ಇಲಾಖೆಯ ಕೂಡುಕೂಟತ್ತು ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಅನ್ನುವ ಘೋಷವಾಕ್ಯತೋಡೆ ಮಡಿಕೇರಿಯ ಜಿಲ್ಲಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ನಿನ್ನಂದು ನಡೆದ 11ನೇ ರಾಷ್ಟ್ರೀಯ ಆಯುರ್ವೇದ ದಿನತರ ಕಾರ್ಯಕ್ರಮತ್ತು ಇವು ಕೂಡಿಯಾಡಿತು ತಕ್ಕ ಪರಂದತ್ತು. ನಂಗಡ ಪೆರಿಯವು ಅನುಭವತ್ತು ಅರಂಜಂಡು ಒರು ಪೀಳಿಗೆ ಲಿಂಜ ಇನ್ನೊರು ಪೀಳಿಗೆ ಕೊಡ್ತಂಡು ಬಂದಿತ್ತುಳ್ಳ ಊಣುತೀನಿ ಪದ್ಧತಿ ಶಿಸ್ತುಬದ್ಧ ಅನ್ನ ಬದುಕು ಮನೆ ಮದ್ದಲು ಆಯುರ್ವೇದ ಹತ್ರ ತತ್ವ ಅಡಕ ಆಯ್ತುಂಡು ಎಂದು ಇವು ಅಣ್ಣುಚಿ. ಇಂದೇತರ ದಿನತ್ತು ಮಾನಸಿಕ ಕಾಯಿಲೆ ಏರ ಆಯನುಂಡು ಪರಿಸರತನ ಮನರ ಆಯ್ತು ಬೆಚ್ಚಂಡು ಕೆಲ ಪೈಪು ಪಿಂಜ ವರ್ಕರ ಮೇದ ಏರ ಒತ್ತು ಕೊಡ್ತಿತ್ತು ಶಿಸ್ತುಬದ್ಧ ಅನ್ನ ಜೀವಮಾನ ನಡ್ತೋಣ ಎಂದು ಇವು ಅಣ್ಣುಚಿ. ವಿರಾಜಪೇಟೆ ಮಾಜಿ ಪಟ್ಟಳ ಕರಡ ಸಹಕಾರ ಸಂಘತರ ಆದನೆಲು ದೇಶತನ ಕಾತುಬೆಪ್ಪಕ್ಕೆ ಪ್ರಾಣ ಕೊಡುತ್ತ ಹುತಾತ್ಮ ಪಟ್ಟಳಕಾರಕ್ಕೆ ತಾಲೂಕು ಕಚೇರಿ ರಮಿಂಜತುಳ್ಳ ಯೋಧಂಗಡ ಸ್ಮಾರಕತರ ಸ್ತಂಭತರ ಪರಂಬುಲು ಪೂ ಹುಟ್ಟಿತ್ತು ಗೌರವ ಕಾಟುಚಿ. ಮಾಜಿ ಸೈನಿಕ ಸಹಕಾರ ಸಂಘತರ ಅಧ್ಯಕ್ಷ ಚಪ್ಪಂಡ ಹರೀಶ್ ಉತ್ತಯ್ಯ ಎಂಗಡ ಕೊರವು ಕಾರ್ಯಕ್ರಮ ನಡೆದ ಕಾರ್ಯಕ್ರಮತ್ತು ಜಿಲ್ಲಾ ಸಶಸ್ತ್ರ ಪೊಲೀಸ್ ತುಕಡಿರ ಗೌರವತ್ತು ವೀರ ಪಟ್ಟಳಕಾರಳ ಜ್ಞಾನ ಮಾಡುಚಿ. ಮುಖ್ಯಪಟ್ಟವು ಹಾಜರಿಂಜತ್ತು. ದಸರಾ ಸಾಂಸ್ಕೃತಿಕ ಸಮಿತಿರ ಆದನೆಲು ಕೊಡಗು ಜಾನಪದ ಪರಿಷತ್ರ ಕೂಡುಕೂಟತ್ತು ಅಂಜನೆ ಕಾಲತರ ಜಾನಪದ ದಸರತನ ಅಕ್ಟೋಬರ್ 18ಕ್ಕೆ ಏರ್ಪಾಡು ಮಾಡಿತಂದು ಜಿಲ್ಲಾ ಜಾನಪದ ಪರಿಷತ್ರ ಅಧ್ಯಕ್ಷ ಬಿಜಿ ಅನಂತಶಯನ ಪಿಂಜ ಜಾನಪದ ದಸರಾ ಸಂಚಾಲಕ ಎಚ್ ಟಿ ಅನಿಲ್ ಅರಿಚಿಟಿತ್.

0: ಜಾನಪದ ಕಲಾವಿದಂಗ ಪ್ರದರ್ಶನ ಮಾಡುವ ಪ್ರದರ್ಶನಕ್ಕೆ ನೋಂದಣಿ ಮಾಡುವಕ್ಕೆ ಆಖಿರಿ ನಾಳು ಬಪ್ಪತಿಂಗ 6. ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಸಂಸ್ಕೃತಿ ಇಲಾಖೆ ಪಿಂಜ ಮೈಸೂರು ದಸರಾ ಉತ್ಸವ ಸಮಿತಿ ಇಂಗಡ ಕೂಡುಕೂಟತ್ತು ಅಕ್ಟೋಬರ್ 11-20 ಮೈಸೂರು ದಸರಾ ಕನ್ನಡ ಪುಸ್ತಕ ರಿಯಾಯಿತಿ ಮಾರಾಟ ಮೇಳ 2026 ಭಾರತ್ ಸ್ಕೌಟ್ಸ್ ಪಿಂಜ ಗೈಡ್ಸ್ ಪರಂಬಲು ಏರ್ಪಾಡು ಮಾಡುವ ಈ ಮೇಳತ್ತು ಜಿಲ್ಲೆ ಲಿಂಜ ಕನ್ನಡ ಪುಸ್ತಕ ಪ್ರಕಾಶಕಂಗ ಕೂಡಿಯಾಡಲು ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಕಚೇರಿಯಲ್ಲಿ ಅರ್ಜುನ ಅಡ್ತಂಡು ತುಂಬುಚಿಟ್ಟಿತು. ಈ ತಿಂಗ ಅಂಜಂಡ ಒಳಲು ಆಡಳಿತಾಧಿಕಾರಿ ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಭವನ ಜೆಸಿ ರಸ್ತೆ ಬೆಂಗಳೂರು ಇಲ್ಲಿ ಕೈಕೊಂಡೊಂದು ಆಡಳಿತಾಧಿಕಾರಿ ಕೆ ಬಿ ಕಿರಣ್ ಸಿಂಗ್ ಅರಿಚುಟ್ಟಿತು. 2026-27 ಸಾಲಲು ತಾಲೂಕು ಮಟ್ಟದ ಗದ್ದ ಆಮಕ ಪಿಂಜ ಪೊಮ್ಮಕ್ಕೆ ಪಿಂಜ ಜಿಲ್ಲಾ ಮಟ್ಟದ ದಸರಾ ಕಳಿಕೂಟ ಪೈಪೋಟಿ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆ ಆದನೆಯಲ್ಲಿ ಇಂದು ಕೂಡಿಗೆ ಕ್ರೀಡಾ ಸ್ಕೂಲ್ ಪರಂಬಲು ಪಿಂಜ ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಕಳಿಪರಂಬಲು ನಡಪಾಂದು ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆ ನಿರ್ದೇಶಕಗಳಾದ ವಿ ಟಿ ವಿಸ್ಮಯ ಅವು ಅರಿಚುಟ್ಟಿತು. ಸಾರ್ವಜನಿಕ ಅಂಗಡ ಅಹವಾಲ್ನ ಕೇಟರ್ಂಜಿತ್ ಸಮಸ್ಯೆಗೆ ಆಪಚ್ಚುಕ್ಕೆ ಬೆರೆಯ ಪರಿಹಾರ ಮಾಡಿಕೊಡುವ ಉದ್ದೇಶದ ಸರ್ಕಾರ ಶುರು ಮಾಡಿದ ಪ್ರಜಾಸೇವೆ ಅಭಿಯಾನ ಪೊನ್ನಂಪೇಟೆ ತಾಲೂಕರ ಶ್ರೀಮಂಗಲ ಹೋಬಳಿಲು ಇದೇ 26 ಏರ್ಪಾಡು ಮಾಡಿತು. ಮುಖ್ಯಮಂತ್ರಿಯರ ರಾಜಕೀಯ ಕಾರ್ಯದರ್ಶಿ ಶಾಸಕ ಅಜ್ಜಿಕುಟ್ಟಿರ ಪೊನ್ನಣ್ಣಂಗಡ ಕೊರವುಕಾರಿಕೆಲು ಶ್ರೀಮಂಗಲತ್ರ ಕೃಷ್ಣ ಕನ್ವೆನ್ಷನ್ ಹಾಲ್ ಪೊಲಾಕ 10:30 ನಡಪ ಈ ಪ್ರಜಾಸೇವೆ ಅಭಿಯಾನತರ ಪ್ರಯೋಜನತನ ಸಾರ್ವಜನಿಕಂಗ ಪಡೆದವಲೊಂದು ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಸಂಜನಾ ಅರಿಚಿಟ್ಟಿತು. ಸರ್ಕಾರತ್ರ ಮುಖ್ಯಪಟ್ಟ ದಾಖಲೆಗೆ ಒಂದಾನ ಆಧಾರ್ ಕಾರ್ಡಲ್ಲಿ ಉಳ್ಳ ತಪ್ಪುನ ಸರಿ ಮಾಡಿಯೋಂಡ ಕೂಟಕ್ಕೆ ಪುದಿಯ ಆಧಾರ್ ಕಾರ್ಡ್ ಪಡೆದೋಕ್ಕೆ ನೋಂದಣಿ ಮಾಡಿಯೋಕ್ಕೆ ಅನುಕೂಲ ಮಾಡಿಕೊಡಪ್ಪ ನಿಟ್ಟಲು ಮಡಿಕೇರಿಯ ಪ್ರಧಾನ ಅಂಚೆ ಕಚೇರಿಯಲ್ಲಿ ಆಧಾರ್ ನೋಂದಣಿ ಪಿಂಜ ತಿದ್ದುಪಡಿ ಶಿಬಿರತನ ಇದೇ 25 ನಡೆತುವ. ಸಾರ್ವಜನಿಕಂಗ ಇಂಡ ಪ್ರಯೋಜನ ಪಡೆದವನಕ್ಕೆ ಕೊಡಗು ಅಂಚೆ ವಿಭಾಗದರ ಅಂಚೆ ಅಧೀಕ್ಷಕಂಗ ಅರಿಚಿಟ್ಟಿತು. ಇಲ್ಲಿಕ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್ ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್ ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ ಆಕರ್ಷಕ ಡಿಸ್ಕೌಂಟ್ಗಳು ಬಹುಮಾನಗಳು ಕೂಡ ಲಭ್ಯ ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
4: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
5: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
4: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
6: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
8: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
9: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
10: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
11: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
10: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
12: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
13: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
14: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
15: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಆಗಲಿದೆ. ಇನ್ನು ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 8:30:20.
1: ನಂಬರ್ 51661 ಸಾಧನ ಮಹಿಳಾ ಸಹಕಾರ ಸಂಘ ನಿಯಮಿತ ಮಡಿಕೇರಿ. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇಂದು ಗುರುವಾರ ಪೂರ್ವಾಹ್ನ 10:30 ಚೇರಂಬಾಣೆ ಕೊಡವ ಸಮಾಜದಲ್ಲಿ ಸಂಘದ ಅಧ್ಯಕ್ಷೆ ಶ್ರೀಮತಿ ಕೆಎನ್ ಕಲಾವತಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಅರ್ಹ ಸದಸ್ಯರೆಲ್ಲ ಆಗಮಿಸಿ ಮಹಾಸಭೆ ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿರುವ ನಂಬರ್ 2786 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ನಲ್ಲೂರು ಪೊನ್ನಂಪೇಟೆ ತಾಲೂಕು. ಇದರ 2025-26 ಸಾಲಿನ 47 ವಾರ್ಷಿಕ ಮಹಾಸಭೆ ಇಂದು ಪೂರ್ವಾಹ್ನ 10:00 ಸಂಘದ ಅಧ್ಯಕ್ಷರಾದ ಶ್ರೀ ಆಲೆಮಾಡ ಸುಧೀರ್ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಸಭಾಂಗಣದಲ್ಲಿ ನಡೆಯಲಿದೆ. ಸಂಘದ ಎಲ್ಲ ಅರ್ಹ ಸದಸ್ಯರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಸಂಘದ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಪಿಡಿ ಸರಸ್ವತಿ ಕೇಳಿಕೊಂಡಿದ್ದಾರೆ.
0: ಸ್ನೇಹಿತರೆ, ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 27 ಯುವವಾಣಿ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಯುವಲಹರಿ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿನ ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವ ನೀತಿ ಕಥೆಗಳು ನಿಮಗಾಗಿ. ತಪ್ಪು ದಾರಿ ಹಿಡಿದವರನ್ನು ಸರಿದಾರಿಗೆ ತರುವುದೇ ವ್ಯಕ್ತಿತ್ವ ವಿಕಸನ. ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಭಾನುವಾರ ಸಂಜೆ 5:00.
2: ನೋಡುತ್ತಾ ನೋಡುತ್ತಾ ನಾನಂತೂ ಅಂಗಾತ ಬಿದ್ದೋದೆ ನೋಡೇ ಚಿನ್ನಮ್ಮ.
0: ಯುವ ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ?
3: ಶ್ರೀ ಗೌರಿ ಗಣೇಶ ಉತ್ಸವ ಸಮಿತಿ ಬಸವೇಶ್ವರ ದೇವಸ್ಥಾನ ಜೈನರ ಬೀದಿ ವಿರಾಜಪೇಟೆ ಇವರ ವತಿಯಿಂದ ದಿನಾಂಕ 24/9/2026 ಗುರುವಾರ ರಾತ್ರಿ 8:00 ಕೊಡಗಿನ ಪ್ರಪ್ರಥಮ ಕೊಡವ ಭಾಷೆಯ ವಾರಪತ್ರಿಕೆಯಾದ ಬ್ರಹ್ಮಗಿರಿಯ ಸಂಪಾದಕರು ಹಾಗೂ ಕೊಡವ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಆದ ಶ್ರೀ ಒಳ್ಳೆಯಡ ಎಂ ಪೂವಯ್ಯ ಅವರಿಗೆ ಬಸವಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಹಾಗೂ ಶ್ರೀ ಕೆಂಜಂಗಡ ನಾನಯ್ಯ, ರೋಷನ್ ಕಂಡಂಗಾಲ ಸಾಮಾಜಿಕ ಕಾರ್ಯಕರ್ತರು ಇವರನ್ನು ಸಮಾಜ ಸೇವೆಗಾಗಿ ಸನ್ಮಾನಿಸಲಾಗುವುದು. ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀ ಎಎಸ್ ಪೊನ್ನಣ್ಣನವರು, ಶಾಸಕರು, ಹಿರಿಯ ವಕೀಲರು ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಮಂಡೆಪಂಡ ಸುಜಾ ಕುಶಾಲಪ್ಪ ಅವರು, ವಿಧಾನ ಪರಿಷತ್ ಸದಸ್ಯರು ವಿರಾಜಪೇಟೆ, ಶ್ರೀ ಸಿಎಸ್ ಅರುಣ್ ಮಾಚಯ್ಯ ಮಾಜಿ ಶಾಸಕರು ಹಾಗೂ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರು ಧನುಗಾಲ, ಶ್ರೀ ಮಹೇಶ್ ಕಾಮತ್ ಸಿಇಒ ಪೈವಿಸ್ಟಾ ಹೋಟೆಲ್ ಮೈಸೂರು ಹಾಗೂ ಶ್ರೀ ಕ್ವೀಟಸ್ ವಾಚ್ ಉದ್ಯಮಿ ಹಾಗೂ ಪ್ಲಾಂಟರ್ ವಿರಾಜಪೇಟೆ ಇವರು ಭಾಗವಹಿಸಲಿದ್ದಾರೆ. ಸಭೆಯ ನಂತರ ಆರ್ ದಶರಥ್ ರಾವ್ ಅರ್ಪಿಸುವ ತರೀಕೆರೆಯ ಗೀತಾಂಜಲಿ ಆರ್ಕೆಸ್ಟ್ರಾದ ವತಿಯಿಂದ ಹೊಸ ಚಿತ್ರಗೀತೆಗಳು ಹಾಗೂ ನೃತ್ಯದೊಂದಿಗೆ ಸಂಗೀತ ರಸಸಂಜೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ದೇವಸ್ಥಾನದ ಪರವಾಗಿ ಕೋರಲಾಗಿದೆ.
0: ಶ್ರೋತೃಗಳೇ, ಇಂದು ಬೆಳಗ್ಗೆ 9:10 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ಕುರಿತು ಕಾರ್ಯಕ್ರಮ ಸರಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ. ಈ ಬೆಳಗ್ಗೆ 11:00 ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಅರಣ್ಯವಾಣಿ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ವಿಷಯ ಕೃಷಿ ಅರಣ್ಯ. ಭಾಗವಹಿಸುತ್ತಾರೆ ವಿ ದೇವರಾಜು, ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೊಡಗಿನ ಪೊನ್ನಂಪೇಟೆ, ಶ್ರೀಮಂಗಲ, ಕುಮಟೂರಿನ ಕೋಟರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಕ್ಷಮಿಸಿಬಿಡು ನನ್ನ. ಬಳಿಕ ಪೊನ್ನಂಪೇಟೆ ಬಾಳೆಲ್ಲಿಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಂಪ್ರದಾಯದ ಹಾಡುಗಳು. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಆಯುರ್ವೇದ ದಿನ ಸೆಪ್ಟೆಂಬರ್ 23, ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಆಯುರ್ವೇದ ತಜ್ಞರಾದ ಡಾಕ್ಟರ್ ಸುಕೃತ್ ಜಿ ಅವರೊಡಗಿನ ಸಂದರ್ಶನ ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಪ್ರಭಾಕರ್ ಬಿಎನ್. ಮಧ್ಯಾಹ್ನ 1:30 ಪ್ರಸ್ತುತ ವಿದ್ಯಮಾನಗಳನ್ನೊಳಗೊಂಡ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಶ್ರೋತೃಗಳೇ, ಇಂದು ಸಂಜೆ 5:00

ಬಡವಸಿರಿ ಕಾರ್ಯಕ್ರಮದಲ್ಲಿ ಕಾನೂರು ಕೋತೂರು ಮಹಿಳಾ ಮಂಡಳಿ ವತಿಯಿಂದ ನಾಟಕ ನಂಗ ಬದಲಾಕೊಂಡು. ಸಂಜೆ 5:30ಕ್ಕೆ ಚಿತ್ರ ಕಾವೇರಿ ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ಇಂದು ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಇದರಲ್ಲಿ ಬಿತ್ತನೆ ಬೀಜ, ರಸಗೊಬ್ಬರ, ಕೀಟನಾಶಕ ಖರೀದಿ ಮಾಡುವಾಗ ವಹಿಸಬೇಕಾದ ಎಚ್ಚರಿಕೆ ಕ್ರಮ ಕುರಿತು ಡಾ ಎಚ್ಆರ್ ಪ್ರಕಾಶ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ.

ಆಕಾಶವಾಣಿ ಮಡಿಕೇರಿ, ಸಮಯ 8:36. ಶ್ರೋತೃಗಳೇ, ಈಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಲಾಲಿ ಹಾಡು ಚಿತ್ರದ ಗೀತೆ, ಹಾಡಿದ್ದಾರೆ ಹರಿಹರನ್. ಸಾಹಿತ್ಯ ರಚನೆ ಕೆ ಕಲ್ಯಾಣ್, ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲಾ.

ಉಪೇಂದ್ರ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರು ಸಂಗೀತ ನೀಡಿರುವ ಹೆಚ್2ಓ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಕವಿತಾ ಕೃಷ್ಣಮೂರ್ತಿ.

ಕಾರ್ಯಕ್ರಮದ ಕೊನೆಯಲ್ಲಿ ಸಲಾರ್ ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯಲಕ್ಷ್ಮಿ ಮೇಟಿ. ಸಾಹಿತ್ಯ ರಚನೆ ಕಿನ್ನಲ್ ರಾಜ್ ಅವರದ್ದು, ರಾಗ ಸಂಯೋಜನೆ ರವಿ ಬಸ್ರೂರು.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 8:50 ಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಬಹುರಹಸ್ಯವೋ ಸೃಷ್ಟಿ ಬಹುರಹಸ್ಯವೋ ಜೀವ ಅಹುದದಲ್ಲವಿದೆಂಬ ವಾದ ಪರಿಹರಟೆ. ಬಹುರಹಸ್ಯವೋ ಸೃಷ್ಟಿ ಬಹುರಹಸ್ಯವೋ ಜೀವ ಅಹುದದಲ್ಲವಿದೆಂಬ ವಾದ ಪರಿಹರಟೆ. ಗುಹೆಯೊಳಿಹುದೆಲ್ಲ ತತ್ವಗಳ ತತ್ವದ ಮೂಲ ಬಹಿರಂತರ ರಹಸ್ಯ ಮಂಕುತಿಮ್ಮ. ಗುಹೆಯೊಳಿಹುದೆಲ್ಲ ತತ್ವಗಳ ತತ್ವದ ಮೂಲ ಬಹಿರಂತರ ರಹಸ್ಯ ಮಂಕುತಿಮ್ಮ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ

ನಮ್ಮ ಸೃಷ್ಟಿ ಬಹಳ ಬಹುರಹಸ್ಯವಾದಂಥದ್ದು. ಅದಕ್ಕೆ ಹೇಳ್ತಾರೆ, ಬಹುರಹಸ್ಯವೋ ಸೃಷ್ಟಿ, ಬಹುರಹಸ್ಯವೋ ಜೀವ, ಅಹುದಲ್ಲ ವಿಧವೆಂಬ ವಾದ ಬರಿ ಹರಟೆ. ಗುಹೆಯೊಳು ಇಹುದೆಲ್ಲ ತತ್ವಗಳ ಮೂತತ್ವದ ಮೂಲ, ಬಹಿರಂತರ ರಹಸ್ಯ ಮಂಕುತಿಮ್ಮ. ಈ ಸೃಷ್ಟಿ ಇದೆಯಲ್ಲ, ಬಹುರಹಸ್ಯವಾದಂಥದ್ದು, ಗಂಭೀರವಾದಂಥದ್ದು, ತಿಳುವಳಿಕೆಯನ್ನು ಮೀರಿದಂಥದ್ದು. ಎಂದು ಪ್ರಪಂಚ ಶುರುವಾಯಿತು, ಎಂದು ಮುಗಿತದೆ? ವಿಜ್ಞಾನಿಗಳು ತತ್ವಜ್ಞಾನಿಗಳು ಇಬ್ಬರೂ ತಲೆ ಕೆಡಿಸ್ಕೊಂಡಿದ್ದಾರೆ ಪ್ರಪಂಚ ಹೇಗೆ ಶುರುವಾಯಿತು ಅಂತ. ಯಾರಿಗೂ ಗೊತ್ತಾಗಿಲ್ಲ. ರಹಸ್ಯ ಗಂಭೀರವಾಗಿರುವಂಥದ್ದು. ಜೀವ ರಹಸ್ಯ, ಇವತ್ತಿಗೂ ನಿಮಗೆ ಜೀವ ಬಂತು, ಮೊದಲನೇ ಸಲ ಜೀವ ಹೇಗೆ ಹುಟ್ಟಿತು ಅಂತ ವಿಜ್ಞಾನ ಒದ್ದಾಡ್ತಾ ಇದ್ದಾರೆ. ಫರ್ಮಿಕ್ ಒಬ್ಬರ ಪುಸ್ತಕ, ಬೇಕಾದಷ್ಟು ಪುಸ್ತಕಗಳಿದ್ದಾವೆ. ದೋಸ್ ತ್ರೀ ಮಿನಿಟ್ಸ್ ಅಂತ ಪುಸ್ತಕ. ಮೊದಲೇ ಸಲ ಡಿ ಎನ್ ಎ ಹೇಗಾಯಿತು, ಮೊದಲೇ ಸಲ ರೆಪ್ಲಿಕೇಶನ್ ಹೇಗಾಯಿತು, ಜೀವ ಉದಯ ಆದದ್ದು ಹೇಗೆ, ಕಣಗಳು ಮೊದಲು ಆಕ್ಸಿಜನ್ ಹೈಡ್ರೋಜನ್ ಎಲ್ಲ ಇದ್ದಾವೆ, ಎಲ್ಲಿ ಸೇರ್ಕೊಂಡು ಜೀವ ಬಂತಪ್ಪ? ಇದು ನಮ್ಮ ಲೆಬೊರೇಟರಿಯಲ್ಲಿ ತಯಾರು ಮಾಡ್ಬೋದು, ಎಲ್ಲ ಕೆಮಿಕಲ್ಸ್ ತಯಾರು ಮಾಡ್ಬೋದು, ಸೇರಿಸಿದ್ರೆ ಜೀವ ಆಗತ್ತಾ? ಅದು ಹೇಗಾಯ್ತದು? ಬಹು ರಹಸ್ಯವೋ ಜೀವ, ಹೌದದು ಅಲ್ಲವಿದು, ಹೌದದು ಹೌದು ಹಾಗೆ ಅಲ್ಲ, ಹೌದು ಅಲ್ಲ, ಅಲ್ಲ ಹೌದು ಅಲ್ಲ. ಈ ವಾದ ಬರೀ ಹರಟೆ. ನೀವು ಹರಟೆ ಹೋಗಿ ಕೂತಿದ್ವಿ, ಅದು ಜೀವ ಹಾಗೆ ಹೇಗೆ ಅಂತ. ಗುಹೆಗಳು ಇಹುದು ಎಲ್ಲ ತತ್ವಗಳ ತತ್ವದ ಮೂಲ. ಮಾತು ಎಷ್ಟು ಒತ್ತಿ ಹೇಳ್ತಾರೆ ನೋಡಿ, ತತ್ವಗಳ ತತ್ವದ ಮೂಲ. ಈ ಎಲ್ಲ ತತ್ವಗಳು ಅಂತ ಹೇಳ್ತೀವಲ್ಲ ನಾವು, ಹೌದು ತತ್ವ ಇದೆ ಇಲ್ಲ ತತ್ವ ಅಂತ ಏನು ಹೇಳ್ತೀವಿ, ಇದರೆಲ್ಲ ಮೂಲ ಗುಹೆಯೊಳಗಿದೆ ಅಂತ. ಇದು ಒಂದು ಉಪನಿಷತ್ ಮಾತದು, ಅದನ್ನು ಡಿ ವಿ ಜಿ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹೇಳ್ತಾರೆ ಗುಹೆಯೊಳಗೆ ಅಲ್ಲೊಂದು ಪ್ರಾಣಿ ಇದೆ ಅಂತ ನಂಬ್ಕೋಬೇಕು. ಗುಡಿಗೆ ಹೋಗಿಲ್ಲ ನಾವು, ಗುಡ್ಡ ಮೇಲೆ ಹೋಗಿಲ್ಲ, ಪರ್ವತ ನಾನು ಗುಹೆ ಇದೆ. ಗುಹೆಯೊಳಗೆ ಏನಿದೆ? ಅಲ್ಲಿ ಹುಲಿ ಇದೆಯಾ, ಸಿಂಹ ಇದೆಯಾ, ಕರಡಿ ಇದೆಯಾ, ಅಥವಾ ಕೋತಿ ಇದಾವ, ಹಾವಿದಾವ? ಇಲ್ಲಿ ಕೂ ಚರ್ಚೆ ಮಾಡ್ತಾ ಇದ್ದೀವಿ. ಉಪನಿಷತ್ತಲ್ಲಿ ಹೇಳ್ತಾರೆ ಗುಹೆಗೆ ಹೋಗಿ ಒಂದು ಹೋದವರಿಲ್ಲ, ವರದಿ ತಂದವರಿಲ್ಲ. ಗುಹೆಯೊಳಗೆ ಏನಿದೆ ಅಂತ ಗೊತ್ತಿಲ್ಲ, ಇಲ್ಲಿ ಕೂತು ವಾದ ಮಾಡ್ತಾ ಇದ್ದೀವಿ. ನಾವೆಲ್ಲ ಹಾಗೆ ಇದ್ದೀವಿ. ಅದಕ್ಕೆ ಹೇಳ್ತಾರೆ ಗುಹೆಯೊಳು ಇಹುದು ಎಲ್ಲ ತತ್ವಗಳ ತತ್ವದ ಮೂಲ. ಆ ಗುಹೆ ನೋಡಿಲ್ಲ ನಾವು, ಆದ್ರಿಂದ ಬಹಿರ ಅಂತರ ರಹಸ್ಯ ಮಂಕುತಿಮ್ಮ. ಈ ಒಳಗೆ ಹೊರಗೆ, ಮನುಷ್ಯನ ಮನಸ್ಸಿನ ಒಳಗಿರುವಂಥದ್ದು, ಮನಸ್ಸಿನ ದೇಹದ ಹೊರಗಿರುವಂಥದ್ದು, ಇವೆರಡೂ ರಹಸ್ಯ. ಆದ್ದರಿಂದ ರಹಸ್ಯ ಕೆದಕೋದ್ಬೇಡ, ಹೇಗಿದೆಯೋ ಹಾಗೆ ಬದುಕೋಣ ಅಂತ.

ನೋಡಲು ಗುಪ್ತ ಭೂತಗಳಯ್ಯ, ಕತ್ತಲೆಯೊಳಾಡುತಿಹ ದೆವ್ವಗಳ ಸುಳಿವು. ಎತ್ತೆತ್ತ ನೋಡಲು ಗುಪ್ತ ಭೂತಗಳಯ್ಯ, ಕತ್ತಲೆಯೊಳಾಡುತಿಹ ದೆವ್ವಗಳ ಸುಳಿವು. ಮುತ್ತಿ ಮುಸುಕಿಹುದು ಜೀವವ ರಹಸ್ಯವದೊಂದು, ಬೆತ್ತಲೆಯ ದಹುದೆಂತು ಮಂಕುತಿಮ್ಮ. ಮುತ್ತಿ ಮುಸುಕಿಹುದು ಜೀವವ ರಹಸ್ಯವದೊಂದು, ಬೆತ್ತಲೆಯ ದಹುದೆಂತು ಮಂಕುತಿಮ್ಮ.

0: ಎತ್ತೆತ್ತ ನೋಡಲಂ ಗುಪ್ತ ಭೂತಗಳಯ್ಯ. ಬಹಳ ಅದ್ಭುತ ಮಾತು, ಎಲ್ಲಿ ನೋಡಿದ್ರು ಗುಪ್ತವಾದಂತಹ ಭೂತಗಳು ಕಾಡ್ತಾ ಇದ್ದವ ನಮ್ಮನ್ನ ಅಂತ. ಕತ್ತಲೆಗಳ ಆಡುತಿಹ ದೆವ್ವಗಳ ಸುಳಿವು, ಮುತ್ತಿ ಮುಸುಕಿ ಹೋದು ಜೀವವ ರಹಸ್ಯವೋದಂದು ಬೆತ್ತಲೆಯ ಹೋದೆಂತೂ ಮಂಕುತಿಮ್ಮ. ಎಷ್ಟು ಚಂದ ಮಾತು. ಎತ್ತೆತ್ತು ನೋಡಲಂ ಗುಪ್ತ ಭೂತಗಳಯ್ಯ, ಕಣ್ಣಿಗೆ ಗುಪ್ತ ಅಂದ್ರೆ ಕಣ್ಣಿಗೆ ಕಾಣಿಸ್ಲಾರದಂಥದ್ದು, ಎಲ್ಲಿ ನೋಡಿದ್ರು ಕಣ್ಣಿಗೆ ಕಾಣಿಸ್ಲಾರದಂಥ ಭೂತ. ಕಣ್ಣಿಗೆ ಕಾಣಿಸೋದಿದ್ರೆ ಏನಾದರೂ ಔಷಧಿ ಮಾಡಬಹುದು, ಶಿಕ್ಷೆ ಕೊಡಬಹುದು, ಕಣ್ಣಿಗೆ ಕಾಣಿಸೋಲ್ಲ ಭೂತಗಳು, ಏನು ಮಾಡೋದು? ಅದಕ್ಕೆ ಹೇಳ್ತಾರೆ ಹೇಗಿದೆ ಅಂದರೆ, ಕತ್ತಲೆಯೊಳ ಆಡುತಿಹ ದೆವ್ವಗಳ ಸುಳುವು, ದೆವ್ವಗಳೇ ಮೊದಲು ಕಾಣಿಸೋಲ್ಲ, ಮತ್ತು ಕತ್ತಲೆ ಬೇರೆ, ಏನೂ ಕಾಣಿಸ್ತಾ ಇಲ್ಲ. ಯಾವ ಭೂತಗಳ ಬಗ್ಗೆ ಮಾತಾಡ್ತಿದ್ದಾರೆ ಡಿ ವಿ ಜಿ? ನನ್ನ ಮನಸ್ಸಲ್ಲಿರುವಂಥ ಆತಂಕಗಳ ಬಗ್ಗೆ, ಅಸೂಯೆಗಳ ಬಗ್ಗೆ, ಭಯಗಳ ಬಗ್ಗೆ, ಮೋಹ ಕಾಮ ಎಲ್ಲ ಇದ್ದಾವ, ಮದಮಾಶ್ಚರ್ಯಗಳಿದ್ದಾವಲ್ಲ, ಒಂದೂ ಕಾಣಿಸಲ್ಲ, ಆ ಭೂತಗಳೇ ತಾನೇ ನನಗೆ. ನಮ್ಮ ಮನೆಯಲ್ಲಿ ನಾವು ಚೆನ್ನಾಗಿದ್ದೀವಿ ಸ್ವಾಮಿ, ಪಕ್ಕದ ಮನೆಯವರು ಕಾರ್ ತಗೊಂಡ್ರು ನನಗೆ ಯಾಕೆ ಸಂಕಟ ಆಗಬೇಕು? ಆಗತ್ತೆ. ಅಯ್ಯೋ ನಮ್ಕಿಂತ ದೊಡ್ಡ ಕಾರ್ ತಗೊಂಡ್ರಂತೆ ಅವರು, ಅವ್ರ ಮನೆ 46 ಇಂಚ್ ಟಿ ವಿ ಬಂತು, ನಮ್ಮ ಮನೇಲಿ 35 ಇಂಚಿಂದು, ಸರಿ ಇಲ್ಲ. ಇದು ಕಣ್ಣಿಗೆ ಕಾಣಲಾರದ ಭೂತಗಳು, ಕಣ್ಣಿಗೆ ಕಾಣಿಸಿಲ್ಲ. ಅಸೂಯೆಗಳು, ಅಹಂಕಾರಗಳು, ಎಷ್ಟು ಭೂತಗಳು ಕಣ್ಣು ಮುಂದೆ. ಎತ್ತೆತ್ತ ನೋಡಲು, ಅದಕ್ಕೆ ಬರೀತಾರೆ ಎತ್ತೆತ್ತ ನೋಡಲು ಗುಪ್ತ ಭೂತಗಳಯ್ಯ. ಕತ್ತಲೆಗಳ ಆಡುತಿಹ ದೆವ್ವಗಳ ಸುಲು, ಬಹಳ ಸಿಂಬಾಲಿಕ್ ಇದೆ ಮಾತಿದು. ಕತ್ತಲೆ ಅಂದ್ರೆ ಅಂಧಕಾರ, ಮನಸ್ಸಿನ ತಮಸ್ಸು, ಮನಸ್ಸಲ್ಲಿರುವಂತಹ ಅಜ್ಞಾನ. ನಮ್ಮ ಅಜ್ಞಾನದಿಂದಾಗಿ ದೆವ್ವಗಳು, ಭಯಗಳ ಭಯ ಬರ್ತದೆ ನನಗೆ. ಯಾವಾಗಲೂ ಭಯ ಬರೋದು ಕತ್ಲೆಯಲ್ಲೇ ಬರುವಂತಹದ್ದು, ಹಗಲೊತ್ತಿನಲ್ಲಿ ಬರೋಲ್ಲ. ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹುಷಾರು ತಪ್ಪಿದರೆ ರಾತ್ರಿ ಬಹಳ ಗಾಬರಿ ಆಗಿಬಿಡುತ್ತೆ, ಅದೇ ಬೆಳಗಾದ ತಕ್ಷಣ ಗಾಬರಿ ಅನಿಸೋಲ್ಲ. ಹಾಗೆ ನಮ್ಮ ಆತಂಕಗಳು ನಮ್ಮ ಅಜ್ಞಾನದಲ್ಲಿ ಹೆಚ್ಚು ಕಾಡ್ತವೆ. ನಮ್ಮ ಕಾಡುವಂತಹ ಏನು ಹಗಲಲ್ಲಿರುವಂತಹದ್ದು, ರಾತ್ರಿ ಗುಪ್ತ ಭೂತಗಳು ಇನ್ನೂ ಜಾಸ್ತಿ ಕಾಡ್ತವೆ. ಮುತ್ತಿ ಮುಸುಕಿ ಹೋದು ಜೀವವ ರಹಸ್ಯವದೊಂದು, ಒಂದು ದೊಡ್ಡ ರಹಸ್ಯ ನಮ್ಮನ್ನು ಮುತ್ತಿ ಮುತ್ಕೊಂಡ್ಬಿಟ್ಟಿದೆ. ಯಾವ ರಹಸ್ಯ? ಯಾವ ಕಾರಣಕ್ಕೋಸ್ಕರ ನಾವಿಲ್ಲಿ ಬಂದ್ವಿ, ಏನು ಮಾಡಬೇಕು ಅಂತ ಬಂದ್ವಿ, ಮುಂದೆ ಏನಾಗ್ತೀವಿ ಗೊತ್ತಿಲ್ಲ, ಹೀಗೆ ಯಾವುದೂ ಗೊತ್ತಿಲ್ಲ ನನಗೆ. ಇವತ್ತಿನ ಮಾತ್ರ ಗೊತ್ತು, ನಿನ್ನೆ ಏನಾಯಿತು ನನಗೆ ಸರಿ ಮಾಡೋಕೆ ಅಧಿಕಾರ ಇಲ್ಲ, ಮುಗಿದು ಹೋಯಿತು. ನಾಳೆ ಏನು ಮಾಡಬೇಕು ಅಂತ ಚಿಂತೆ ಮಾಡಿ ಪ್ರಯೋಜನ ಇಲ್ಲ, ಇವತ್ತಿನ ಕ್ಷಣ. ಹೀಗೆ ಸುತ್ತಲೂ ಒಂದು ರಹಸ್ಯ ಸೇರ್ಕೊಂಡ್ಬಿಟ್ಟಿದೆ. ನಾನು ಪ್ಲ್ಯಾನ್ ಮಾಡ್ತೇನೆ 10 ವರ್ಷ ಹಾಗೆ ಮಾಡ್ತೇನೆ, ನಾಳೆ ಬೆಳಗ್ಗೆನೆ ಬದುಕಿರಲ್ಲ, ಬದುಕಿರ್ತೇನೆ ಅಂತ ಗ್ಯಾರಂಟಿ ಇಲ್ಲ. ಇದೊಂದು ರಹಸ್ಯ. ಯಾಕೆ ಇಲ್ಲಿ ಹುಟ್ಟಿದೆ ಅಂತ ಗೊತ್ತಿಲ್ಲ, ಈ ಜೀವದಲ್ಲಿ ಯಾಕೆ ಬಂದಿದೆ ಅಂತ ಗೊತ್ತಿಲ್ಲ, ಎಲ್ಲವೂ ರಹಸ್ಯವೇ. ಬೆತ್ತಲೆ ಹೌದೆಂತೂ ಮಂಕುತಿಮ್ಮ. ಈ ಬೆತ್ತಲೆ ಆಗೋದು ಅಂದ್ರೆ ಬಯಲಾಗೋದು, ಅಲ್ಲಮ್ಮ ಪ್ರಭು ಹೇಳಿದ ಹಾಗೆ ಬಯಲು ಅಂದ್ರೆ ಎಲ್ಲವನ್ನೂ ತಳೆದು ಎಲ್ಲವನ್ನೂ ಬಿಟ್ಟು ನಿರಾಡಂಬರವಾಗಿರುವಂಥದ್ದು ಬಹಳ ಕಷ್ಟ. ಯಾಕಂದ್ರೆ ಭಯ ಇದ್ದಾಗ ನಿರಾಡಂಬರ ಆಗೋದು, ಯಾವಾಗ ಮನಸ್ಸು ನಿರಾಳ ಆಗೋದು, ಯಾವಾಗ ಎಲ್ಲ ಭಯರಹಿತನಾಗಿದ್ದಾಗ ಮಾತ್ರ. ಸುತ್ತಲೂ ಭೂತಗಳು ಕಾಡ್ತಿರ್ಬೇಕಾದ್ರೆ ನಾನು ಬೆತ್ತಲೆ ಆಗಿರೋಕೆ ಹೆಂಗ್ ಸಾಧ್ಯ ಸ್ವಾಮಿ? ಬಯಲು ಬಯಲಾಯಿತಯ್ಯ ಅಂತ ಹೇಳುವಂತ ಅಲಮ ಪ್ರಭು ಮಾತಿಲ್ಲಿ ಅರ್ಥ ಆಗ್ಬೇಕು ನಮಗೆ. ಹಾಗೆ ಬಯಲಾಗಬೇಕು ಅಂತೇನೆ, ಆಗೋಕ್ಕಾಗಲ್ಲ, ಯಾಕಂದ್ರೆ ರಹಸ್ಯ ಸುತ್ತಕೊಂಡ್ಬಿಟ್ಟಿದೆ, ಗುಪ್ತಗಳು ಭೂತಗಳು ಕಾಡ್ತಾ ಇದ್ದಾವೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾಗರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂ ಜಿ ಸಿ ಹರ್ಷನ್, ಎ ಬಿ ವಿನೋದ್ ಕುಮಾರ್ ಹಾಗೂ ಟಿ ವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್.

0: как го дефини. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:01:10.
1: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಒಂದು ಕಪಲ್ IVF ಟ್ರೀಟ್ಮೆಂಟ್ ನ ಮಣಿಪಾಲ್ ಹಾಸ್ಪಿಟಲ್ ಅಲ್ಲೇ ಯಾಕೆ ಚೂಸ್ ಮಾಡಬೇಕು?
2: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ IVF ಮಾಡುವಾಗ ಸೆವೆರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್, ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಟ್ರಿ. ಆಲ್ಸೋ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್. ವಿ ಡು ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್. The most important thing, Manipal is a multi-speciality hospital. So all, it's a single stop, all your treatment, everything right from delivery, everything is available in Manipal. So do consider Manipal.
1: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
3: ನಂಬರ್ 2792ನೇ ಕುತ್ತುನಾಡು ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘದ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇಂದು ಗುರುವಾರ ಪೂರ್ವಾಹ್ನ 10:30 ಸಂಘದ ಅಧ್ಯಕ್ಷರಾದ ಬಾನಂಡ ಕೆ ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಕಚೇರಿ ಆವರಣದಲ್ಲಿ ನಡೆಯಲಿದೆ. ಸದಸ್ಯರೆಲ್ಲ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಪ್ರಕಟಣೆ ಕೋರಿದೆ.
4: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
5: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
6: ಕುಂಜಿಲಾ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಕಕ್ಕಬೆ ಇವರ ವತಿಯಿಂದ ಇದೇ 24 ಗುರುವಾರದಂದು ಬೆಳಿಗ್ಗೆ 11 ಕಸ್ತೂರಿ ರಂಗನ್ ವರದಿಗೆ ಸಂಬಂಧಿಸಿದಂತೆ ವಿಶೇಷ ಗ್ರಾಮ ಸಭೆಯನ್ನು ಕುಂಜಿಲಾ ಕಕ್ಕಬೆ ಗ್ರಾಮ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಬೇಕಾಗಿ ಈ ಮೂಲಕ ಕೋರಲಾಗಿದೆ.
0: ಶ್ರೋತೃಗಳೇ, ಇದೊಂದು ಪ್ರಕಟಣೆ. 2025-26 ಸಾಲಿಗಾಗಿ ಎಸ್ಎಸ್ಎಲ್ಸಿ ಮತ್ತು 2ನೇ ವರ್ಷದ ಪಿಯುಸಿ ಸಾರ್ವತ್ರಿಕ ಪರೀಕ್ಷೆಗಳಲ್ಲಿ ಗರಿಷ್ಠ ಅಂಕ ಪಡೆದ ಕರ್ನಾಟಕದ ಮೂಲ ನಿವಾಸಿ ಮಾಜಿ ಸೈನಿಕರ ಮಕ್ಕಳಿಗೆ ಜನರಲ್ ಕೆಎಸ್ ತಿಮ್ಮಯ್ಯ ನಗದು ಪ್ರಶಸ್ತಿಯನ್ನು ಮಂಜೂರು ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಯನ್ನು ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರಿಂದ ಪಡೆದು ಇದೇ 2026 November 15 ಒಳಗೆ ಸಲ್ಲಿಸಬಹುದಾಗಿದೆ. ಇದು ಜಂಟಿ ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರ ಪ್ರಕಟಣೆ ತಿಳಿಸಿದೆ.

ಆಕಾಶವಾಣಿ ಮಡಿಕೇರಿ ಈಗೊಂದು ಭಾವಗೀತೆಯನ್ನ ಕೇಳೋಣ. ರಂಜನಿ ಪ್ರಭು ಅವರ ರಚನೆ, ಹಾಡಿದ್ದಾರೆ ಎಂ ಡಿ ಪಲ್ಲವಿ.

ಭಾವಗೀತೆಯನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:10 ಆಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಹೇಗ್ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಶ್ರೋತೃಗಳೇ, ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ರಘು ದೀಕ್ಷಿತ್ ಅವರು ಹಾಡಿರುವ 1944 ಚಿತ್ರದ ಗೀತೆಯನ್ನ ಕೇಳೋಣ. ಈ ಗೀತೆಯನ್ನ ರಚಿಸಿದ್ದಾರೆ ಎನ್ ಬಿ ಲೋಕಿ, ರಾಗ ಸಂಯೋಜನೆ ರಾಜೇಶ್ ರಾಮನಾಥ್.

0: ಅಮ್ಮ ಎಂದರೆ,
1: ಅಮ್ಮ ಅಂದ್ರೆ ಪ್ರೀತಿ, ಅಮ್ಮ ಅಂದ್ರೆ ಕರುಣೆ, ಅಮ್ಮ ಅಂದ್ರೆ ಜೀವನ.
2: ಅಮ್ಮನ ನೆನಪೆ ಎಂದೆಂದಿಗೂ ಹಸಿರು.
0: ಅಮ್ಮನಿಗಾಗಿ ಮಿಡಿಯುವಂತಹ ಸಹೃದಯಗಳು ಹಲವು.

అమ్మనే దేవరు. ಶ್ರೋತೃಗಳೇ, ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುತ್ತಿರುವಿರಿ. ಈಗ ಕೇಳೋಣ ಮುಕುಂದ ಮುರಾರಿ ಚಿತ್ರದ ಗೀತೆ. ಹಾಡಿದ್ದಾರೆ ಶಂಕರ್ ಮಹಾದೇವನ್ ಮತ್ತು ಸಂಗಡಿಗರು. ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್. ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ. ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ವಿಷಯ ಕೃಷಿ ಅರಣ್ಯ. ಭಾಗವಹಿಸುತ್ತಾರೆ ವಿ ದೇವರಾಜು, ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೊಡಗಿನ ಪೊನ್ನಂಪೇಟೆ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜಿನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಕ್ಷಮಿಸಿಬಿಡು ನನ್ನ, ಬಳಿಕ ಪೊನ್ನಂಪೇಟೆ ಬಾಳಲಿಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಂಪ್ರದಾಯದ ಹಾಡುಗಳು ಪ್ರಸಾರವಾಗಲಿದೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಆಯುರ್ವೇದ ದಿನ ಸೆಪ್ಟೆಂಬರ್ 23, ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಆಯುರ್ವೇದ ತಜ್ಞರಾದ ಡಾ ಸುಕೃತ್ ಜಿ ಅವರೊಡಗಿನ ಸಂದರ್ಶನ ಪ್ರಸಾರವಾಗಲಿದೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:20. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ವಿದ್ವಾನ್ ಮುಸಿರಿ ಸುಬ್ರಹ್ಮಣ್ಯ ಅಯ್ಯರ್ ಅವರ ಹಾಡುಗಾರಿಕೆ. ತೋಡಿರಾಗ ಆದಿತಾಳದಲ್ಲಿ ಕೇಳಿ ರಾಗಂ ತಾನಂ ಪಲ್ಲವೀ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಮುಸರಿ ಸುಬ್ರಹ್ಮಣ್ಯ ಅಯ್ಯರವರ ಹಾಡುಗಾರಿಕೆಯನ್ನು ಕೇಳಿದ್ರಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 MHz. ಈಗ ಸಮಯ 10:34 ಸೆಕೆಂಡುಗಳು.

ಆತ್ಮೀಯ ಕೇಳುಗರೆ, ಇಂದು ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಕೃಷಿ ಅರಣ್ಯ. ಭಾಗವಹಿಸುತ್ತಾರೆ ವಿ ದೇವರಾಜು, ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ. ಅನಂತರ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 12:05 ವನಿತಾ ವಿಹಾರದಲ್ಲಿ ಕೊಡಗಿನ ಪೊನ್ನಂಪೇಟೆ ಶ್ರೀಮಂಗಲ ಕುಮಟೂರಿನ ಕೊಟ್ರಂಗಳ ಸಜಿನಿ ಸೋಮಯ್ಯ ಅವರಿಂದ ಸಣ್ಣ ಕತೆ ಕ್ಷಮಿಸಿ ಬಿಡು ನನ್ನ. ಬಳಿಕ ಪೊನ್ನಂಪೇಟೆ ಬಾಳಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯ ಹಾಡುಗಳನ್ನು ಕೇಳುತ್ತೀರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಆಯುರ್ವೇದ ದಿನ ಸೆಪ್ಟೆಂಬರ್ 23. ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಆಯುರ್ವೇದ ತಜ್ಞರಾದ ಡಾಕ್ಟರ್ ಸುಕೃತ್ ಜಿ ಅವರೊಡನೆ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಎಂಕೆ ಶಿವಕುಮಾರ್. ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ ಇದು. 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಯನ್ನು ಕುರಿತ ಕಾರ್ಯಕ್ರಮ. ಇದರಲ್ಲಿ ಕಿಸಾನ್ ಮಾನ್ಧನ್ ಯೋಜನೆ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಪ್ರಭಾಕರ್ ಬಿಎನ್. 1:20 ಭಾವಗೀತೆಗಳು, 1:00 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. 2:40 ಸ್ನೇಹಭಾರತಿ ಹಿಂದಿ ಕಾರ್ಯಕ್ರಮ. 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ. 4:00 ಕೊಡಗಿನ ಜನಪದ ಗೀತೆಗಳು. 4:00 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: 5 ಗಂಟೆಗೆ ಕೊಡವಸಿರಿಯಲ್ಲಿ ಕಾನೂರು ಕೋತೂರು ಮಹಿಳಾ ಮಂಡಳಿ ವತಿಯಿಂದ ನಾಟಕ ನಂಗ ಬದಲಾಕೊಂಡು, ನಿರ್ಮಾಣ ಬಾಳ್ಯಾಡ ದಿವ್ಯ ಮಂದಪ್ಪ. 5:30 ಚಿತ್ರಕಾವೇರಿ ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಚಿತ್ರಕಾವೇರಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0822 22 22 8 5 5 8. ಇಂದು ಸಂಜೆ 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿಯಲ್ಲಿ ಬಿತ್ತನೆ ಬೀಜ, ರಸಗೊಬ್ಬರ, ಪೀಡನಾಶಕ ಖರೀದಿ ಮಾಡುವಾಗ ವಹಿಸಬೇಕಾದ ಎಚ್ಚರಿಕೆ ಕ್ರಮ ಈ ಕುರಿತು ಡಾಕ್ಟರ್ ಎಚ್ ಆರ್ ಪ್ರಕಾಶ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಲಿದ್ದೀರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
0: ಆರಂಭದಲ್ಲಿ ಕೇಳಿ ಯಾರ ಚಿತ್ರದ ಗೀತೆಯನ್ನು ರೇವ್ ಶೇರ್ಗಿಲ್ ಅವರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ರೇವ್ ಮೊಹಮ್ಮದ್. ಸಿದ್ಧಾರ್ಥ್ ಪಂಡಿತ್ ಅವರ ಸಂಗೀತವಿದೆ.

ಈಗ ಕೇಳೋಣ ವಾಜೂದ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಏಕ್ತಾ ಟೈಗರ್ ಚಿತ್ರದ ಗೀತೆಯನ್ನು. ಕೌಸರ್ ಮುನೀರ್ ಅವರು ಈ ಗೀತೆಯನ್ನು ಬರೆದಿದ್ದಾರೆ. ಸಾಜಿದ್ ವಾಜಿದ್ ಅವರ ರಾಗ ಸಂಯೋಜನೆ ಇದೆ.

ಗಾನ ಬಜಾನ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ FM 103.1 MHz. ಇನ್ನು ಕೇಳೋಣ ಶಿಮ್ಲಾ ಮಿರ್ಚ್ ಚಿತ್ರದ ಗೀತೆ. ಸಂಗೀತ ನೀಡಿ ಅಂಜಾನ್ ಮತ್ತು ಪಿಯೂಷ್ ಮೆಹರೋಲಿಯಾ ಅವರೊಂದಿಗೆ ಹಾಡಿದ್ದಾರೆ ಮೀಟ್ ಬ್ರದರ್ಸ್. ಶಬೀರ್ ಅಹಮದ್ ಅವರ ಸಾಹಿತ್ಯವಿದೆ.

ಗಾನ ಭಜನ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಕೇಳುಗರೆ, ಇನ್ನು 11 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಕೃಷಿ ಅರಣ್ಯ. ಭಾಗವಹಿಸುತ್ತಾರೆ ವಿ ದೇವರಾಜು, ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ಗಾನಭಜನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಪಿ ಕೆ ಮಿಶ್ರಾ ಅವರು ಬರೆದಿರುವ ಗೀತೆಗೆ ಎ ಆರ್ ರೆಹಮಾನ್ ಅವರ ಸಂಗೀತವಿದೆ. ಹರಿಹರನ್ ಅವರು ಹಾಡಿರುವ

ಗಾನು ಭಜನ ಕಾರ್ಯಕ್ರಮದ ಕಡೆಗೆ ಕೇಳಿ ಪಾಯಲ್ ಚಿತ್ರದ ಗೀತೆ. ಕುಮಾರ್ ಸಾನು ಮತ್ತು ಸಾಧನಾ ಸರ್ಗಮ್ ಅವರು ಹಾಡಿರುವ ಗೀತೆಯನ್ನು ಬರೆದಿದ್ದಾರೆ ಸಮೀರ್ ಅವರು. ನದೀಮ್ ಶ್ರವಣ್ ಅವರ ಸಂಗೀತವಿದೆ.

0: ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ. ಈಗ ಸಮಯ 11 ಗಂಟೆಯಾಗುತ್ತಲಿದೆ.

0: ಆಕಾಶವಾಣಿ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರೆ, ಕೃಷಿ ಅರಣ್ಯ ಈ ವಿಷಯವಾಗಿ ಪ್ರಶ್ನೆಗಳನ್ನು ಕೇಳಬಹುದು. ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ದೇವರಾಜು ಅವರು. ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಅರಣ್ಯವಾಣಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
1: ಆತ್ಮೀಯ ಪ್ರೀತಿಯ ಕೇಳುವರಿಗೆಲ್ಲ ನಮಸ್ಕಾರಗಳು. ಕೇಳುಗರೆ, ಅರಣ್ಯವಾಣಿ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೃಷಿ ಅರಣ್ಯ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ನೀವೀಗ ನೇರವಾಗಿ ಉತ್ತರವನ್ನು ಪಡೆಯಬಹುದು. ಸರಣಿ ಕಾರ್ಯಕ್ರಮದ ಮೊದಲ ಸಂಚಿಕೆಯ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕಾಗಿ ಆಕಾಶವಾಣಿ ಕೇಂದ್ರಕ್ಕೆ ಬಂದು ಈಗ ನಮ್ಮ ಜೊತೆಗಿದ್ದಾರೆ ತುಮಕೂರು ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ವಿ ದೇವರಾಜ್ ಅವರು. ದೇವರಾಜ್ ಅವರೇ, ತಮಗೆ ನಮಸ್ಕಾರ.
2: ಕೃಷ್ಣಪ್ಪ ಅವರೇ, ತಮಗೂ ಕೂಡ ನಮಸ್ಕಾರ, ಮತ್ತು ಎಲ್ಲ ಆಕಾಶವಾಣಿಯ ಶ್ರೋತೃಗಳಿಗೆ ನಮಸ್ಕಾರ.
1: ಅರಣ್ಯವಾಣಿ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಸರಣಿಯ ಮೊದಲ ಸಂಚಿಕೆಗೆ ನಿಮಗೆ ಸ್ವಾಗತ ಸರ್.
2: ಖಂಡಿತ, ತಮಗೂ ಕೂಡ ಅಭಿನಂದನೆಗಳು.
1: ಕೇಳುಗರೆ, ಹಿಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಅರಣ್ಯ ವಿಷಯಕ್ಕೆ ಸಂಬಂಧಿಸಿದಂತಹ ನಿಮ್ಮ ಪ್ರಶ್ನೆಗಳನ್ನು ನೀವೀಗ ಕೇಳಬಹುದು. ವಿಶೇಷವಾಗಿ ಅರಣ್ಯ ಇಲಾಖೆಯಿಂದ ಕೃಷಿ ಅರಣ್ಯಕ್ಕಾಗಿ ಸಿಗುವಂತಹ ಸೌಲಭ್ಯಗಳೇನು, ಕೃಷಿ ಅರಣ್ಯದಿಂದ ಯಾವ್ಯಾವ ಲಾಭಗಳಿವೆ, ಕೃಷಿ ಅರಣ್ಯ ಮಾಡಲು ಹೆಚ್ಚಿನ ಮಾಹಿತಿಗಾಗಿ ಯಾರನ್ನು ಭೇಟಿಯಾಗಬೇಕು, ಈ ಥರದ ಯಾವುದೇ ಒಂದು ಪ್ರಶ್ನೆಗಳು ನಿಮ್ಮಲ್ಲಿದ್ದರೆ ನೀವು ಖಂಡಿತ ನಮಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರವನ್ನು ದೇವರಾಜ್ ಅವರಿಂದ ಅಥವಾ ಪಡ್ಕೋಬಹುದು. ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 3 ಇದೆ, ಗಮನಿಸಿ. ಒಂದನೇ

0: 0802037744 ಮತ್ತೊಂದು ಸಂಖ್ಯೆ 0802037744 ಇನ್ನೊಂದು ಸಂಖ್ಯೆ 0802037749. ದೇವರಾಜ್ ಅವರೇ, ಕಾರ್ಯಕ್ರಮದ ಮೊದಲ ಕರೆ ಯಾರ್ದು ಅಂತ ನೋಡೋಣವಾ?
1: ಆಗ್ಲಿ.
0: ಹಲೋ, ಹಲೋ, ಯಾರು ಮಾತಾಡ್ತಿರೋದು? ಸ್ವಾಗತ. ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಹೇಳಿ, ನಿಮ್ಮ ಪ್ರಶ್ನೆ ಏನಿದೆ ಅಂತ ಕೇಳಿ.
1: ಮಾಧವ್ ಶೆಟ್ರೆ ಹೇಳಿ, ನಿಮ್ ಪ್ರಶ್ನೆ ಏನು ಅಂತ ಕೇಳಿ.
2: ಮೈಸೂರು ಜಿಲ್ಲೆ ಶ್ರೀನರಸೀಪುರ ತಾಲೂಕು ಸೊಸೆ ಮಾಧವ್ ಶೆಟ್ರ ಮಾಡುವ ನಮಸ್ಕಾರಗಳು ಸರ್.
1: ನಮಸ್ಕಾರ. ನಮಸ್ಕಾರ ಶೆಟ್ರೆ.
0: ಶೆಟ್ರೆ, ನಿಮ್ಮ ಪ್ರಶ್ನೆ, ನೇರ ಪ್ರಶ್ನೆ.
2: ನಂದೇನ್ ಪ್ರಶ್ನೆ ಇದೆ ಸರ್? ಒಂದು ದೇವ್ರ ಕಾಡು ನಮ್ಮ ರಾಜ್ಯದಲ್ಲಿ ಎಷ್ಟಿದೆ ಅಂತ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ನಮ್ಮ ರಾಜ್ಯದಲ್ಲಿ ಅಧಿಕ ಬಿದಿರು ಬೆಳೆಯುವ ಪ್ರದೇಶ ಯಾವುದು ಅಂತ ಎರಡನೇ ಪ್ರಶ್ನೆ.
0: ದೇವರ ಕಾಡು ಎಷ್ಟು?
1: ದೇವರ ಕಾಡು ಆಕ್ಚುಯಲ್ ಆಗಿ ಅದು ಕೃಷಿ ಅರಣ್ಯಕ್ಕೆ ನೇರವಾಗಿ ಸಂಬಂಧಿಸಿದ ಪ್ರಶ್ನೆ ಅಲ್ಲ ಶೆಟ್ರೆ. ಆದ್ರೂ ಕೂಡ ಈ ನಮ್ಮ ದೇವರ ಕಾಡು ಅಂದ್ರೆ ನಮ್ಮ ದೇವಸ್ಥಾನ ಸುತ್ತಮುತ್ತ ಏನ್ ದೇವರ ಮೀಸಲು ಪ್ರದೇಶಗಳಿದಾವೆ, ಮುಖ್ಯವಾಗಿ ನಮ್ಮ ಕೊಡಗು ಮತ್ತೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಭಾಗದಲ್ಲಿ ದೇವರ ಕಾಡು ಅನ್ನೋದು ಸಪರೇಟ್ ಒಂದು ಇದೆ. ಆ ಕಾಡುಗಳು ದೇವಸ್ಥಾನ ಸುತ್ತಮುತ್ತ ಮತ್ತೆ ಏನು ಒಂದು ರಿಲಿಜಿಯಸ್ ಇದಕ್ಕೋಸ್ಕರ ಬೆಳೆದಿರುವಂತಹ ದೇವ್ರ ಕಾಡುಗಳು ಇದಾವೆ. ಅವು ಎಷ್ಟಿದೆ ಅಂತ ನಮ್ಮ ಹತ್ರ ಈಗ ಏನು ಸ್ಟಾಟಿಸ್ಟಿಕ್ಸ್ ಇಲ್ಲ, ಯಾಕಂದ್ರೆ ನಾವೀಗ ಕೃಷಿ ಅರಣ್ಯಕ್ಕೋಸ್ಕರ ಬಂದಿರುವಂತದ್ದು. ಸೊ ಕೃಷಿ ಅರಣ್ಯದ ಬಗ್ಗೆ ತಾವೇನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು.
2: ಈಗ ಬರಗಾಲಕ್ಕೆ ತಕ್ಕವಾದ ಅರಣ್ಯ ಸಸಿಗಳು ಯಾವ ಸಿಕ್ಕಿತ್ತು ಸರ್?
1: ಈಗ ಬರಗಾಲ ಅಂತ ಏನಿಲ್ಲ, ನಮ್ಮ ಕೃಷಿ ಅರಣ್ಯ ಸಸಿಗಳನ್ನ ನೀವು ಎಲ್ಲಾ ಕಡೆಯೂ ನೆಡಬಹುದು. ಯಾಕಂದ್ರೆ ನಮ್ಗೇನು ನೀವು ಪಂಪ್ ಸೆಟ್ ಹಾಕಿ ನೀರು ವರ್ಷ ಪೂರ ನೀರು ಉಣಿಸ್ಬೇಕಾದಂತ ಅವಶ್ಯಕತೆ ಏನಿಲ್ಲ. ಮುಖ್ಯವಾಗಿ ಮಳೆ ಬಂದಾಗ ಗಿಡಗಳನ್ನ ನೆಟ್ಟು ಅವುಗಳನ್ನ ಒಳ್ಳೆ ನರ್ಸರಿಯಿಂದ ಒಳ್ಳೆ ಗಿಡಗಳನ್ನ ತಂದು ನೆಟ್ಟು ಅವು ಏನು ಆ ಕಾಲಕ್ಕೆ ಸ್ವಲ್ಪ ನೀರು ಒದಗಿಸಿದ್ರೆ ಸಾಕು. ಅದಕ್ಕೆ ತುಂಬಾ ಕೃಷಿ ಅರಣ್ಯಕ್ಕೆ ಅತ್ಯಂತ ಹೆಚ್ಚು ಖರ್ಚೇನು ಮಾಡಬೇಕಾಗಿಲ್ಲ. ನಿಮ್ ಕಡೆ ತೇಗ ಬಹಳ ಚೆನ್ನಾಗಿ ಬರುತ್ತೆ, ಯಾಕೆಂದ್ರೆ ನಿಮ್ದು ನಮ್ಮ ನಾಗರಹೊಳೆ ಪಕ್ಕದಲ್ಲಿ ಇದೆ, ಎಚ್ ಡಿ ಕೋಟೆ ಹತ್ರ. ನೀವು ತೇಗನ ಖಂಡಿತ ಬೆಳಿಬಹುದು. ಖಂಡಿತ ಟಿ ನರಸೀಪುರದಲ್ಲೂ ಕೂಡ ನೀವು ಉತ್ತಮವಾಗಿ ತೇಗವನ್ನ ಬೆಳಿಬಹುದು. ಒನ್ನೆ ಎಬ್ಬೇವನ್ನ ಬೆಳಿಬಹುದು. ಎಬ್ಬೇವನ್ನ ತುಂಬಾ ಜನ ಬೆಳೀತಿದ್ದಾರೆ, ಬೇಗ ಬರುತ್ತೆ ಕ್ರಾಪು, ಮತ್ತೆ ಮೇವಿಗೋಸ್ಕರನು ಆಗುತ್ತೆ. ಎಬ್ಬೇವನ್ನ ಬೆಳಿಬಹುದು. ಮತ್ತೆ ಟಿ ನರಸೀಪುರದಲ್ಲಿ ನಮ್ಮ ಸಸ್ಯ ಕ್ಷೇತ್ರ ಇದೆ, ಸಾಮಾಜಿಕ ಅರಣ್ಯ ವಿಭಾಗದಿಂದ ಮತ್ತು ಪ್ರಾದೇಶಿಕ ವಿಭಾಗದಿಂದ ಎರಡು ಸಸ್ಯ ಕ್ಷೇತ್ರಗಳಿದೆ. ನೀವು ಅಲ್ಲಿ ಹೋಗಿ ಸಸಿಗಳು ಸಿಗುತ್ತೆ, ಖಂಡಿತ ಬೆಳೆಯಿರಿ, ನಿಮ್ಗೆ ಒಳ್ಳೇದಾಗ್ಲಿ.
0: ಶೆಟ್ರೆ, ನಿಮ್ಮ ಪ್ರಶ್ನೆಗೆ ಸಂತೋಷ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಯಾರ್ದು ಅಂತ ನೋಡೋಣ. ಹಲೋ, ಹಲೋ, ನಮಸ್ತೆ, ಯಾರು, ಎಲ್ಲಿಂದ ಮಾತಾಡ್ತಿದ್ದೀರಿ?
3: ನಮಸ್ತೆ.
0: ನಮಸ್ತೆ,
3: ಹಲೋ, ಕಲಬುರಗಿ ಜಿಲ್ಲಾ ಹೆಂಗಿಂದ ಪ್ರಶಾಂತ್ ಗೌಡ್ ಪಾಟೀಲ್ ಮಾತಾಡೋದು ಸರ್ ನಾನು.
0: ನಮಸ್ತೆ ಪಾಟೀಲ್ರೆ, ನಿಮ್ಮ ಪ್ರಶ್ನೆ.
3: ಸರ್, ಪ್ರಶ್ನೆ ಕೃಷಿ ಅಲ್ಲ, ಈ ಪ್ರಸ್ತಾವ ಯೋಜನೆದಾಗ್ರಿ,
0: ನೋಡಿ, ಇದು ತುಂಬಾ ಉತ್ತಮವಾದಂತ ಪ್ರಶ್ನೆ. ಈಗ ಕೃಷಿ ಅರಣ್ಯದಲ್ಲಿ ನೀವು ಸವಲತ್ತುಗಳನ್ನು ಪಡ್ಕೋಬೇಕಾದ್ರೆ ಅರಣ್ಯ ಇಲಾಖೆಯಿಂದ ಏನೇನು ಮಾನದಂಡಗಳಿರ್ಬೇಕು, ಕ್ರೈಟೀರಿಯಾಸ್ ಯಾವ ತರ ಇರ್ಬೇಕು? ಅಂದ್ರೆ ಎಲ್ಲರೂ ಈ ಯೋಜನೆಯನ್ನು ಪಡ್ಕೋಬಹುದಾ, ಅಥವಾ ಅವ್ರ ಜಮೀನು ಇರ್ಬೇಕಾ, ಪಟ್ಟ ಇರ್ಬೇಕಾ, ಪಹಣಿ ಇರ್ಬೇಕಾ, ಏನ್ ಆರ್ ಟಿ ಸಿ ಬುಕ್ ಇರ್ಬೇಕು ಅನ್ನೋದು ನಿಮ್ ಪ್ರಶ್ನೆ. ದೇವರಾಜ್ ಅವರೇ, ಉತ್ತರ.
1: ನಮಸ್ಕಾರ ಪಾಟೀಲ್ರೆ, ಬಹಳ ಉತ್ತಮವಾದ ಪ್ರಶ್ನೆ ಕೇಳಿದ್ದೀರಿ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯನ್ನ ನಮ್ಮ ಯಾವುದೇ ರೈತರು ಕೂಡ ಇದನ್ನ ಪಡಿಬಹುದು. ಇದಕ್ಕೆ ಯಾವುದೇ ಒಂದು ಇನ್ಕಮ್ ಲಿಮಿಟ್ ಆಗ್ಲಿ ಅಥವಾ ಯಾವುದೇ ಒಂದು ಅರ್ಹತೆ ಇಲ್ಲ. ನಿಮ್ಮ ಹತ್ರ ಜಮೀನು ಇರಬೇಕು, ನಿಮ್ಮ ಇವನ್ ನಿಮ್ಮ ವಂಶಿಕರ ಜಮೀನಾದ್ರೂ ಪರವಾಗಿಲ್ಲ, ನಿಮ್ಮ ತಾತ ಅಥವಾ ನಿಮ್ಮ ತಂದೆ ಹೆಸರಲ್ಲಿ ಜಮೀನು ಇದ್ರೂ ಪರವಾಗಿಲ್ಲ, ನೀವು ಪಡೆಯೋದಕ್ಕೆ ಇಲ್ಲಿ ಅವಕಾಶ ಇದೆ. ನೀವು ಮೊದಲನೇದಾಗಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಗೆ ನೀವು ಪಾಲ್ಗೊಳ್ಬೇಕು ಅಂತಂದ್ರೆ ನೀವು ವಲಯ ಅರಣ್ಯಾಧಿಕಾರಿ ಕಚೇರಿಗೆ ಹೋಗಿ, ನಿಮ್ಮ ಕಲಬುರಗಿ ಯಾವ ತಾಲೂಕು ಬರುತ್ತೆ, ನಿಮ್ಮ ಜಮೀನು ಯಾವ ತಾಲೂಕು ಬರುತ್ತೆ, ಆ ತಾಲೂಕಿನ ವಲಯ ಅರಣ್ಯಾಧಿಕಾರಿಗಳ ಕಚೇರಿಗೆ ಹೋಗಿ ನಿಮ್ಮ ಹೆಸರಿನ ಒಂದು ಫಾರಂ ಕೊಡ್ತಾರೆ, ಒಂದು ಫೋಟೋ ತಗೊಂಡೋಗಿ, ಒಂದು ಪಾಸ್ಬುಕ್ ತಗೊಂಡೋಗಿ, ನಿಮ್ದೊಂದು ಆಧಾರ್ ಕಾರ್ಡ್ ತಗೊಂಡೋಗಿ, ಆಗ ನಿಮ್ಗೆ ರಿಜಿಸ್ಟರ್ ಮಾಡಿಕೊಡ್ತಾರೆ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಗೆ ರಿಜಿಸ್ಟರ್ ಮಾಡಿಕೊಟ್ಟು ನೀವು ನಿಮ್ಗೆ ಯಾವ ಸಸಿಗಳನ್ನು ಬೇಕು ಅಂತ ಕೂಡ ಅಲ್ಲಿ ಕೇಳ್ಬಹುದು, ಎಷ್ಟು ಸಸಿಗಳು ಬೇಕು ಅಂತ. ಮತ್ತೆ ನಿಮ್ಮ ಏನು ರೀಜನ್ ಅಲ್ಲಿ ನಿಮ್ಮ ಏನು ಸುತ್ತಮುತ್ತ ಪರಿಸರದಲ್ಲಿ ಯಾವ ಗಿಡ ಉತ್ತಮವಾಗಿ ಬೆಳೆಯುತ್ತೆ ಅಲ್ಲಿ ಡಿಸ್ಕಸ್ ಮಾಡಿ ನಿಮ್ಗೆ ಯಾವ್ದು ಬೇಕು, ಎಷ್ಟು ಗಿಡಗಳು ಬೇಕು ಅಂತ ಕೇಳಿ ಅದನ್ನ ದಾಖಲಿಸ್ಕೊಟ್ರೆ ಆ ಮುಂದಿನ ಮಳೆಗಾಲದಲ್ಲಿ ನಿಮ್ಗೆ

0: ಸಸಿಗಳು ಸಿಗ್ತದೆ. ಆ ಸಸಿಗಳನ್ನ ನೀವೇ ನೆಟ್ಕೋಬೇಕು. ಸಸಿಗಳನ್ನ ನೆಟ್ಕೊಂಡ್ರೆ ಒಟ್ಟು 125 ರೂಪಾಯಿ ಅಷ್ಟು 3 ವರ್ಷದಲ್ಲಿ ಬೆನಿಫಿಟ್ ಸಿಗುತ್ತೆ. ಮೊದಲನೇ ವರ್ಷ 35 ರೂಪಾಯಿ, ಎರಡನೇ ವರ್ಷ 40 ರೂಪಾಯಿ ಮತ್ತು ಮೂರನೇ ವರ್ಷ 50 ರೂಪಾಯಿ. ಇವು ಬದುಕಿ ಉಳಿದಂತ ಸಸಿಗಳಿಗೆ ಮಾತ್ರ ಕೊಡ್ತೀವಿ. ಉದಾಹರಣೆಗೆ ನೀವು 100 ಸಸಿ ನೆಟ್ಟಿರ್ತೀರಾ, ಮೊದಲನೇ ಸರಿ 100 ಸಸಿ ನೆಟ್ಟಿದ್ದಾಗ ಪ್ರತಿ ಗಿಡಕ್ಕೆ ನಿಮಗೆ 30 ರೂಪಾಯಿ ಸಿಗುತ್ತೆ. ನೆಕ್ಸ್ಟ್ ಎರಡನೇ ಸರಿ ಬದುಕಿ ಉಳಿದಂತ ಗಿಡಕ್ಕೆ ಬೇಸಿಗೆ ಕಾಲದಲ್ಲಿ ಬಂದು ನಮ್ಮ ಸಿಬ್ಬಂದಿಗಳು ಬಂದು ಅದನ್ನ ಎಣಿಕೆ ಮಾಡ್ತಾರೆ, ಸೊ 40 ರೂಪಾಯಿ. ಮತ್ತೆ ಅದೇ ರೀತಿ ಮೂರನೇ ವರ್ಷದಲ್ಲಿ 50 ರೂಪಾಯಿ ಸಿಗುತ್ತೆ. ಇದು ಅತ್ಯುತ್ತಮ ಯೋಜನೆ, ಇದರ ಪ್ರಯೋಜನ ಪಡ್ಕೊಳ್ಳಿ. ಪ್ರೋತ್ಸಾಹನ ನಾನು ಹೇಳ್ತಾ ಇರೋದು ನೇರವಾಗಿ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಒಟ್ಟು 3 ವರ್ಷದಲ್ಲಿ ಪ್ರತಿ ಗಿಡಕ್ಕೆ 125 ರೂಪಾಯಿ ನೇರವಾಗಿ ನಿಮ್ಮ ಅಕೌಂಟ್ಗೆ ಜಮೆ ಆಗುತ್ತೆ.
1: ಪಾಟೀಲ್ ರೇ, ಈ ಗಿಡ ಏನು ಸಸಿ ನೀವು ಕೊಟ್ಟು ಜೊತೆಗೆ ಅದರ ಮೇಂಟೆನೆನ್ಸ್ ಅದರ ನಿರ್ವಹಣೆಗಾಗಿ ನೀವು ಕೊಡುವಂತಹ ದುಡ್ಡಿದು ಅಲ್ವಾ ದೇವ?
0: ಹೌದು ಹೌದು ಹೌದು. ನೀವು ಸಸಿ ಕೊಡಬೇಕಾದ್ರೆ ಕೊಡಲ್ಲ, ಆ ವರ್ಷ ಪೂರ ಕಾಪಾಡಿದ ನಂತರ ನಿಮಗೆ ಸಿಗುತ್ತೆ ದುಡ್ಡು.
1: ಅದನ್ನ ನಿರ್ವಹಣೆಗಾಗಿ ಕೊಡುವಂತಹ ದನ ಇದು.
0: ಹೌದು,
2: ಧನ್ಯವಾದ
0: ಧನ್ಯವಾದ ಪಾಟೀಲ್ ರೇ.
1: ಮತ್ತೊಂದು ಕರೆ ಯಾರ್ದು ಅಂತ ನೋಡೋಣ ದೇವರಾಜ್ ಅವರೇ. ಹಲೋ ಹಲೋ, ನಮಸ್ತೆ.
3: ಮಂಡ್ಯದಿಂದ ಚಂದ್ರಶೇಖರ್.
1: ಚಂದ್ರಶೇಖರ್ ಅವರೇ, ನಿಮ್ಮ ಪ್ರಶ್ನೆ
3: ಸರ್. ಏನು ಕೃಷಿ ಅರಣ್ಯ ಯೋಜನೆ ಪ್ರಾತ್ಯಕ್ಷಿಕ ಬಗ್ಗೆ ನಮಗೆ ಮಾಹಿತಿ ಬೇಕಾಗಿತ್ತು.
1: ಪ್ರಾತ್ಯಕ್ಷಕ್ಕೆ
0: ಅಂದ್ರೆ ಈಗ ನೀವು ಮಾತಾಡದೆ ಈಗ ಪಾಟೀಲ್ ಹತ್ರ ಮಾತಾಡ್ಬೇಕು. ನಿಮ್ಮ ಪ್ರಶ್ನೆಗೆ ಬಹುತೇಕ ಉತ್ತರಿಸಿದ್ದೀನಿ, ತಾವು ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ತಾವು ನೇರವಾಗಿ ವಲಯ ಅರಣ್ಯಾಧಿಕಾರಿ, ನೀವು ಮಂಡ್ಯ ತಾಲೂಕಿನ ವಲಯ ಅರಣ್ಯಾಧಿಕಾರಿನ ಕಚೇರಿನಲ್ಲಿ ಭೇಟಿ ಮಾಡಿ ಒಂದು ಅರ್ಜಿ ಕೊಡ್ತಾರೆ. ನಿಮ್ಮ ಆಧಾರ್ ಕಾರ್ಡು ಫೋಟೋ ತಗೊಂಡೋಗಿ ನಿಮ್ಗೆ ಯಾವ ಗಿಡ ಬೇಕು ಅಂತ ಕೇಳಿ ಅದನ್ನು ಮುಂದಿನ ಮಳೆಗಾಲದಲ್ಲಿ ಕೊಡ್ತಾರೆ. ಈಗ ಲಭ್ಯತೆ ಇದ್ರೆ ಈಗ ಮಳೆಗಾಲದಲ್ಲಿ ಅವ್ರ ಹತ್ರ ಲಭ್ಯತೆ ಇದ್ರೆ ಈಗಲೇ ಕೊಡ್ತಾರೆ. ಮತ್ತು ಕೃಷಿ ಅರಣ್ಯ ಪ್ರೋತ್ಸಾಹ ಒಂದು ಗಿಡಕ್ಕೆ 125 ರೂಪಾಯಿ, ಒಟ್ಟು 3 ವರ್ಷಗಳಲ್ಲಿ ಹಂತ ಹಂತವಾಗಿ ಬದುಕುಳಿದಂಥ ಗಿಡಗಳಿಗೆ ಕೊಡ್ತಾರೆ. ಖಂಡಿತ ಬೆಳಿಬೋದು ನಿಮ್ಮಲ್ಲಿ ಮಂಡ್ಯದಲ್ಲಿ. ಭಾಳ ಚೆನ್ನಾಗಿ ತೇಗ ತುಂಬ ಚೆನ್ನಾಗಿ ಬರುತ್ತೆ, ಅದನ್ನು ಬೆಳೆಯಿರಿ, ಒಳ್ಳೇದಾಗಲಿ ನಿಮಗೆ. ಹೇಳಿ.
3: ನಾನು ಕೇಳ್ತಾ ಇರೋದು ಪ್ರಾತ್ಯಕ್ಷ ನೀವು ಸರ್ಕಾರ ಅಥವಾ ಇಲಾಖೆಗಳಿಂದ ಪ್ರಾತ್ಯಕ್ಷ ನಡೆಸ್ತಿರಲ್ಲ, ಅದ್ರ ಬಗ್ಗೆ ಅಂದ್ರೆ ರೈತರ ಜಮೀನಿನಲ್ಲಿ ಹೋಗ್ಬಿಟ್ಟು ನೀವು
0: ಇಲ್ಲ ನೀವು ಡೆಮಾನ್ಸ್ಟ್ರೇಷನ್ ಪ್ರಾತ್ಯಕ್ಷಿಕೆ ಅಂತ ನಮ್ಮ ಇಲಾಖೆನಲ್ಲಿ ಮಾಡಲ್ಲ, ಅದು ಕೃಷಿ ಇಲಾಖೆನಲ್ಲಿ ಮಾಡ್ತಾರೆ. ನಾವು ನೇರವಾಗಿ ಆತರ ಎಲ್ಲೂ ಪ್ರಾತ್ಯಕ್ಷಿಕೆ ಅಂತ ಎಲ್ಲೂ ನಾವು ಯಾವುದೇ ರೈತರ ಜಮೀನಿನಲ್ಲಿ ಮಾಡಲ್ಲ. ನಾವು ರೈತರನ್ನ ಪ್ರೋತ್ಸಾಹ ಮಾಡ್ತೀವಿ. ಮತ್ತು ಈಗ ವಿಬಿ ರಾಮ್ಜಿ ಯೋಜನೆ ಕೂಡ ಬಂದಿದೆ, ಆ ವಿಬಿ ರಾಮ್ಜಿ ಯೋಜನೆಯಲ್ಲೂ ಕೂಡ ನೀವು ಕೃಷಿ ಅರಣ್ಯ ಬೆಳೆಸಬಹುದು.
3: ಇದು ಮಾಡ್ಬೋದಾ ನಾವು, ನಮ್ಮ ಕಲೆ ಏನಂದ್ರೆ ಪ್ರತ್ಯಕ್ಷ ಮಾಡ್ಬೋದಾ ನೀವು ಮುಂದೆ
0: ಅಂದ್ರೆ? ನೀವು ಬೆಳೆದ್ರೆ ನೀವು ಖಂಡಿತ ಚೆನ್ನಾಗಿ ಉತ್ತಮವಾಗಿ ಬೆಳೆದ್ರೆ ಆಗ ನಾವು ಕೆಲವು ಉತ್ತಮವಾಗಿ ಬೆಳೆದಂತ ರೈತರುಗಳಿಗೆ ಬೇರೆ ರೈತರುಗಳನ್ನ ಕರ್ಕೊಂಡ್ಬಂದು ಅವ್ರಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಮತ್ತೆ ತಿಳುವಳಿಕೆ ನೀಡೋದಕ್ಕೆ ನಿಮ್ಮ ಜಮೀನುಗಳಿಗೆ ಕರ್ಕೊಂಡೋಗೋ ಪದ್ಧತಿ ನಮ್ಮ ಹತ್ರ ಇದೆ. ಆ ರೀತಿ ನೀವು ಉತ್ತಮವಾಗಿ ಬೆಳೆದ್ರೆ ಖಂಡಿತ ಕರ್ಕೊಂಡು ಬರ್ತೀವಿ.
1: ಚಂದ್ರಶೇಖರ್ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ ಹಲೋ
4: ಸರ್, ನಮಸ್ತೆ.
1: ನಮಸ್ತೆ
4: ಸರ್, ಇಬ್ರಿಗೆ ಧನ್ಯವಾದಗಳು ಸರ್.
1: ನಿಮ್ಗೂ ಕೂಡ ಕರೆ ಮಾಡಿದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು. ನಿಮ್ಮ ಹೆಸರು, ಊರು ಹೇಳಿ.
4: ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ಇಂದ ಕಾಲ್ ಮಾಡ್ತಾ ಇದ್ದೀನಿ ಸರ್. ಏನಿಲ್ಲ, ನಾನು ಕೃಷಿ ಇಲಾಖೆಯವರಲ್ಲ, ನಾನು ಒಂದು ಬ್ಲೈಂಡ್ ಮಾತಾಡ್ತಾ ಇದ್ದೀನಿ ಸರ್. ಏನಿಲ್ಲ ಸರ್, ನಮ್ಮ ಫ್ಯಾಮಿಲಿ ಎಲ್ಲ ಬ್ಲೈಂಡು, ಆದ್ರಿಂದ ನಮ್ಗೆ ಒಂದು 8 ತಿಂಗಳಾಯ್ತು ಸರ್, ಪಿಂಚಣಿ ಬಂದಿಲ್ಲ. ಆಧಾರ್ ಕಾರ್ಡ್ ಎಲ್ಲ ಸಬ್ಮಿಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೀನಿ ಸರ್, ಪಿಂಚಣಿ ಬರ್ತಾ ಇಲ್ಲ ಸರ್. ಅದೇ ಒಂದು ಮಾಹಿತಿ ಬೇಕಾಗಿತ್ತು, ಇದಕ್ಕೆ ಕಾಲ್ ಮಾಡಂಗಿಲ್ಲ. ಅದ್ರ ನಾನು ಮಾಡಿದ್ದೀನಿ.
0: ಯಾವ ತಾಲೂಕು ಇವ್ರೆ? ಯಾವ ತಾಲೂಕು?
4: ನಮ್ದು ಮೈಸೂರು ಪಿರಿಯಾಪಟ್ಟಣ ತಾಲೂಕು.
0: ನೀವು ಪಿರಿಯಾಪಟ್ಟಣ ತಾಲೂಕು ತಹಸೀಲ್ದಾರ್ ಅವ್ರನ್ನ ನೇರವಾಗಿ ಸಂಪರ್ಕಿಸಿ ಅವ್ರನ್ನೇ ಸಂಪರ್ಕ ಮಾಡಿ, ಜೊತೆಗೆ ಇತ್ತೀಚೆಗೆ ಸರ್ಕಾರದಿಂದ ಪ್ರಜಾಸೇವಾ ಆಂದೋಲನ ಅಂತ ಒಂದು ಕಾರ್ಯಕ್ರಮ ನಿಮ್ಮ ತಾಲೂಕು ನಿಮ್ಮ ಸುತ್ತಮುತ್ತಲೇ ನಡೆಯುತ್ತೆ. ನಿಮ್ಮ ಪ್ರತಿನಿಧಿ ಶಾಸಕರು ಕೂಡ ಬಂದಿರ್ತಾರೆ, ಮಂತ್ರಿಯವರು ಕೂಡ ಬಂದಿರ್ತಾರೆ. ಅವರನ್ನ ನೇರವಾಗಿ ಸಂಪರ್ಕಿಸಿ ನಿಮ್ಗೆ ಸಿಗುತ್ತೆ, ಆ ಮಾಹಿತಿ ಸಿಗುತ್ತೆ.
4: ಇಲ್ಲ ಸರ್, ನಾನು ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೀನಿ ಸರ್.
0: ಈಗ ಇನ್ನೊಂದ್ಸರಿ ಮಾಡಿ, ತೊಂದರೆ ಇಲ್ಲ, ಅದನ್ನ IPGRS ಅಂತ ಬರುತ್ತೆ, ಕೊಡ್ತಾರೆ.
4: ಅಲ್ಲ, ಮಾಡಿ 8 ದಿನ ಆಯ್ತು ಸರ್, ನಿನ್ನೆ ಹೋಗಿ ಕೇಳ್ಕೊ ಬಂದಿದ್ದೀನಿ, ಇಲ್ಲೂ ಬಂದಿಲ್ಲ.
1: ಹಲೋ, ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ
5: ಹಲೋ ಹಲೋ, ನಮಸ್ಕಾರ ಸರ್.
1: ನಮಸ್ತೆ, ಯಾರು ಮಾತಾಡ್ತಿದ್ದೀರಾ?
5: ಸರ್, ನಾವು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕ ಬಂಕಲ್ಗದಿಂದ ಶಾಂತ್ ಕುಮಾರ್ ರೆಡ್ಡಿ ಅಂತ ಮಾತಾಡ್ತಾ ಇದ್ದೀವಿ ಸರ್.
1: ಶಾಂತ್ ಕುಮಾರ್ ರೆಡ್ಡಿ ಅವರೇ, ಅರಣ್ಯ ಕೃಷಿ ಅರಣ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರಶ್ನೆ.
5: ಸರ್, ನಮ್ಮ ಪ್ರಶ್ನೆ ಏನಂದ್ರೆ, ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸ್ವಲ್ಪ ನೀರಿನ ಅಭಾವ ಇದೆ ಸರ್. ನಾವು ನೀರು ಬೋರ್ ಹಾಕಿದ್ರು ಕೂಡ ನೀರ್ ಬರಲ್ಲ.
1: ಹೌದು.
5: ನಾವು ಈಗ ಮಳೆ ಆಧಾರಿತದ ಮೇಲೆ ಬೆಳೆಸ್ತಕ್ಕಂತ ಗಿಡಗಳು ಯಾವ್ಯಾವಿದೆ ಸರ್, ನಮ್ಮ ಒಂದು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ನಾವು ಬೆಳೆಸಬೇಕಾದ್ರೆ?
1: ನೋಡಿ, ಹೆಚ್ಚಿನ ಪ್ರಮಾಣದಲ್ಲಿ ಅರಣ್ಯ ಗಿಡಗಳೆಲ್ಲ ಮಳೆಯಾಶ್ರಿತಾನೆ ಹೆಚ್ಚಿನ ಪ್ರಮಾಣದಲ್ಲಿ. ದೇವರಾಜ್ ಅವರೇ, ಇವರ ಪ್ರಶ್ನೆಗೆ
0: ನಮ್ಮ ಏನ್ ಗಿಡಗಳು ಏನಿದೆ

0: ನೀವು ಬೇವನ್ನ ಚೆನ್ನಾಗಿ ಬರುತ್ತೆ ನಿಮ್ಮಲ್ಲಿ, ಕಲಬುರಗಿನಲ್ಲಿ ಬೇವು ಚೆನ್ನಾಗಿ ಬರುತ್ತೆ, ಬೇವನ್ನ ಬೆಳೆಸಬಹುದು ಅಲ್ಲೆಲ್ಲ. ಇದನ್ನ ನೋಡಿ, ನಮ್ಮ ಅರಣ್ಯ ಗಿಡಗಳು ಹೆಚ್ಚಾಗಿ ನೀರನ್ನೇನು ಕೇಳಲ್ಲ ಅಂದ್ರೆ ನೀವು ಏನು ಏನು ತಿಳ್ಕೊಂಡಿದ್ದೀರಿ, ಕಂಟಿನ್ಯೂಸ್ ಆಗಿ ನೀರು ಹಾಕ್ಬೇಕು, ನೀರಾವರಿ ಮಾಡ್ಬೇಕು ಅಂತ ಏನಿಲ್ಲ. ಈ ಮಳೆ ಆಶ್ರಯ ಜೊತೆ ಒಳಗೆ ಒಂದು ಟ್ಯಾಂಕರ್ ಅಲ್ಲಿ ಅದಕ್ಕೇನು ಬೋರ್ ಕೊರಿಸಬೇಕಾದಂತ ಅಗತ್ಯ ಇಲ್ಲ. ಮಳೆ ಆಶ್ರಯದಲ್ಲಿ ಟ್ಯಾಂಕರ್ ಅಲ್ಲಿ ಒಂದು ಬೇಸಿಗೆ ಕಾಲದಲ್ಲಿ ಒಂದು ನಾಲ್ಕೈದು ಸರಿ ವಾಟ್ರಿಂಗ್ ಮಾಡಿದ್ರೆ, ಸ್ವಲ್ಪ ಸ್ವಲ್ಪ ವಾಟ್ರಿಂಗ್ ಮಾಡಿದ್ರೆ ಖಂಡಿತ ಗಿಡಗಳನ್ನ ಬೆಳೆಸಬಹುದು. ಬೆಳೆಸಿ ನಿಮ್ಮ ಸುತ್ತಮುತ್ತ ಯಾವ ಗಿಡಗಳು ಬೇಡಿಕೆ ಬರುತ್ತೆ, ಚೆನ್ನಾಗಿದೆ ಅಂತ ಅನ್ಸುತ್ತೆ, ಆ ಗಿಡಗಳನ್ನ ಬೆಳೆಸಿ, ನಿಮ್ಮಲ್ಲಿ ಬೇವು ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ನರ್ಸರಿ ಚಿತ್ತಾಪುರ ತಾಲೂಕಿನ ನರ್ಸರಿಗೆ ಹೋಗಿ ನರ್ಸರಿ ಸಂಪರ್ಕಿಸಿ ಗಿಡಗಳು ಸಿಗ್ತವೆ. ಆ ವಲಯ ಅರಣ್ಯಾಧಿಕಾರಿಯನ್ನ ಸಂಪರ್ಕಿಸಿ ನಿಮ್ಗೆ ಈಗ ಎರಡು ರೀತಿ ಇದೆ, ಒಂದು 3 ರೂಪಾಯಿ ಮತ್ತೆ ಇನ್ನೊಂದು 6 ರೂಪಾಯಿ. ನೀವೇನಾದ್ರೂ BPL ಕಾರ್ಡು ಅಥವಾ ನಿಮ್ಗೆ ನರೇಗಾ ಕಾರ್ಡ್ ಏನಿದೆ, ಉದ್ಯೋಗ ಚೀಟಿ ಇದೆ, ಆ ತರ ಇದ್ರೆ ನಿಮ್ಗೆ ಉಚಿತವಾಗಿ ಗಿಡಗಳು ಸಿಗ್ತವೆ. ಹೋಗಿ ಸಂಪರ್ಕಿಸಿ, ಸಿಗ್ತವೆ. ನಿಮ್ಗೆ ಬೇಕಾದಂತ ಅಲ್ಲಿ ರೀಜನ್ಗೆ ಬೇಕಾದಂತ ಗಿಡಗಳನ್ನ ಬೆಳೆಸಿರ್ತಾರೆ. ನೀವು ನಿಮ್ಮ ತಾಲೂಕು ಕಚೇರಿಯನ್ನ, ತಾಲೂಕು ವಲಯ ಅರಣ್ಯಾಧಿಕಾರಿ ಕಚೇರಿಯನ್ನ ಸಂಪರ್ಕಿಸಿ.
1: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ,
2: ನಮಸ್ತೆ ಸರ್, ನಾನು ಇಸ್ಮಾಯಿಲ್ ಕಲ್ಲಾರಿ ಮಂಗಳೂರಿಂದ.
1: ಮಂಗಳೂರಿಂದ ನಮ್ಮ ಹೆಸರು ಏನಂದ್ರಿ?
2: ಮಂಗಳೂರು ಸರ್.
1: ಮಂಗಳೂರಿಂದ? ಮಂಗಳೂರು.
2: ನಮಗೆ ಇಲ್ಲಿ ಕೃಷಿ ಅರಣ್ಯ ಬೇಕಂತ ಇಲ್ಲ ಸರ್, ಅದು ತನ್ನ ಅರ್ಥಕ್ಕೆ ಹುಟ್ಟಿ ಕೃಷಿ ಅರಣ್ಯ ಆಗುತ್ತೆ. ಒಂದು 5 ವರ್ಷದಲ್ಲಿ ಅಂದ್ರೆ ಗಿಡ ನಡ್ಬೇಕಂತಲೇ ಇಲ್ಲ ದಕ್ಷಿಣ ಕನ್ನಡದಲ್ಲಿ. ಆದ್ರೆ ನೀವು ಇದನ್ನು ಪ್ರೋತ್ಸಾಹ ಬಯಲು ಸೀಮೆಗೆ ಕೊಡ್ಬೇಕು ಸರ್. ಒಂದು ಈಗ ನೀವು ಮತ್ತೊಂದು ತೇಗೆ ಬೆಲೆ ಏರಿ ಅಂತೀರ ಸರ್, ಅದು ಬೇಸಿಗೆಯಲ್ಲಿ ಎಲ್ಲ ಎಲೆ ಉದುರಿ ಬೋಲ್ ಮರವಾಗುತ್ತೆ, ಅದು ನೆರಳು ಇರುವುದಿಲ್ಲ. ಒಂದು ಮತ್ತೊಂದು ಫಲಭರಿತ ಹಣ್ಣಿನ ಮರ ನೆಟ್ರೆ ಅದು ತೇಗೆ ಅಲ್ಲಲ್ಲಿ ಒಂದೊಂದು ನಡಬಹುದು. ಫಲಭರಿತ ಹಣ್ಣಿನ ಮರ ನೆಟ್ರೆ ಸರ್ ವನ್ಯ ಪ್ರಾಣಿಗಳಿಗೆ ಆಹಾರವಾಗುದಿಲ್ಲ ಅಂತ ನನ್ನ ಪ್ರಶ್ನೆ. ಅದು
0: ಖಂಡಿತ. ಇಸ್ಮಾಯಿಲ್ ಅವರಲ್ಲ ತಮ್ಮ ಹೆಸರು? ತಮ್ಮ ಹೆಸರು ಒಂದ್ಸರಿ ಇನ್ನೊಂದ್ಸರಿ ಮತ್ತೊಮ್ಮೆ ಹೇಳಿ.
1: ಹಲೋ
0: ಹಲೋ, ಹೆಸರು, ತಮ್ಮ ಹೆಸರು ಹೇಳಿ.
1: ನಿಮ್ಮ ಹೆಸರು?
0: ಇಸ್ಮಾಯಿಲ್ ಅವರೇ. ಈಗ ಇಸ್ಮಾಯಿಲ್ ಅವರೇ, ಈಗ ನಮ್ಮ ರಾಜ್ಯದಲ್ಲಿ ಹಲವಾರು ರೀಜನ್ಗಳಿದ್ದಾವೆ, ಹಲವಾರು ಪ್ರದೇಶಗಳಿದ್ದಾವೆ. ಈಗ ತೇಗ ಕೂಡ ಕೆಲವು ಪ್ರಯೋಜನ ನಿಮ್ಮ ಕಡೆ, ಯಾಕಂದ್ರೆ ಮಳೆ ಜಾಸ್ತಿ ಆಗೋದ್ರಿಂದ ತೇಗ ಸ್ವಲ್ಪ ನಿಮ್ಮ ಕಡೆ ಚೆನ್ನಾಗಿ ಬರೋದಿಲ್ಲ. ಬಯಲುಸೀಮೆಯಲ್ಲಿ ತಾವು ಹೇಳಿದಾಗೆ ತೇಗ ಚೆನ್ನಾಗಿ ಬರುತ್ತೆ. ಸೊ ನಿಮ್ಮ ರೀಜನ್ನಲ್ಲಿ ಯಾವ ಗಿಡ ನೆಡ್ಬೋದು ಅದನ್ನು ಖಂಡಿತ ನೆಡ್ಬೋದು. ನಿಮ್ಮ ಭಾಗದಲ್ಲಿ ತಾವು ಹೇಳಿದ್ರಿ ಹಣ್ಣಿನ ಗಿಡಗಳನ್ನ ನೆಡಬೇಕು ಅಂತ, ಖಂಡಿತ ಆ ಒಂದು ಪ್ರಾಣಿ ಪಕ್ಷಿಗಳಿಗೆ ಅನುಕೂಲವಾದಂತಹ ಗಿಡಗಳನ್ನು ನಾವು ನಮ್ಮ ಅರಣ್ಯದಲ್ಲಿ ನೆಡ್ತಾ ಇದ್ದೀವಿ, ಸಾಕಷ್ಟು ಅದನ್ನು ನೆಡ್ತಾ ಇದ್ದೀವಿ, ಅವುಗಳನ್ನೇ ನೆಡ್ತಾ ಇದ್ದೀವಿ. ತಮ್ಮ ಏನು ಕಳಕಳಿ ಸ್ವೀಕರಿಸಿದ್ದೀವಿ, ಆ ಹಣ್ಣಿನ ಗಿಡಗಳನ್ನು ನೆಡ್ತಾ ಇದ್ದೀವಿ, ನೆಡ್ತೀವಿ ಕೂಡ. ಖಂಡಿತ.
1: ಹಲೋ, ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ ಹಲೋ ಹಲೋ
3: ಹಲೋ, ನಮಸ್ಕಾರ ಸರ್.
1: ನಮಸ್ತೆ.
3: ದಾವಣಗೆರೆ ಜಿಲ್ಲೆ ನಮ್ತಿಂದ ಹಂಪಣ್ಣ ಅಂತ.
1: ಹಂಪಣ್ಣ ಅವರೇ, ನಿಮ್ಮ ಪ್ರಶ್ನೆ?
3: ನಾನು 1.5 ಎಕರೆ ಗೋಡಂಬಿ ಹಾಕಿ ಅಂತ ಸರ್. ಆ ಸೈಡ್ಗೆ ತೇಗ ಹಾಕ್ಬೋದಾ ಸರ್?
0: ಖಂಡಿತ ಹಾಕ್ಬೋದು. ಬಾರ್ಡರ್ಗಾಕಿ ಖಂಡಿತ ಹಾಕ್ಬೋದು. ಒಂದು 12 ಅಡಿಗೆ ಒಂದು ದೂರದಲ್ಲಿ, ಒಂದೇ ರೋ ಹಾಕೋದಾದ್ರೆ 12-15 ಅಡಿಗೆ ಹಾಕಿ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ನೀರು ಕೊಡಿ. ನೀರು ನಿಲ್ದೆ ಇರೋ ತರ ನೋಡ್ಕೊಳ್ಳಿ, ನಿಮ್ಮ ದಾವಣಗೆರೆ ಚೆನ್ನಾಗಿ ಬರುತ್ತೆ, ತೊಂದರೆ ಇಲ್ಲ, ಟೀಕ್ ಚೆನ್ನಾಗಿ ಬರುತ್ತೆ.
3: ಸರಿ ಸರ್, ಧನ್ಯವಾದ.
1: ಧನ್ಯವಾದ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ ಹಲೋ ಸರ್, ಇಲ್ಲಿ ಡಿ ನರಸಿಂಹಮೂರ್ತಿ ಅವರು ತುಮಕೂರು ಜಿಲ್ಲೆ ಶಿರಾ ತಾಲೂಕಿಂದ ಕೇಳ್ತಿದ್ದಾರೆ. ಸರ್, ಈ ಕೃಷಿ ಅರಣ್ಯ ಈ ಒಂದು ಯೋಜನೆಯಲ್ಲಿ ನಾವು ಫಲಾನುಭವಿ ಆಗಬೇಕಾದ್ರೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ವಿಶೇಷವಾದಂತಹ ಏನನ್ನ ಅವರಿಗೆ ಸವಲತ್ತು ಇದೆಯಾ ಅಂತ ಕೇಳ್ತಿದ್ದಾರೆ. ಮತ್ತೆ ತೇಗಕ್ಕೆ ಈ ಒಂದು ಹೊಸ ಯೋಜನೆ ಇದೆಯಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಿದ್ದಾರೆ.
0: ಓಕೆ, ನರಸಿಂಹಮೂರ್ತಿ ಅವರೇ, ಕೇಳಿಸ್ತಾ ಇದೆಯಾ? ಈಗ ಏನು ನಿಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗವರಿಗೆ ಕೂಡ ಈ ಯೋಜನೆ ಅನ್ವಯಿಸುತ್ತೆ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ. ಇನ್ನೊಂದು ಯೋಜನೆ ನಮ್ಮ VP ರಾಮ್ಜಿನಲ್ಲಿದೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗವರಿಗೆ VP ರಾಮ್ಜಿ ಯೋಜನೆ ಅಡಿಯಲ್ಲಿ ನೀವು ಉಚಿತವಾಗಿ ಗಿಡಗಳನ್ನು ಪಡಿಬೋದು, ಮತ್ತು ಉಚಿತವಾಗಿ ನೀವು ಗಿಡ ನೆಡೋದಕ್ಕೆ ದುಡ್ಡನ್ನು ಕೂಡ ತಗೋಬೋದು. ಹಾಗಾಗಿ ತಾವು VP ರಾಮ್ಜಿಗೆ ಹೋಗಿ ಇನ್ನೂ ನಿಮಗೆ ಒಳ್ಳೆಯದಾಗುತ್ತೆ. ಎರಡನೇದು ತಾವು ತೇಗದ ಸಿರಿ ಅಂತ ಕೇಳಿದ್ರಿ, ನಮ್ಮ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ತೇಗದ ಸಿರಿ ಅಂತ ನಮ್ಮ ಘನ ಸರ್ಕಾರ ಹೊಸದಾಗಿ ಯೋಜನೆಯನ್ನು ಘೋಷಿಸಿದೆ.
1: ಹೌದು ದೇವರಾಜರು, ಮೊನ್ನೆ ತಾನೇ ಕಾರ್ಯಕ್ರಮ ಅನುಷ್ಠಾನ ಆಯಿತು.
0: ಹೌದು
1: ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅಧ್ಯಕ್ಷತೆಯಲ್ಲಿ

0: ಕಾರ್ಯಕ್ರಮ ನಡೆಯಿತು.
1: ಹೌದು
0: ಇದ್ರ
1: ಹೌದು
0: ಬಗ್ಗೆ ಕೂಡ ಇವರು ಮಾಹಿತಿ ಕೇಳ್ತಿದ್ದಾರೆ.
1: ಹೌದು, ಏನಂದ್ರೆ ಈಗ ನಮ್ಮ ಜಮೀನು ಇರುತ್ತೆ, ನಿಮ್ಮ ಜಮೀನುಗಳಿರುತ್ತೆ, ಜಮೀನು ಪಕ್ಕದಲ್ಲಿ ರಸ್ತೆ ಇರುತ್ತೆ, ಆ ರಸ್ತೆಯ ಜಾಗನ ಉಪಯೋಗಿಸ್ಕೊಂಡು ಅರಣ್ಯ ಇಲಾಖೆಯಿಂದ ತೇಗ ಮುಖ್ಯವಾಗಿ ಅದರ ಜೊತೆಯಲ್ಲಿ ಇನ್ನೇಳು ಉಣ್ಣೆ ಉಳಿದೆ ಒನ್ನೆ ಆಗಿರ್ಬೋದು ಬೀಟೆ ಆಗಿರ್ಬೋದು ಈ ಥರದ ಗಿಡಗಳನ್ನು ಬೇರೆ ಬೇರೆ ಗಿಡಗಳನ್ನು ನಾವು ನೆಟ್ಕೊಡ್ತೀವಿ. ಮೊದಲನೇ ವರ್ಷ ಸರ್ಕಾರದ ವತಿಯಿಂದನೇ ನೆಟ್ಕೊಡ್ತೀವಿ ಈ ಕಾರ್ಯಕ್ರಮ. ಈಗ ಗಿಡ ಬೆಳೆಸೋದಕ್ಕೆ ಈಗ ಪ್ರಾರಂಭ ಮಾಡ್ತೀವಿ, 27ರ ಮಳೆಗಾಲದಲ್ಲಿ ಗಿಡ ನೆಡುತ್ತೆ. ಇದರ ಮುಖ್ಯ ಉದ್ದೇಶ ಏನಂದರೆ ರೈತರ ಒಂದು ಆರ್ಥಿಕತೆಯನ್ನು ಹೆಚ್ಚಿಸುವಂಥದ್ದು. ಎರಡನೇ ವರ್ಷದಿಂದ ರೈತರೇ ಮೇಂಟೈನ್ ಮಾಡ್ಕೋಬೇಕಾಗತ್ತೆ ಗಿಡಗಳನ್ನು. ಏನು ಪಾಲು ಬರುತ್ತೆ, ಪಾಲು ಬಂದ ಅದು ಕಟಾವಾದಂಥ ಕಾಲಕ್ಕೆ ಶೇಕಡ 30 ಸರ್ಕಾರಕ್ಕೆ, ಶೇಕಡ 70
0: ಅನುದಾನ
1: ರೈತರಿಗೆ ಕೊಡುವಂಥ ಯೋಜನೆ, ಇದನ್ನು ಉಪಯೋಗಿಸ್ಕೋಬೋದು.
0: ಮುಂದಿನ ಕರೆ ಯಾರ್ದಂತ ನೋಡೋಣ. ಹಲೋ, ಹಲೋ,
2: ನಮಸ್ತೆ ಸರ್.
0: ನಮಸ್ತೆ,
2: ನಾನು ಪಾಂಡವಪುರ ತಾಲೂಕು ಕ್ಯಾತಂಡಿ ಗ್ರಾಮದ ಸೋಮಶೇಖರ್ ಮಾತಾಡ್ತಾ
0: ಇದ್ದೀನಿ.
2: ನಮ್ಮ ಗ್ರಾಮ ನಮ್ಮ ತಾಲೂಕಿಗೆ ಯಾವ ಗಿಡ ನೆಟ್ಟಿಗೆ ಅನುಕೂಲ ಆಗುತ್ತೆ, ಅದ್ ಯಾವ ರೀತಿ ಕೊಡ್ಕೋಬೇಕು ಒಂದ್ ಪ್ರಶ್ನೆ. ಎರಡನೇದು, ಅದ್ ಬೆಳೆದ ಮೇಲೆ ಅದನ್ನ ಕಟಾವ್ ಮಾಡ್ಬೇಕಾದ್ರೆ ಅರಣ್ಯಾಧಿಕಾರಿ ಬಂದೇ ಸಂಪರ್ಕ ಮಾಡಿ ಕಟಾವ್ ಮಾಡ್ಬೇಕಾ?
0: ನೋಡಿ, ಇದು ಮುಖ್ಯವಾದಂತ ಪ್ರಶ್ನೆ. ನೋಡಿ ದೇವರಾಜ್ ಅವರೇ, ಎಲ್ಲರಿಗೂ ಇದೊಂದು ಪ್ರಶ್ನೆ ಮೂಡುತ್ತೆ. ನಾವು ಕೃಷಿ ರಣ್ಯದಲ್ಲಿ ಈ ಮರಗಳನ್ನ ಬೆಳೆಸ್ತೀವಿ, ಸುಮಾರು ಒಂದು 20-25 ವರ್ಷಗಳಾದ್ಮೇಲೆ ಇವು ಎಲ್ಲ ಕಟಾವ್ ಬರ್ತವೆ. ಆವಾಗ ಕಟಾವ್ ಮಾಡ್ಬೇಕಾದ್ರೆ ನಿಮ್ಮ ಕಡೆಯಿಂದ ಪರ್ಮಿಷನ್ ಬೇಕಾ ಮಾರಾಟ ಮಾಡೋದಕ್ಕೆ, ಸಾಗಾಣಿಕೆ ಮಾಡೋದಕ್ಕೆ ಅನ್ನೋದು ಮುಖ್ಯ ಪ್ರಶ್ನೆ ಆಗತ್ತೆ.
1: ಶೆಟ್ರಿ ಇದು ನಮಸ್ಕಾರ,
0: ನಿಮ್ಮ ಹೆಸರು ಹೇಳಿ ಸರ್ ಮತ್ತೊಮ್ಮೆ.
1: ಈಗ ತಾವು ಬಹಳ ಉತ್ತಮವಾದ ಪ್ರಶ್ನೆ ಕೇಳಿದಿರಿ. ತಮ್ಮ ಪಾಂಡವಪುರದಲ್ಲಿ ಆಕ್ಚುಲ್ ಆಗಿ ಮಂಡ್ಯದಲ್ಲಿ ಟೀ ತುಂಬಾ ಚೆನ್ನಾಗಿ ಬರುತ್ತೆ. ಒನ್ನೆ ಬೀಟೆ ಇವುಗಳನ್ನ ನಾವು ಎಬ್ಬೆವನ್ನು ಕೂಡ ಬೆಳಿಬಹುದು. ಈಗ ತಾವು ಬೆಳೀರಿ, ನರ್ಸರಿಗೆ ಹೋಗಿ. ತಮ್ಮ ಏನು ಪಾಂಡವಪುರದಲ್ಲಿ ಒಳ್ಳೆ ನರ್ಸರಿ ಇದೆ, ನರ್ಸರಿ ಪಾಂಡವಪುರದ ಹತ್ರದಲ್ಲೇ ಇದೆ, ಆ ನರ್ಸರಿಗೆ ಹೋಗಿ ತಾವು ಗಿಡಗಳನ್ನ ಪಡ್ಕೋಬಹುದು. ತಾವು ಮುಖ್ಯವಾದ ಪ್ರಶ್ನೆ ಮರ ಕಡಿತಲ ಬಗ್ಗೆ ಕೇಳಿದ್ರಿ. ಏನಂದ್ರೆ ಈಗ ನಾವು ಪರ್ಮಿಷನ್ ಏನು ಮರದ ಪರ್ಮಿಷನ್ ಏನಿದೆ ಮರ ಕಡಿತಲಕ್ಕೆ ಪರ್ಮಿಷನ್ ಈಗ ಬಹಳ ಸುಲಭ ಆಗಿದೆ. ಬೀಟೆ ಮತ್ತೆ ಶ್ರೀಗಂಧ ಹೊರತುಪಡಿಸಿ ನಿಮ್ಮ ಪಾಂಡವಪುರ ತಾಲೂಕಲ್ಲಿ, ಅಂದ್ರೆ ಎಲ್ಲಿ ಯಾವ ರಾಜ ತಾಲೂಕಲ್ಲಿ ಅರಣ್ಯಗಳಿಲ್ಲ, ಅಂದ್ರೆ ಅರಣ್ಯ ಅಂದ್ರೆ ತೇಗ ಬೆಳೆಯೋ ಅರಣ್ಯಗಳಿಲ್ಲ, ದೊಡ್ಡ ದೊಡ್ಡ ಅರಣ್ಯಗಳಿಲ್ಲ ಅಂತ ಅರಣ್ಯ ಪ್ರದೇಶದಲ್ಲಿ ತಾಲೂಕುಗಳಲ್ಲಿ ತೇಗದ ಮರವನ್ನ ಕಡಿಯೋದಕ್ಕೆ ಅನುಮತಿ ಬೇಕಾಗಿಲ್ಲ. ಆದರೆ ನೀವು ಸಾಗಾಣಿಕೆ ಮಾಡ್ಬೇಕು. ಉದಾಹರಣೆಗೆ ನೀವು ನಿಮ್ ಜಮೀನಲ್ಲಿ ಕಳಿತೀರಾ, ಅದನ್ನ ಪಾಂಡವಪುರದ ಸಾಮಿಲ್ಗೆ ಹೋಗಿ ಅದನ್ನ ಮಾಡಿಸೋದಕ್ಕೆ ಹೋಗ್ತೀರಾ, ಆ ಟ್ರಾನ್ಸ್ಪೋರ್ಟೇಶನ್ ಮಾಡೋದಕ್ಕೆ ಮಾತ್ರ ನೀವು ಪರ್ಮಿಟ್ ಪಡಿಬೇಕಾಗತ್ತೆ. ಅದು ಕೂಡ ಸುಲಭವಾಗಿ ಸಿಗುತ್ತೆ, ಏನ್ ತೊಂದರೆ ಏನಿಲ್ಲ. ಬಹಳಷ್ಟು ಜಾತಿ ಮರಗಳಿಗೆ ಇದನ್ನ ಎಕ್ಸೆಂಪ್ಟ್ ಮಾಡಲಾಗಿದೆ. ಅದರಿಂದಾಗಿ ನೀವು ಏನು ಅರಣ್ಯ ಇಲಾಖೆಯನ್ನು ಸಂಪರ್ಕಿಸಿ ಖಂಡಿತ ಪಡಿಬಹುದು. ಈಗ ಸರಳೀಕರಣ ಮಾಡಿದೀವಿ, ತುಂಬಾ ಸರಳವಾಗಿ ನೀವು ಪರ್ಮಿಷನ್ ಪಡಿಬಹುದು. ಮತ್ತೆ ಮಾರಾಟದ ಬಗ್ಗೆ ಹೇಳಿ ಹೇಳಿ ಅಂದ್ರೆ ನೀವು ತೇಗದ ಮರ ನೆಡೋದಾದ್ರೆ ಒಂದ್ ಅಂತರ 12-15 ಬಾರ್ಡರ್ ಅಲ್ಲಿ ನೆಡೋದಾದ್ರೆ 15 ನೆಡೀರಿ. ಎಬ್ಬೆವು ನೆಡೋದಾದ್ರೆ ಒಂದು 18-20 ಅಂತರದಲ್ಲಿ ನಡೀರಿ.
0: ಸರ್, ಇವ್ರು ವಿಸ್ತೀರ್ಣ ಬಗ್ಗೆ ಕೇಳ್ತಿದ್ದಾರೆ. 1/4 ಎಕರೆ ಒಂದು 30 ಗುಂಟೆ ಇದೆ, ಅದ್ರಲ್ಲಿ ನಾವು ನೆಡಬಹುದಾ?
1: ಖಂಡಿತ ನೆಡ್ರಿ.
0: ಈಗ ಕೆಲವರು ನಮ್ದು 1/4 ಎಕರೆ ಇದೆ, 1/2 ಎಕರೆ ಇದೆ, 1 ಎಕರೆ ಇದೆ, 10 ಎಕರೆ ಇದೆ, ನಾವು ಎಲ್ಲರೂ ಕೂಡ ನೆಡಬಹುದಾ ಅನ್ನೋದು ಒಂದು ಪ್ರಶ್ನೆ ಮೂಡುತ್ತೆ.
1: ಇಲ್ಲ, ಖಂಡಿತ ನೆಡಬಹುದು, ಖಂಡಿತ ನೆಡಬಹುದು. ನಡಿ,
0: ಮುಂದಿನ ಕರೆ ಯಾರು?
1: ಆಮೇಲೆ ಒಂದೇ ಒಂದು ಕಿವಿ ಮಾತೇನಂದ್ರೆ, ಅನಗತ್ಯವಾಗಿ ಕೃಷಿ ಅರಣ್ಯದ ಬಗ್ಗೆ ತುಂಬಾ ಖರ್ಚು ಮಾಡಕ್ ಹೋಗ್ಬೇಡಿ. ತುಂಬಾ ಖರ್ಚಿನ ಅಗತ್ಯ ಇಲ್ಲ, ಯಾಕೆಂದ್ರೆ ಗಿಡಗಳನ್ನ ನಾವು ಮಾಮೂಲಿಯಾಗಿ ನೋಡ್ಕೊಂಡ್ರೆ ಸಾಕು. ಇವೆಲ್ಲ 30 ವರ್ಷ ಎಬ್ಬೆವನ್ನು ಹೊರತುಪಡಿಸಿ ಇವೆಲ್ಲ 20-25 ವರ್ಷದ ನಂತರ ಬೆಳೆ ಬರೋದ್ರಿಂದ ಇವನ್ನ ಜಾಸ್ತಿ ಖರ್ಚು ಮಾಡದಂಗೆ ಒಂದು ಜಾಣತನದಿಂದ ಕಾಪಾಡಿ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆ ಯಾರ್ದಂತ ನೋಡೋಣ. ಹಲೋ, ಹಲೋ,
3: ಹಲೋ, ನಮಸ್ಕಾರ ಸರ್.
0: ನಮಸ್ತೆ,
3: ನಾ ಗಸ್ಪಳಿಂದ ಪುಂಡಲೀಕ ಮಾತಾಡೋದ್ರಿ.
0: ತಮ್ಮ ಹೆಸರು?
3: ಪುಂಡಲೀಕ.
0: ಪುಂಡಲೀಕ ಅವರು, ನಿಮ್ಮ ಪ್ರಶ್ನೆ?
3: ಹಲೋ ಸರ್, ಈ ಅರಣ್ಯ ಪ್ರಾಣಿಗಳಿಂದ ಅನಾಹುತ ಆದ್ರೆ ಪ್ರಾಣಿಗಳಿಂದ ಆದ್ರೆ 20,000 ರೂಪಾಯಿ, ಹಾಕಿದ್ರೆ 2,000 ರೂಪಾಯಿ ಮಾಡಿದೀರ ಸರ್. ಮೊದಲು 22,000 ಅಂತ ಹೇಳ್ತಿದ್ರು ನಿಮ್ಮ ಆಯುಕ್ತರು ಶ್ರೀನಿವಾಸ ಸಾಹೇಬ್ರ. ಡಿಸೆಂಬರ್ 5 ಹೇಳಿದಾರೆ ತಿಮ್ಮಪ್ಪ ಕಾರ್ಯಕ್ರಮ ನಡೆಸ್ತಿದ್ರು. ಆಮೇಲೆ ಅದು ಮಾರ್ಚ್ದಾಗ ಬಂದ 2,000 ರೂಪಾಯಿ ಬೆಳೆದಾರ ಕಂತೆ ಸಾಹೇಬ್ರೆ.
0: ನೋಡಿ,
1: ಖಂಡಿತ
0: ಇದೇ ದಿನನಿತ್ಯ ನಡೆಯುವಂತಹ ಒಂದು ಸಣ್ಣ ಪುಟ್ಟ ಘಟನೆಗಳು ನಮ್ಮ ಕೃಷಿ ಅರಣ್ಯಕ್ಕೆ ಅಷ್ಟು ಸಮಂಜಸ ಅಲ್ದಿದ್ರು ಈ ಪ್ರಶ್ನೆ ಒಂದು
1: ಖಂಡಿತ ಉತ್ತರ.

0: ಹೇಳ್ತೀನಿ ಉತ್ತರ ಉತ್ತರ ಹೇಳ್ತೀನಿ. ಆಕ್ಚುಲ್ ಆಗಿ ಏನಾಗಿದೆ, ಹಾವು ಎಲ್ಲಾ ಕಡೆನೂ ಇರುತ್ತೆ, ಅದು ವನ್ಯ ಪ್ರಾಣಿ ನಿಜ, ಆದ್ರೆ ಇಲ್ಲಿವರೆಗೂ ಹಾವನ್ನ ನಮ್ಮ ಸರ್ಕಾರದ ಮಟ್ಟದಲ್ಲಿ ಹಾವನ್ನ ವನ್ಯ ಪ್ರಾಣಿ ಪರಿಹಾರಕ್ಕೆ ಅದನ್ನ ಸೇರಿಸಿಲ್ಲ. ಬಹುಶಃ ಒಂದು ಸರ್ಕಾರ ಅದ್ರ ಬಗ್ಗೆ ತಾವು ಸರ್ಕಾರದಲ್ಲಿ ಮನವಿ ಮಾಡಿದ್ರೆ ಅದನ್ನ ಪರಿಗಣಿಸುವಂತ ಅವಕಾಶಗಳಿದೆ. ತಾವು
1: 2000 ರೂಪಾಯಿ ಹೆಂಗ್ ಬಂತ
0: ಅಂದ್ರೆ ಏನಾಗಿದೆ ಅಂದ್ರೆ ಅದನ್ನ ಅರಣ್ಯ ಇಲಾಖೆ ಕೊಡೋದಿಲ್ಲ, ಹಾವು ಕಚ್ಚಿದ್ರೆ ಅದನ್ನ ಕಂದಾಯ ಇಲಾಖೆಯಿಂದ ಕೊಡ್ತಾರೆ. ಹಾಗಾಗಿ ಇಲ್ಲ, ಅರಣ್ಯ ಇಲಾಖೆಯಿಂದ ನನಗೆ ಗೊತ್ತಿದಾಗೆ
2: ಸ್ಥಳೀಯ ಗ್ರಾಮ ಪಂಚಾಯತಿಂದ ಕೊಡೋದಿಲ್ಲ ಸರ್,
0: ನಿಮ್ಮ ಕಂದಾಯ ಇಲಾಖೆಯಿಂದ ಬೇರೆ ಕಡೆಯಿಂದ ಕೊಡ್ತಾರೆ.
1: ಅವತ್ತು ಡಿಸೆಂಬರ್ 5 ತಾರೀಕು ಕಾರ್ಯಕ್ರಮ ತೆಗೆದ್ರು ನೀವು 2025 ಡಿಸೆಂಬರ್ 5 ಶ್ರೀನಿವಾಸ್ ಸಾಹೇಬ್ರು ಇದ್ರು ಆಯುಕ್ತರು, ತಿಮ್ಮಪ್ಪ ಚೌಡ ಹೇಳಿದ್ರು ಅವಾಗ 22 ಲಕ್ಷಕ್ಕೆ 22 ಲಕ್ಷಕ್ಕೂ ಆಮೇಲೆ ಮಾರ್ಚ್ದಾಗ ಬಂದ ಶ್ರೀ ಸಾಹೇಬ್ರು ಅದನ್ನ 20 ಲಕ್ಷಕ್ಕೆ ತಂದ್ರಿ, 20 ಲಕ್ಷ ಹಾವು ಕರೆದ್ರೆ 2 ಲಕ್ಷಕ್ಕೆ ತಂದ್ರಿ.
0: ಇಲ್ಲ ಅದು ಸರ್ಕಾರದ
1: ಮಟ್ಟದ್ದು ಸಾಯಂಗಿಲ್ರಿ.
0: ಖಂಡಿತ ಮುಖ್ಯವಾಗಿ ಕೃಷಿ ಅರಣ್ಯದ ಬಗ್ಗೆ ಮಾತಾಡ್ತಾ ಇದೀವಿ, ತಾವು ಇದ್ರ ಬಗ್ಗೆ ಕಂದಾಯ ಇಲಾಖೆಯನ್ನ ಸಂಪರ್ಕಿಸಿ ದಯವಿಟ್ಟು.
2: ಹಲೋ, ಮುಂದಿನ ಕರೆ. ಹಲೋ
3: ಹಲೋ, ನಮಸ್ತೆ.
2: ನಮಸ್ತೆ,
3: ನಾನು ಗೀತಾ ಅಂತ ಮಂಗಳೂರಿಂದ.
2: ಹೇಳಿ ಗೀತಾ ಅವರೇ, ನಿಮ್ಮ ಪ್ರಶ್ನೆ ಏನಿದೆ?
3: ಅದು ಕೃಷಿ ಇಲಾಖೆಯಿಂದ ಗಿಡ ಸಿಗಬಹುದಾ ಫ್ರೀಯಾಗಿ?
0: ಅಮ್ಮ, ನೀವು ವಿಬಿ ರಾಮ್ಜಿ ಯೋಜನೆ ಅಡಿಯಲ್ಲಿ ನಿಮ್ಮ ಹತ್ರ ನರೇಗಾ ಕಾರ್ಡ್ ಇದ್ರೆ ಫ್ರೀಯಾಗಿ ಸಿಗುತ್ತೆ. ಅದೆಲ್ಲ ಏನು ಇಲ್ಲ ಅಂದ್ರೆ ನಮ್ಮ ಸಬ್ಸಿಡಿ ರೇಟ್ ಅಲ್ಲಿ ತುಂಬಾ ರಿಯಾಯಿತಿ ದರದಲ್ಲಿ ಕಡಿಮೆ ದರದಲ್ಲಿ ಸಿಗುತ್ತೆ. ನೀವು ಮಂಗಳೂರು ನರ್ಸರಿ, ನಿಮ್ಮ ಮಂಗಳೂರಲ್ಲಿ ಯಾವ ತಾಲೂಕು ತಮ್ದು? ಮಂಗಳೂರು ಮಂಗಳೂರು ತಾಲೂಕಲ್ಲಿ, ಮಂಗಳೂರು ತಾಲೂಕಿನಲ್ಲಿ ನೀವು ಅರಣ್ಯ ವಲಯ ಅರಣ್ಯಾಧಿಕಾರಿನ ಭೇಟಿ ಮಾಡಿ ಅವ್ರ ನರ್ಸರಿನಲ್ಲಿ 2, 1 ದರ 3 ರೂಪಾಯಿ, ಇನ್ನೊಂದು ದರ 6 ರೂಪಾಯಿ, 3 ರೂಪಾಯಿಗೆ ಮತ್ತೆ 6 ರೂಪಾಯಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ಸಿಗುತ್ತೆ.
2: ಗೀತಾ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ದೇವರಾಜ್ ಅವರೇ, ಥ್ಯಾಂಕ್ ಯು. ದೇವರಾಜ್ ಅವರೇ, ಪ್ರತಿ ತಾಲೂಕಲ್ಲೂ ನಿಮ್ಮ ಒಂದು ಅರಣ್ಯ ಇಲಾಖೆ ನರ್ಸರಿಗಳನ್ನ ನಿರ್ವಹಣೆ ಮಾಡ್ತಿದ್ದಾರೆ, ತುಂಬಾ ಉತ್ತಮವಾದಂತಹ ಸಸಿಗಳನ್ನ ನೆಡ್ತಿದ್ದಾರೆ. ಅದು ನೋಡಿದ್ರೆ ಏನ್ ನೀವು ಬೆಳೆಸ್ತಿದ್ದೀರೋ ಅಥವಾ ಏನು ಫ್ಯಾಕ್ಟ್ರಿಯಲ್ಲಿ ತಯಾರು ಮಾಡಿ ಬಂದಿದ್ದೇವೆ ಅಂತ ಅನ್ಸುತ್ತೆ ನಮ್ಗೆ. ತುಂಬಾ ಉತ್ತಮವಾದಂತಹ ಸಸಿಗಳು, ಒಂದರಿಂದ ಒಂದಕ್ಕೆ ಯಾವುದೇ ತರದ ವ್ಯತ್ಯಾಸ ಕಾಣದಿರ, ಒಂದೇ ತರದಲ್ಲಿ ತುಂಬಾ ಸೊಗಸಾಗಿ ಬೆಳೆಸ್ತಾ ಇದ್ದೀರಾ. ಎಲ್ಲಾ ಕಡೆ ಸಸ್ಯಗಳ ಒಂದು ಲಭ್ಯತೆ ಇದೆ ಈ ವರ್ಷ ಕೂಡ, ಏನಂತೀರ ತಾವು?
0: ಖಂಡಿತ.
2: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ
4: ಹಲೋ, ನಮಸ್ತೆ ಸರ್.
2: ನಮಸ್ತೆ,
4: ನಾನು ಮಂಗಳೂರು ತಾಲೂಕು ಕಿನ್ನಿಗೋಳಿಯಿಂದ ನೀರಜ ಅಂತ.
2: ನೀರಜ ಅವರು, ನಿಮ್ಮ ಪ್ರಶ್ನೆ?
4: ನನ್ನ ಪ್ರಶ್ನೆ ಅಂದ್ರೆ, ಈಗ ನೀವು ಬಿಪಿಎಲ್ ಕಾರ್ಡ್ನವರಿಗೆ ಉಚಿತ ಗಿಡ ಸಿಗ್ತದೆ ಅಂತ ಹೇಳಿದ್ರಲ್ಲ, ಈಗ ಮಂಗಳೂರು ತಾಲೂಕಿನಲ್ಲಿ ಅದು ಎಲ್ಲಿ ಸಿಗ್ತದೆ ಅದಕ್ಕೆ?
0: ಈಗ ಅಮ್ಮ, ಮಂಗಳೂರು ವಲಯ ಅರಣ್ಯಾಧಿಕಾರಿ ಕಚೇರಿ ಅಥವಾ ಮಂಗಳೂರು ಯಾವುದೇ ಒಂದು ಅರಣ್ಯ ಕಚೇರಿಗೆ ಹೋಗಿ ಅಲ್ಲಿ ವಿಚಾರಿಸಿ, ಖಂಡಿತ ಸಿಗುತ್ತೆ. ನಿಮ್ಗೆ ತುಂಬಾ ಹತ್ರದಲ್ಲೇ ಇರುತ್ತೆ ನರ್ಸರಿ.
2: ಮೊದಲೇ ಹೇಳಿದಾಗೆ ಪ್ರತಿ ತಾಲೂಕಿನಲ್ಲೂ ನಿಮ್ಮ
0: ಪ್ರತಿ ತಾಲೂಕಲ್ಲೂ ಕನಿಷ್ಠ ಪಕ್ಷ 2 ನರ್ಸರಿ
2: ನಿಮ್ಮ ಸಸ್ಯ ಕ್ಷೇತ್ರಗಳಿದೆ ಸರ್. ಆದಷ್ಟು ಕೂಡ ಆಯಾ ಪ್ರಾಂತ್ಯಕ್ಕೆ ಸೂಕ್ತವಾದಂತಹ ಸಸಿಗಳನ್ನ ತಾವು ಬೆಳೆಸ್ತಾ ಇದ್ದೀರಿ ಕೂಡ?
0: ಹೌದು.
4: ಯಾವ ತಿಂಗಳಲ್ಲಿ ನಾವು ಪಡೆದುಕೊಳ್ಬೇಕು ಮತ್ತೆ ಏನೆಲ್ಲ ತಕೊಂಡು ಹೋಗ್ಬೇಕು?
0: ನೀವು ಒಂದು ಆಧಾರ್ ಕಾರ್ಡು ಮತ್ತೆ ನಿಮ್ದು ಪಹಣಿ ಒಂದು ಫೋಟೋ.
2: ಅಲ್ಲ, ಯಾವ ತಿಂಗಳಲ್ಲಿ ಪಡ್ಕೋಬೇಕಂತಿದ್ದಾರೆ?
0: ಸಾಮಾನ್ಯವಾಗಿ
2: ಮುಂಗಾರು
0: ಜೂನ್ ತಿಂಗಳಲ್ಲಿ, ಮೇ ಜೂನ್ ತಿಂಗಳಲ್ಲಿ, ಮೇ ಜೂನ್ ಜುಲೈ ತಿಂಗಳಲ್ಲಿ ಕೊಡ್ತೀವಿ. ಈ ಸರಿ ಮಳೆ ಅಂತೂ ಬಹಳ ಕಮ್ಮಿ ಇದೆ, ಒಂದ್ಸರಿ ವಿಚಾರಿಸಿ ಖಂಡಿತ ಸಿಕ್ಕರೂ ಸಿಗಬಹುದು. ಸಾಮಾನ್ಯ ಇಲ್ಲ ಇಲ್ಲ ಪಂಚಾಯತಿನಲ್ಲಿ ಸಾಮಾನ್ಯ ವಿಶೇಷ ಯಾವ್ದಾದ್ರು ಸ್ಕೀಮ್ ಇದ್ರೆ ಪಂಚಾಯತಿನಲ್ಲಿ ಕೊಡ್ತಾರೆ. ಸಾಮಾನ್ಯವಾಗಿ ಆ ಸ್ಕೀಮ್ ಈಗ ಸದ್ಯಕ್ಕೆ ಯಾವುದೂ ಇಲ್ಲ. ನೇರವಾಗಿ ನೀವು ವಲಯ ಅರಣ್ಯಾಧಿಕಾರಿ ಕಚೇರಿಯನ್ನ ಸಂಪರ್ಕಿಸಿ ಅಥವಾ ಡಿಎಫ್ಒ ಆಫೀಸ್ಗೆ ಹೋದ್ರೂ ಕೂಡ ನಡೆಯುತ್ತೆ. ನೀವಲ್ಲಿ ಯಾರನ್ನಾದ್ರೂ ಕೇಳಿದ್ರೆ, ಅಲ್ಲಿ ಯಾರನ್ನಾದ್ರೂ ನಿಮ್ಮ ಇವ್ರನ್ನ ಕೇಳಿ, ನಾನು ಮಂಗಳೂರು ನನಗೆ ಪರಿಚಯ ಇಲ್ಲ, ಹಾಗಾಗಿ ಅಲ್ಲಿ ಅವಲೆ ಫಾರೆಸ್ಟ್ ಆಫೀಸ್ ಅಂತ ಎಲ್ಲಿ ಕೇಳಿದ್ರು ಖಂಡಿತ ಹೇಳ್ತಾರೆ.
2: ನೀರಜ್ ಅವರೇ, ಈ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಸಹಾಯವಾಣಿ ಸಂಖ್ಯೆಯನ್ನ ನಿಮ್ಗೆ ಕೊಡ್ತೀವಿ, ಆ ಸಹಾಯವಾಣಿಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಧನ್ಯವಾದ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ ಹಲೋ ಹಲೋ
5: ಹಲೋ, ಶುಭೋದಯ.
2: ಶುಭೋದಯ. ತಮಗೆ
5: ನನ್ನ ಹೆಸರು ಡಾಕ್ಟರ್ ಗಂಗಾಧರ ವಾಮ ಆತ್ರೇಯ ಅಂತೇಳಿ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿಂದ ಮಾತಾಡ್ತಿದ್ದೀನಿ.
2: ಗಂಗಾಧರ್ ನಿಮ್ಮ ಪ್ರಶ್ನೆ?
0: ಹೇಳಿ ಮತ್ತೆ, ರಿಪೀಟ್ ಮಾಡಿ ಪ್ರಶ್ನೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು.
2: ಹಲೋ,
5: ನಂಜನಗೂಡಿಂದ ಮಹೇಶ್ ನಾಯ್ಕ್ ಮಾತಾಡ್ತಾ ಇದ್ದೀನಿ.
2: ಹ್ಮ್, ಮಹೇಶ್ ಅವರೇ ನಿಮ್ಮ ಪ್ರಶ್ನೆ?
5: ಹಲೋ,
2: ಹಾ ಕೇಳಿಸ್ತದೆ, ಹೇಳಿ.
5: ಹಾ ಸರ್, ಸಿಂಪಲ್ ಆಗಿ 3 ಪ್ರಶ್ನೆ ಇದೆ, ದಯವಿಟ್ಟು ಕೋಆಪರೇಟ್ ಮಾಡಿ. ಮೊದಲನೇದು, ಈ ಕಾರ್ಡ್

0: ಏನು ಬುಡಕಟ್ಟು ಜನ ಇರ್ತಾರಲ್ಲ ಸರ್, ಅವರಿಗೆ ತಮ್ಮ ಅರಣ್ಯ ಇಲಾಖೆಯಿಂದ ಸಣ್ಣ ಪುಟ್ಟ ಸೌಲಭ್ಯ ಸಿಗುತ್ತೆ. ಈ ಫಾರ್ ಎಕ್ಸಾಂಪಲ್ ಟಾರ್ಪಲ್, ಸೋಲಾರ್ ಲೈಟ್, ಈ ರೀತಿ ಸೌಲಭ್ಯಗಳು ಏನಿದೆ ಅಂತ ಒಂದು ಸ್ವಲ್ಪ ಹೇಳಬಹುದೇ? ಮೊದಲನೇ ಪ್ರಶ್ನೆ.
1: ಈಗ ಇದು ಕೃಷಿ ಅರಣ್ಯಕ್ಕೆ ನೇರವಾದ ಸಂಪರ್ಕ ಸಂಬಂಧಿತ ಪ್ರಶ್ನೆ. ನನಗೆ ಗೊತ್ತಿದ್ದಂಗೆ ಅರಣ್ಯ ಇಲಾಖೆನಲ್ಲಿ ನೇರವಾಗಿ ಆ ಥರ ಇದಿಲ್ಲ. ಬಹುಶಃ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ.
0: ಓಕೆ ಸರ್. ಎರಡನೇ ಪ್ರಶ್ನೆ, ಕೃಷಿ ಅರಣ್ಯದ ಸಂಬಂಧಪಟ್ಟಂತೆ ಅಧಿಕಾರಿಗಳು ರೈತರ ಜೊತೆ ಯಾವ ರೀತಿ ಒಡನಾಟ ಇಟ್ಕೋಬೇಕು, ಮತ್ತೆ ರೈತರು ಯಾವ ರೀತಿ ಅಧಿಕಾರಿಗಳಿಗೆ ಸ್ಪಂದಿಸಬೇಕು ಅಂತ? ಎರಡನೇ ಪ್ರಶ್ನೆ.
1: ಏನಿಲ್ಲ, ನೀವು ಈ ಪ್ರಶ್ನೆಗೆ ಈಗಾಗಲೇ ಉತ್ತರಿಸಿದ್ದೀನಿ. ನೀವು ನೇರವಾಗಿ ನಿಮ್ದು ಯಾವ ತಾಲೂಕು ಅಂತ ಹೇಳಿದ್ರಿ?
0: ನಂಜನಗೂಡು.
1: ಆ ನಂಜನಗೂಡು ಸರ್ಕಲ್ ಅಲ್ಲೇ ಆಫೀಸ್ ಇದೆ. ಆ ಆಫೀಸ್ಗೆ ಹೋಗಿ ನನಗೆ ಈ ತರ ಗಿಡಗಳು ಬೇಕು ಅಂತಂದ್ಬಿಟ್ಟು ಒಂದು ಅರ್ಜಿ ಕೊಡಿ, ಒಂದು ಫೋಟೋ, ಆಧಾರ್ ಕಾರ್ಡ್ ತಗೊಂಡೋಗಿ, ನಿಮ್ದು ಆರ್ ಟಿ ಸಿ ತಗೊಂಡೋಗಿ, ಅಲ್ಲಿ ನಿಮಗೆ ನೇರವಾಗಿ ಯಾವ ಗಿಡ ಹಾಕ್ಬೋದು, ಯಾವ ಗಿಡ ಅವೈಲಬಲ್ ಇದೆ ಆ ಮಾಹಿತಿ ಎಲ್ಲ ಕೊಡ್ತಾರೆ, ಮತ್ತೆ ಯಾವ್ಯಾವದ್ರಲ್ಲಿ ನಿಮ್ಗೆ ಬೆನಿಫಿಟ್ ಸಿಗುತ್ತೆ ಅಂತ ಕೂಡ ಸಿಗುತ್ತೆ.
0: ಓಕೆ ಸರ್. ಮೂರನೇ ಪ್ರಶ್ನೆ, ಈ ಕೆಲವು ಕಾಡು ಪ್ರಾಣಿಗಳ ಅವಳಿಯಿಂದ ಕೆಲವರು ಅನಾಹುತ ಆಗಿರ್ತದೆ, ಸಾವು ನೋವಾಗಿರ್ತದೆ ರೈತರಿಗೆ. ಇಂಥ ರೈತರಿಗೆ ಸಿಕ್ಕಾಪಟ್ಟೆ ಅರಣ್ಯಾಧಿಕಾರಿಗಳು ಮೈಸೂರಿಗೆ ಹೋಗಿ, ಬೆಂಗಳೂರಿಗೆ ಹೋಗಿ, ಡೆಲ್ಲಿಗೆ ಹೋಗಿ ಅಂತ ಅಲ್ಲಿಸ್ತಾರೆ. ದೈವಿಕ ಆ ರೀತಿ ಅಲ್ಲಿಸ್ತೆ ಎಷ್ಟಾಗುತ್ತೆ ಪರಿಹಾರ ಕೊಟ್ಟು?
1: ಇಲ್ಲ, ಖಂಡಿತ ಇಲ್ಲ, ಆ ತರ ಏನಿಲ್ಲ. ಈಗ ಫೋಟೋ ಕೂಡ ನೀವು ತೆಗಿಬೇಕಾಗಿಲ್ಲ, ನಾವೇ ಅರಣ್ಯ ಇಲಾಖೆಯಿಂದನೇ ಫೋಟೋ ಕೂಡ ತೆಗಿತಾರೆ, ಆ ಥರದ್ದು ಏನಿಲ್ಲ. ತಮ್ಮ ಇದರಿಂದ ಅದನ್ನು ಒಡೆದಾಕಿ ಖಂಡಿತ ನೀವು RFO ಕಚೇರಿಗೆ ಹೋದ್ರೆ ಸಾಕು, ನಿಮಗೆ ಖಂಡಿತ ಎಲ್ಲ ಸಿಗುತ್ತೆ, ಬೆನಿಫಿಟ್ ಸಿಗುತ್ತೆ.
2: ದೇವರಾಜ್ ಅವರೇ, ನೋಡಿ, ನಮ್ಮ ಈ ಕೃಷಿ ಅರಣ್ಯ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕರೆಗಳನ್ನು ನಾವು ಇದುವರೆಗೆ ಸ್ವೀಕರಿಸಿದ್ವಿ, ಅದಕ್ಕೆ ಸೂಕ್ತವಾದ ಉತ್ತರ ಕೂಡ ನಿಮ್ಮ ಕಡೆ ಸಿಕ್ಕಿದೆ ಕೂಡ. ವಿಶೇಷವಾಗಿ ಈ ಶ್ರೀಗಂಧ ಬೆಳಿಬೇಕಾದ್ರೆ ತುಂಬ ಜನರಿಗೆ ಆಸಕ್ತಿ ಇದೆ, ನಾವು ಬೆಳೆಸಬೇಕು, ಅದನ್ನು ಹೇಗೆ ಬೆಳೆಸಬೇಕು ಅನ್ನೋದೊಂದು, ಮತ್ತು ಅದರ ಕಟಾವು ಹೇಗೆ ಮಾಡಬೇಕು, ಮತ್ತು ಎಲ್ಲಿ ಮಾರಾಟ ಮಾಡಬೇಕು ಅನ್ನೋದು, ಶ್ರೀಗಂಧ, ತೇಗ, ಈ ಥರದ ಯಾವುದೇ ಒಂದು ಹೆಚ್ಚಿನ ಒಂದು ಬೆಳೆ ಬಾಳುವಂತಹ ಒಂದು ಮರಗಳ ಕಟಾವು ಸಾಗಾಣಿಕೆಗೆ ಇದಕ್ಕೆ ವಿಶೇಷವಾದಂಥ ಒಂದು ಅನುಮತಿ ಬೇಕಾ ಅನ್ನೋದು, ತುಂಬ ತಮ್ಮ ಇಲಾಖೆಯಿಂದ ಹಲವಾರು ಕಾನೂನುಗಳನ್ನು ಸಡಿಲ ಮಾಡಿ ನಮ್ಮ ಬೆಳೆಗಾರರಿಗೆ, ವಿಶೇಷವಾಗಿ ನಮ್ಮ ರೈತರಿಗೆ ನೀವು ಅನುಕೂಲ ಮಾಡಿಕೊಟ್ಟಿದ್ರಿ. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ,
1: ಶ್ರೀಗಂಧದ ಬಗ್ಗೆ ಹೇಳೋದಾದರೆ, ಇದನ್ನು ಇತ್ತೀಚೆಗೆ ನಮ್ಮ ಸರ್ಕಾರ ಹೊಸ ಒಂದು ರೂಲ್ಸ್ ಮತ್ತು ರೆಗ್ಯುಲೇಷನ್ನ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಶ್ರೀಗಂಧವನ್ನು ಯಾರು ಬೇಕಾದರೂ ತಮ್ಮ ಸ್ವಂತ ಜಾಗದಲ್ಲಿ ಬೆಳಿಬೋದು.
2: ಹಾಂ, ಕೇಳುಗ್ರೆ, ಹೆಚ್ಚಿನ ಒಂದು ಮಾಹಿತಿಗಾಗಿ ಅರಣ್ಯ ಇಲಾಖೆಯ 1926 ಈ ಒಂದು ಸಹಾಯವಾಣಿಗೆ ನೀವು ಕರೆ ಮಾಡಿ ಯಾವುದೇ ವಿಷಯದ ಬಗ್ಗೆ ನೀವು ಮಾಹಿತಿಯನ್ನು ಪಡೆಯಬಹುದು. ದಿನದ 24 ಗಂಟೆಗಳು ಕೂಡ ಈ ಒಂದು ಸಹಾಯವಾಣಿ ಕೆಲಸ ಮಾಡ್ತಾ ಇರುತ್ತೆ. ಅಲ್ಲಿನ ಒಂದು ಅಧಿಕಾರಿಗಳು ನಿಮ್ಮ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ಕೊಡ್ತಾರೆ, ಸೂಕ್ತ ಸಲಹೆಗಳನ್ನು ಕೊಡ್ತಾರೆ. ಕೇಳುಗ್ರೆ, ಇದಾಗಿತ್ತು ಇಂದಿನ ಅರಣ್ಯವಾಣಿ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ನೇರ ಫೋನಿನ ಕಾರ್ಯಕ್ರಮ. ಇದು ಮೊದಲನೇ ಸಂಚಿಕೆ. ನಮಸ್ಕಾರ.
1: ನಮಸ್ಕಾರ.
3: ಇದುವರೆಗೂ ಅರಣ್ಯವಾಣಿ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಪ್ರಾಯೋಜಿತ ನೇರ ಫೋನಿಂಗ್ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಪಿ ದೇವರಾಜು ಅವರು, ನಡೆಸಿಕೊಟ್ಟವರು ಕೃಷ್ಣಪ್ಪ ಕೆವಿ, ತಾಂತ್ರಿಕ ಸಹಕಾರ ತಮಿಳರಸೆ ಇ ಶಿವಾನಂದ ಸ್ವಾಮಿ ಹಾಗೂ ಸೈಯದ್ ನಜೀವುಲ್ಲಾ. ಅರಣ್ಯವಾಣಿ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 11:31:15.
1: ಕವಿತಾ ಬಾರೇ, ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
2: ನಾನ್ ಬರಲ್ಲ ಸೋನಿ, ನಾನ್ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
1: ಎಲ್ ಬಿಸಾಕೋದು?
2: ಇಲ್ಲೇ ಮನೆ ಮುಂದೆ. ಆ ಕಡೆಗೆ ಬಿಸಾಡ್
1: ಏನಕ್ಕೆ? ಅದಕ್ಕೆ ತಾನೆ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯ?
2: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೇ, ಅವ್ರು ತಗೊಂಡೋಗ್ಲಿ.
1: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು, ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋ ತಪ್ಪಲ್ವಾ ಕವಿತಾ?
2: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದಾನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
1: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸ

0: ಬೇರೆ ಬೇರೆ ಮಾಡ್ಬೇಕು. ಅದು ಕೆಲವು ದಿನಗಳಿವೆ, ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
1: ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.

ಕೇಳಿದರೆ ಇನ್ನು 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೊಡಗಿನ ಪೊನ್ನಂಪೇಟೆ ಶ್ರೀಮಂಗಲ ಕುಮಗುಟೂರಿನ ಕೋಟರಂಗಳ ಸಜಿನಿ ಸೋಮಯ್ಯ ಅವರಿಂದ ಸಣ್ಣ ಕತೆ ಕ್ಷಮಿಸಿ ಬಿಡು ನನ್ನ, ಬಳಿಕ ಪೊನ್ನಂಪೇಟೆ ಬಾಳ್ಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯದ ಹಾಡುಗಳನ್ನು ಕೇಳುತ್ತೀರಿ. ಇದು ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ. ಈಗ ಕೆಲವು ಚಿತ್ರಗೀತೆಗಳು ಗಾನಡಂಗೂರ ಕಾರ್ಯಕ್ರಮದಲ್ಲಿ ಕೇಳಿ. ಆರಂಭದಲ್ಲಿ ಸೂರ್ಯವಂಶ ಚಿತ್ರಕ್ಕೆಂದು ವಿಷ್ಣುವರ್ಧನ್ ಮತ್ತು ಬೇಬಿ ರತೀಶ್ ಅವರು ಹಾಡಿರುವ ಗೀತೆ. ದೊಡ್ಡರಂಗೇಗೌಡ ಅವರ ಗೀತೆಗೆ ರಾಗ ಸಂಯೋಜನೆ ವಿ ಮನೋಹರ್ ಅವರದು.

ಇನ್ನು ಮುಂದೆ ಸುಗ್ಗಿ ಚಿತ್ರಕ್ಕೆಂದು ಹರಿಚರಣ್ ಮತ್ತು ಚಿತ್ರ ಅವರು ಹಾಡಿರುವ ಗೀತೆ, ಹಂಸಲೇಖ ಅವರ ಗೀತರಚನೆ ಮತ್ತು ಸಂಗೀತವಿದೆ.

ಜೀವ ಅಮೂಲ್ಯವಾದದ್ದು. ಹುಟ್ಟು ಸಾವು ಇವುಗಳ ನಡುವಿನ ಕಾಲದಲ್ಲಿ ಪ್ರತಿಯೊಂದು ಕ್ಷಣವೂ ಕೂಡ ಅನುಭವದ ಪಾಕವನ್ನೇ ನಮಗೆ ನೀಡ್ತಾ ಹೋಗುತ್ತೆ. ಆ ಅನುಭವವನ್ನ ಪಾಠವಾಗಿ ಸ್ವೀಕರಿಸಿ ಮುಂದಿನ ಹೆಜ್ಜೆಯನ್ನ ಇಡಲೇಬೇಕು.

0: ಅಂದರೆ ಶರೀರದಿಂದ ಹಾರಿ ಹೋದಂತಹ ಪ್ರಾಣ ಪಕ್ಷಿ ಮತ್ತಿಂದೂ ಸಿಗಲಾರದು. ಪ್ರತಿಯೊಂದು ಕ್ಷಣವನ್ನ ಪ್ರೀತಿಸೋಣ, ಧೈರ್ಯದಿಂದ ಬರುವಂತಹ ಸವಾಲುಗಳನ್ನ ಎದುರಿಸೋಣ.
1: ಬಾಳು ಇಲ್ಲೆ ಬಾಳು, ಬಾಳನ್ನೇ ಬೆಳಕ ಕೇಳು.
0: ಜೀವ ಅಮೂಲ್ಯವಾದದ್ದು. ಅಮ್ಮ ಎಂದರೆ,
2: ಅಮ್ಮ ಅಂದ್ರೆ ಪ್ರೀತಿ, ಅಮ್ಮ ಅಂದ್ರೆ ಕರುಣೆ, ಅಮ್ಮ ಅಂದ್ರೆ ಜೀವನ.
3: ಅಮ್ಮನ ನೆನಪೇ ಎಂದೆಂದಿಗೂ ಹಸಿರು.
0: ಅಮ್ಮನಿಗಾಗಿ ಮಿಡಿಯುವಂತಹ ಸಹೃದಯಗಳು ಹಲವು.

0: ಗೀತಮಾಧುರ್ಯ.
1: ಚೆಲ್ಲಿದರು ಮಲ್ಲಿಗೆಯ ಬಾಣಾಸುರೇರಿ ಮ್ಯಾಗೆ, ಅಂದಾದ ಚಂದಾದ ಅಂದಾದ ಚಂದಾದ ಮಾಯಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ.
2: ಗೀತ ಮಾಧುರ್ಯ, ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ.
0: ನೀವು ಹಾಡ್ತೀರಾ?
1: ಇದೇ ಭಾನುವಾರ ಅಂದ್ರೆ ಸೆಪ್ಟೆಂಬರ್ 27ರಂದು
0: ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತ ಮಾಧುರ್ಯ,
1: ವೈವಿಧ್ಯಮಯ ಹಾಡುಗಳ ಪೂರಣ.
0: ಅಸೀಮ

0: ಮುಗಿದುಡಿದೆ.
1: ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು
0: 0822 228 5 5 8, ಮತ್ತೊಂದು ದೂರವಾಣಿ ಸಂಖ್ಯೆ 2281 29.
1: ಗೀತ ಮಾಧುರ್ಯ
2: ಚಿತ್ರಗೀತೆಗಳನ್ನು ಮುಂದುವರಿಸುತ್ತಾ ಈಗ ಡಾಕ್ಟರ್ ರಾಜ್ಕುಮಾರ್ ಮತ್ತು ಚಿತ್ರ ಅವರು ಹಾಡಿರುವ ಶಬ್ದವೇದಿ ಚಿತ್ರದ ಗೀತೆ, ಗೀತರಚನೆ ಮತ್ತು ಸಂಗೀತ ಹಂಸಲೇಖ ಅವರದು.

0: ಟ್ಯೂನ್ ಮಾಡಿ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಭಾನುವಾರ ಸಂಜೆ 5 ಗಂಟೆಗೆ.
1: ನೋಡುತ್ತಾ ನೋಡುತ್ತಾ ನಾನಂತೂ ಅಂಗ ತಬ್ಬಿದ್ದೋದೆ ನೋಡೇ ಚಿನ್ನಮ್ಮ.
0: ಯುವ ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ,
2: ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್. ಸಮಯವೀಗ 11:52. ಇನ್ನು 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೊಡಗಿನ ಪೊನ್ನಂಪೇಟೆ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕತೆ ಕ್ಷಮಿಸಿಬಿಡು ನನ್ನ, ಬಳಿಕ ಪೊನ್ನಂಪೇಟೆ ಬಾಳಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳುತ್ತೀರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲ. ಇದು ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ. ಈಗ ಕೇಳಿ ಚಿತ್ರಗೀತೆಗಳನ್ನು ಮುಂದುವರಿಸುತ್ತಾ ರವಿ ಮಾಮ ಚಿತ್ರಕ್ಕೆಂದು ಎಲ್ಎನ್ ಶಾಸ್ತ್ರಿ ಮತ್ತು ಚಿತ್ರ ಅವರು ಹಾಡಿರುವ ಗೀತೆಯನ್ನು ಎಸ್ ನಾರಾಯಣ ಅವರು ಬರೆದಿದ್ದಾರೆ. ಚೈತನ್ಯ ಅವರ ಸಂಗೀತವಿದೆ.

ಸ್ನೇಹಿತರೆ, ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 27ರ ಯುವವಾಣಿ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಯುವಲಹರಿ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿನ ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವ ನೀತಿ ಕಥೆಗಳು ನಿಮಗಾಗಿ. ತಪ್ಪುದಾರಿ ಹಿಡಿದವರನ್ನು ಸರಿದಾರಿಗೆ ತರುವುದೇ ವ್ಯಕ್ತಿತ್ವ ವಿಕಸನ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಗೆ ಕೇಳಿ ಚಿನ್ನಾರಿ ಮುತ್ತ ಚಿತ್ರದ ಗೀತೆ, ಪುತ್ತೂರು ನರಸಿಂಹ ನಾಯಕ್ ಮತ್ತು ಬೇಬಿ ಅವರು ಹಾಡಿರುವ ಗೀತೆ. ಎಚ್ ಎಸ್ ವೆಂಕಟೇಶ್ಮೂರ್ತಿ ಅವರ ರಚನೆ ಇದು, ಸಿ ಅಶ್ವಥ್ ಅವರ ಸಂಗೀತವಿದೆ.

0: ಮಣ್ಣು ಎರ್ಜೋಕೆ ನಾಡಿನ ಉದ್ದಕ್ಕೂ ಸುದ್ದಿ ಮಾಡೋಕೆ ಮೆಲ್ಲ ಮೆಲ್ಲಗೆ ಬಂದ ಇಲ್ಲಿಗೆ ಪಕ್ಕ ಹೊಡೆಯೋಕೆ ಬೆಟ್ಟ ಕಡಿಯೋಕೆ.
1: ಇದುವರೆಗೂ ಕೆಲವು ಚಿತ್ರಗೀತೆಗಳನ್ನು ಆಲಿಸಿದ್ರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಸಮಯವೀಗ 12 ಗಂಟೆ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಕಡಲ ದಿನ. ಜೀವ ವೈವಿಧ್ಯದ ಆಶ್ರಯ ತಾಣವಾದ ಕಡಲು ಮತ್ತು ಕಡಲ ಪರಿಸರವನ್ನು ಸ್ವಚ್ಛವಾಗಿರಿಸೋಣ, ಭವಿಷ್ಯದ ಪೀಳಿಗೆಗೆ ಕಡಲನ್ನು ಉಳಿಸೋಣ ಎಂದು ಕರಾವಳಿ ಜಿಲ್ಲೆಗಳಲ್ಲಿ ಕಡಲ ತೀರಗಳಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನದ ಮೂಲಕ ಜನಜಾಗೃತಿ ಮೂಡಿಸಲಾಗುತ್ತಿದೆ. ನಾನಲ್ಲ ನೀವು ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟ್ರೀಯ ಸೇವಾ ಯೋಜನೆ ಸಂಸ್ಥಾಪನಾ ದಿನಾಚರಣೆ. ವಿದ್ಯಾರ್ಥಿಗಳಲ್ಲಿ ಶಿಸ್ತು, ನಾಯಕತ್ವ ಮತ್ತು ಸಾಮಾಜಿಕ ಜವಾಬ್ದಾರಿ ಮೈಗೂಡಿಸಲು ಎನ್ಎಸ್ಎಸ್ ಸಹಕಾರಿಯಾಗಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಸಹಾನುಭೂತಿಯಿಂದ ಸೇವೆ ಸಲ್ಲಿಸುತ್ತಿರುವ ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರ ಸೇವೆಯನ್ನು ಶ್ಲಾಘಿಸಿ ಅಭಿನಂದಿಸಿದೆ. ಬರ ಪರಿಹಾರ ಮತ್ತು ಕೇಂದ್ರದ ನೆರವಿನ ಕುರಿತು ಚರ್ಚಿಸಲು ಹೊಸದಿಲ್ಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ನಿರ್ಧರಿಸಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಮಾತನಾಡಿದ ಅವರು, 177 ತಾಲೂಕುಗಳಲ್ಲಿ ಭೀಕರ ಬರವಿದ್ದು ಅಧಿಕೃತವಾಗಿ ಘೋಷಿಸಲಾಗಿದೆ. 3,705 ಕೋಟಿ 30 ಲಕ್ಷ ರೂಪಾಯಿ ಮಧ್ಯಂತರ ಪರಿಹಾರ ಒದಗಿಸುವಂತೆ ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದಿದ್ದಾಗಿ ಹೇಳಿದರು. ರಾಜ್ಯದ 200 ತಾಲೂಕುಗಳಲ್ಲಿ ಭೀಕರ ಬರ ಪರಿಸ್ಥಿತಿ ಇದೆ. ಬರಗಾಲದ ಕುರಿತು ವಿಸ್ತೃತ ಚರ್ಚೆ ನಡೆಸಲು ವಿಶೇಷ ಅಧಿವೇಶನವನ್ನು ಇಂದಿಗೆ ವಿಸ್ತರಿಸಲಾಗಿದೆ ಎಂದು ಮುಖ್ಯಮಂತ್ರಿ ನುಡಿದರು. ಉತ್ತರ ಕರ್ನಾಟಕ ಭಾಗದ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲು 50,000 ಕೋಟಿ ರೂಪಾಯಿ ಅನುದಾನ ನೀಡುವಂತೆ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ವಿಶೇಷ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ವಿಧಾನಸಭೆಯಲ್ಲಿ ಬರ ಕುರಿತ ಚರ್ಚೆಯಲ್ಲಿ ಮಾತನಾಡಿದ ಅವರು, 37,000 ಕೋಟಿ ರೂಪಾಯಿ ಬೆಳೆ ನಷ್ಟ ಅಂದಾಜಿಸಲಾಗಿದೆ. ಬರ ಎದುರಿಸಲು ಸಮರ್ಪಕ ಪೂರ್ವಸಿದ್ಧತೆಗಳು ಬೇಕು ಎಂದರು. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. 2020ರಲ್ಲಿ ಸ್ಥಾಪನೆಗೊಂಡ ಇನ್ ಸ್ಪೇಸ್, ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಅಥೋರೈಸೇಷನ್ ಸೆಂಟರ್ ಬಾಹ್ಯಾಕಾಶ ಇಲಾಖೆ ಅಧೀನದ

0: ಸ್ವಾಯತ್ತ ಏಕಗವಾಕ್ಷಿ ಸಂಸ್ಥೆಯಾಗಿ ಸೇವಾನಿರತವಾಗಿದೆ. ಖಾಸಗಿ ಸಂಸ್ಥೆಗಳಿಂದ ಉಪಗ್ರಹ ಉಡಾವಣೆ ಮತ್ತು ಕಾರ್ಯಾಚರಣೆಗಳಿಗೆ ಅನುಮತಿ, ಇಸ್ರೋ ಸೌಲಭ್ಯಗಳ ಬಳಕೆ, ಬಾಹ್ಯಾಕಾಶ ಕ್ಷೇತ್ರದ ಸಂಪೂರ್ಣ ಮೌಲ್ಯ ಸರಪಳಿಯಲ್ಲಿ ಉಪಕರಣ ಮತ್ತು ಘಟಕಗಳ ತಯಾರಿಕೆಯಿಂದ ಹಿಡಿದು ಬಾಹ್ಯಾಕಾಶ ದತ್ತಾಂಶ ಮಾರಾಟದವರೆಗೆ ಖಾಸಗಿ ಚಟುವಟಿಕೆಗಳನ್ನು ಉತ್ತೇಜಿಸಿ ನಿಯಂತ್ರಿಸುತ್ತಿದೆ. ರಾಜ್ಯದ ಶಾಲಾ ಶಿಕ್ಷಣ ಇಲಾಖೆ ಸಹ ಪ್ರೌಢಶಾಲೆ ಹಂತದಲ್ಲಿ ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿ ಮೂಡಿಸಿ ಅಟಲ್ ಟಿಂಕರಿಂಗ್ ಲ್ಯಾಬ್ಗಳ ಮೂಲಕ ಪ್ರಾಯೋಗಿಕ ಮಾದರಿಗಳನ್ನು ಸೃಷ್ಟಿಸಿ ಪ್ರಯೋಗಿಸಲು ಒತ್ತು ನೀಡಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಕುಸುಗಲ್ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಸಂವಹನಕಾರ ಸಂಜೀವ್ ಕುಮಾರ್ ಭೂಶೆಟ್ಟಿ.
1: 8ನೇ ತರಗತಿಯಲ್ಲಿ ಸೌರ ವ್ಯೂಹ, ಗ್ರಹಗಳು, ಉಪಗ್ರಹಗಳು, ನಕ್ಷತ್ರಗಳ ವಿಷಯವಾಗಿ, 9 ಮತ್ತು 10ನೇ ತರಗತಿಗೆ ಬಂದ್ರೆ ಗುರುತ್ವಾಕರ್ಷಣೆ ಬಲ ಇರಬಹುದು, ಬಲ ಚಲನೆ, ವೃತ್ತೀಯ ಚಲನೆ, ಸರಳ ರೂಪದ ಚಲನೆ, ಮೂಲಭೂತ ವೈಜ್ಞಾನಿಕ ಪರಿಕಲ್ಪನೆಗಳನ್ನ ತಿಳಿಸಲಾಗಿದೆ. ಖಗೋಳ ವಿಜ್ಞಾನ ಕ್ಲಬ್ ಅನ್ನ ಆರಂಭ ಮಾಡಬಹುದು. ಇಸ್ರೋದಂತಹ ಸಂಸ್ಥೆಗಳು, ನಾಸಾ ಅಂತಹ ಸಂಸ್ಥೆಗಳ ಮಾಹಿತಿಯನ್ನ ಅಲ್ಲಿ ಕೊಡಬಹುದು. ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ ಅಂದ್ರೆ ದೂರದರ್ಶಕವನ್ನ ಮಾಡಿಸುವಂತದ್ದಾಗಿರಬಹುದು, ಅಥವಾ ರಾಕೆಟ್ ಮಾಡಿಸುವಂತದ್ದಿರಬಹುದು, ಅಥವಾ ರಾಕೆಟ್ಗಳ ವರ್ಕಿಂಗ್ ಮಾಡೆಲ್ ಮಾಡಿಸಿ ಅವರಲ್ಲಿ ಆಸಕ್ತಿ ಬರುವ ನಿಟ್ಟಿನಲ್ಲಿ ಮತ್ತು ವಿಜ್ಞಾನಿಗಳ ಜೊತೆಗೆ ಅವರನ್ನ ಮಾತನಾಡಿಸುವಂತಹ ಆಕಾಶ ವಿಜ್ಞಾನದಲ್ಲಿ ಆಸಕ್ತಿ ಮೂಡಿಸುವಂತೆ ಮಾಡಬಹುದು ಅಂತ ಹೇಳಬೇಕು.
0: ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಆಯೋಜಿಸಿದ್ದ ರಾಷ್ಟ್ರಮಟ್ಟದ ಇನ್ಸ್ಪೈರ್ ಮಾನಕ ಮಾದರಿ ರಚನಾ ಸ್ಪರ್ಧೆಯಲ್ಲಿ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಕುಕ್ಕುಜಯ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿ ಆದಪ್ಪ ನಿರ್ಮಿಸಿದ ದಪ್ಪ ಸೌದೆ ಒಡೆಯುವ ಯಂತ್ರ ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದೆ. ರಾಜ್ಯದ ಹಿರಿಯ ಮನೋವೈದ್ಯರು, ಪ್ರೇರಣಾದಾಯಿ ವಾಗ್ಮಿಗಳು ಮತ್ತು ಅಂಕಣಕಾರರಾಗಿದ್ದ ಧಾರವಾಡದ ಡಾಕ್ಟರ್ ಆನಂದ್ ಪಾಂಡುರಂಗಿ ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂತಾಪ ಸೂಚಿಸಿ ಡಾಕ್ಟರ್ ಆನಂದ್ ಪಾಂಡುರಂಗಿಯವರು ಸಮಾಜಮುಖಿ ವೈದ್ಯ ಸಾಹಿತಿ, ಸಂಘ ಪರಿವಾರದ ಜೊತೆಗೂ ಸಂಬಂಧ ಹೊಂದಿದ್ದರು. ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ ಬಿಸಿ ರಾಯ್ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳಿಗೆ ಭಾಜನರಾಗಿದ್ದ ಅವರ ಅಗಲಿಕೆ ವೈದ್ಯಕೀಯ ಕ್ಷೇತ್ರ ಹಾಗೂ ಸಮಾಜಕ್ಕೆ ತುಂಬಿಬಾರದ ನಷ್ಟವಾಗಿದೆ ಎಂದು ಕಂಬನಿ ಮಿಡಿದಿದ್ದಾರೆ. ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ದಕ್ಷಿಣ ಮಧ್ಯ ರೈಲ್ವೆಯ ಹಿರಿಯ ಅಧಿಕಾರಿಗಳಾದ ಆಂಜನೇಯುಲು ರೆಡ್ಡಿ ಹಾಗೂ ವರುಣ್ ಬಾಬು ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಸಿಬ್ಬಂದಿ ಸಮಸ್ಯೆಗಳನ್ನು ಆಲಿಸಿದರು. ಖ್ಯಾತ ಪ್ರಾಧ್ಯಾಪಕ ಪ್ರೊಫೆಸರ್ ಶ್ರೀನಿವಾಸ್ ತೋಫ್ಖಾನೆ ಅವರ ಶತಮಾನದ ನೆನಪು ನಮನ ಕಾರ್ಯಕ್ರಮ ಹುಬ್ಬಳ್ಳಿಯ ಸಾಹಿತ್ಯ ಪ್ರಕಾಶನ ವತಿಯಿಂದ ನಾಡಿದ್ದು ಸಂಜೆ 5:30ಕ್ಕೆ ಸವಾಯಿ ಗಂಧರ್ವ ಸಭಾಭವನದಲ್ಲಿ ಆಯೋಜಿತವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕ್ಷಮಿಸಿ ಬಿಡು ನನ್ನ ಪೊನ್ನಂಪೇಟೆಯ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಮೂಡಿಬರಲಿದೆ. ಅನಂತರ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸುತ್ತೀರಿ. ಆರಂಭದಲ್ಲಿ ಕೇಳಿ ಪೊನ್ನಂಪೇಟೆಯ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಕ್ಷಮಿಸಿ ಬಿಡು ನನ್ನ.
1: ರೀ, ನಿದ್ರೆ ಬರ್ತಾ ಇಲ್ವಾ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಆಗಾಗ ಮಗ್ಗುಲ ಬದಲಿಸುತ್ತಿದ್ದ ಗಂಡನನ್ನು ವಿಚಾರಿಸಿಕೊಂಡಳು ಪವಿತ್ರ. ಇಲ್ಲ ಪವಿ, ಅಮ್ಮ ಯಾಕೋ ತುಂಬಾ ನೆನಪಾಗ್ತಿದ್ದಾಳೆ. ಅವಳಿಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಆಗಿರ್ಬಹುದಾ ಅಂತ ನನ್ ಮನಸ್ಸು ಚಡಪಡಿಸ್ತಾ ಇದೆ.

ಗಂಡನ ಮಾತಿಗೆ ಎದ್ದು ಕುಳಿತಳು ಪವಿತ್ರ. ಶುರು ಮಾಡಿದ್ರ ಅಮ್ಮನ ಜಪ, ಮನೆಗೆ ಹೋಗಿ ಬಂದು 15 ದಿವಸ ಕಳೆದಿಲ್ಲ, ಅಷ್ಟರಲ್ಲೇ ಪುನಃ ಶುರುವಾಯ್ತಾ? ಹೆಂಡತಿ ಕೋಪಕ್ಕೆ ತಾನೂ ಎದ್ದು ಕುಳಿತ ಚೇತನ್. ಸಿಟ್ಟಾಗ್ಬೇಡ್ವೆ, ನನಗೆ ಯಾಕೋ ಕಸಿವಿಸಿ ಆಗ್ತಾ ಇದೆ, ನಿದ್ರೇನೂ ಬರ್ತಾ ಇಲ್ಲ, ಏನೇನೋ ಕೆಟ್ಟ ಕನಸು ನನ್ನನ್ನು ಕಾಡಿಸ್ತಾ ಇದೆ. ಕೊಡಗಿನ ಮಳೆ ನೆನೆಸ್ಕೊಂಡ್ರೇನೆ ಭಯ ಆಗುತ್ತೆ, ಮನೆ ಬೇರೆ ಬೀಳುವ ಸ್ಥಿತಿಯಲ್ಲಿದೆ. ಅಮ್ಮನನ್ನ ಮಳೆಗಾಲ ಕಳೆಯುವವರೆಗೆ ಇಲ್ಲಿಗೆನೆ ಕರೆದುಕೊಂಡು ಬಂದು ಬಿಡುವ ಪವಿ, ಅವರನ್ನು ಒಬ್ಬರೇ ಅಲ್ಲಿ ಬಿಡೋದು ಬೇಡ, ನನ್ನ ಮನಸ್ಸು ಯಾಕೋ ಒಪ್ತಾ ಇಲ್ಲ, ಗಂಡನ ಮಾತಿಗೆ ಮಂಚದಿಂದ ಇಳಿದಳು ಪವಿತ್ರ. ಅಲ್ಲರಿ, ನಿಮಗ್ಯಾಕೆ ಅರ್ಥ ಆಗೋದಿಲ್ಲ ಅಂತ, ಇಷ್ಟು ಸಣ್ಣ ಮನೆಯಲ್ಲಿ ನಾವು ಬದುಕೋದೇ ಕಷ್ಟ, ಅಂಥದ್ರಲ್ಲಿ ಅಮ್ಮನ ಕರೆದುಕೊಂಡು ಬಂದು ಎಲ್ಲಿ ಇರಿಸ್ಕೋತೀರಾ? ನಿಮ್ಮ ಸಂಬಳದಲ್ಲಿ ಈ ಮನೆ ಸಿಕ್ಕಿರೋದೇ ಹೆಚ್ಚು, ಇನ್ನೊಂದ್ ಮನೆ ಮಾಡ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಅವರನ್ನ ಎಲ್ಲಿ ಮಲಗಿಸ್ತೀರಾ? ಮಕ್ಕಳನ್ನ ಎಲ್ಲಿ ಮಲಗಿಸ್ತೀರಾ? ನಿಮ್ಮ ಅಮ್ಮನಿಗೋ ಕಾಯಿಲೆ ತಪ್ಪೋದಿಲ್ಲ, ಅವರ ಆರೈಕೆ ಮಾಡಲು ನನಗಂತೂ ಆಗೋದೇ ಇಲ್ಲ. ಬೇಕಾದ್ರೆ ಒಳ್ಳೆ ಆಶ್ರಮ ನೋಡಿ ಅಲ್ಲಿ ಬಿಡೋಣ, ಯಾವುದೇ ಚಿಂತೆ ಇರೋದಿಲ್ಲ. ವಾರಕ್ಕೊಂದು ಸಲ ಹೋಗಿ ನೋಡ್ಕೊಂಡು ಬರೋಣ, ಅತ್ತೆನೂ ಖುಷಿಯಾಗಿರ್ತಾರೆ, ನಾವು ಖುಷಿಯಾಗಿರಬಹುದು. ಓ, ಇದು ಒಳ್ಳೆಯ ನಿರ್ಧಾರ ಪವಿ. ನಾಳೆನೆ ನಾನು ರಜಾ ಹಾಕಿ ಊರಿಗೆ ಹೋಗಿ ಅಮ್ಮನನ್ನು ಕರೆದುಕೊಂಡು ಬರ್ತೇನೆ. ನಾಡಿದ್ದು ಯಾವುದಾದ್ರೂ ಚೆನ್ನಾಗಿರುವ ಆಶ್ರಮ ನೋಡಿ ಬಿಟ್ಟು ಬರೋಣ, ಆಗ ನನ್ನ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಅನಿಸುತ್ತೆ, ಸಮಾಧಾನದಿಂದ ನೋಡಿದ ಚೇತನ್. ಸರಿ ರೀ, ಹಾಗೆ ಮಾಡಿ, ಈಗ ಮಲಗಿ ನಿದ್ರೆ ಮಾಡಿ ಎನ್ನುತ್ತಾ ಮಂಚವೇರಿದಳು ಪವಿತ್ರ. ಬೆಳಿಗ್ಗೆ ಪವಿತ್ರಳಿಗೆ ಎಚ್ಚರವಾಗುವಾಗ ಚೇತನ್ ಹೊರಟು ನಿಂತಿರುವುದನ್ನು ನೋಡಿ ಎದ್ದು ಕುಳಿತಳು ಪವಿತ್ರ. ನಿದ್ರೆನೇ ಮಾಡ್ಲಿಲ್ವಾ ಸಾಹೇಬ್ರು, ರಾತ್ರಿನೇ ಹೊರಟು ಸಿದ್ಧವಾಗಿದ್ದೀರಾ ಅಂತ ಕಾಣಿಸುತ್ತೆ ಎಂದಾಗ ಚೇತನ್ ನಕ್ಕು ತನ್ನ ಬ್ಯಾಗ್ ಹೆಗಲಿಗೇರಿಸಿಕೊಂಡ. ನಿನಗೆ ಎಚ್ಚರವಾಗಲಿ ಅಂತ ಕಾಯ್ತಾ ಇದ್ದೆ, 7:30 ಬಸ್ಸಿನಲ್ಲಿ ಹೊರಡ್ತೀನಿ ಪವಿ, ಮಕ್ಕಳನ್ನ ನೀನೇ ಸ್ಕೂಲ್ ಬಸ್ಸಿಗೆ ಹತ್ತಿಸಿ ಬಿಡು ಎನ್ನುತ್ತಾ ಹೊರಟ ಗಂಡನಿಗೆ ಸರಿ ಎನ್ನುತ್ತಾ ತಲೆಯಾಡಿಸಿ ಕಳುಹಿಸಿಕೊಟ್ಟು ಒಳನಡೆದ ಪವಿತ್ರಳ ಮುಖ ಗಂಟಾಗಿತ್ತು. ಕೂಲಿ ಕೆಲಸ ಮಾಡುತ್ತಿದ್ದ ರಂಗಣ್ಣ ಜಾನಕಿ ದಂಪತಿಯ ಮುತ್ತಿನ ಮಗ ಚೇತನ್. ಓದಿನಲ್ಲಿ ಬಹಳ ಮುಂದು ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಚೇತನ್ನನ್ನು ಕಂಡರೆ ಎಲ್ಲರಿಗೂ ಅಚ್ಚುಮೆಚ್ಚು. ಅವನ ಬುದ್ಧಿವಂತಿಕೆಯನ್ನು ನೋಡಿ ಅವನನ್ನು ಮುಂದೆ ಓದಿಸಲು ಹಣದ ಸಹಕಾರ ನೀಡಿದ್ದರೂ ಕೂಡ. ಊರಿನ ಹಿರಿಯರ ಸಲಹೆಯಂತೆ ಬಿಎಡ್ ಮುಗಿಸಿದ್ದ ಚೇತನ್ ಅದೇ ವರ್ಷ ಸರಕಾರದ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಸರಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕ ವೃತ್ತಿಯನ್ನು ಪಡೆದುಕೊಂಡಾಗ ಇಡೀ ಊರಿಗೆ ಊರೇ ಸಂಭ್ರಮಪಟ್ಟಿತ್ತು. ರಂಗಣ್ಣ ಜಾನಕಿಗಂತೂ ಸ್ವರ್ಗಕ್ಕೆ ಮೂರೇಗೇಣು ಎಂಬಂತೆ ಸಂಭ್ರಮಿಸಿದ್ದರು. ನಮ್ಮ ಕಷ್ಟ ಎಲ್ಲವೂ ಮುಗಿದು ಹೋಯ್ತು, ಮಗನಿಗೆ ಸರ್ಕಾರಿ ಕೆಲಸ ಸಿಕ್ಕಿದೆ, ಇನ್ನು ತೋಟ ಕೆಲಸ ಮಾಡ್ಲಿಕ್ಕೆಲ್ಲ ಮಗ ಬಿಡೋದಿಲ್ಲ, ನಾವು ಕೂಡ ಅವನ ಜೊತೆ ಬೆಂಗಳೂರಿಗೆ ಹೋಗಿಬಿಡೋಣ, ಮಗ ನಮ್ಮನ್ನು ಅಂಗೈಯಲ್ಲಿಟ್ಕೊಂಡು ನೋಡ್ಕೋತಾನೆ, ನಾವು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕವಾಯಿತು, ಸಾಹುಕಾರರ ಸಹಾಯವನ್ನು ನಮ್ಮ ಕೊನೆಯುಸಿರು ಇರುವ ತನಕ ಮರೆಯಬಾರದು ಎನ್ನುತ್ತಾ ಮಗನ ಓದಿಗೆ ಸಹಕರಿಸಿದ ಪ್ರತಿಯೊಬ್ಬರ ಮನೆಗೆ ಹೋಗಿ ಧನ್ಯವಾದ ತಿಳಿಸಿ ಬಂದಿದ್ದರು ರಂಗಣ್ಣ ಹಾಗೂ ಜಾನಕಿ. ಆದರೆ ಚೇತನ್ನ ಕಡೆಯಿಂದ ಯಾವುದೇ ಆಹ್ವಾನ ಬರದಿದ್ದಾಗ ರಾಮಣ್ಣ ಹಾಗೂ ಜಾನಕಿಗೆ ಆಶ್ಚರ್ಯವಾಗಿತ್ತು. ಮಗ ಯಾಕೆ ಈ ರೀತಿ ಬದಲಾದ ಎಂಬ ಪ್ರಶ್ನೆಗೆ ಸಾಹುಕಾರರ ಮಗ ಭರತ್ನಿಂದ ಉತ್ತರ ಸಿಕ್ಕಿತ್ತು. ರಾಮಣ್ಣ, ಇವತ್ತು ಬೆಂಗಳೂರಿನಲ್ಲಿ ನಿಮ್ಮ ಮಗನನ್ನ ಭೇಟಿ ಮಾಡಿದೆ, ಏನು ಆ ಕಡೆ ಕೆಲಸ ಸಿಕ್ಕಿದ್ದೆ? ಮಗನ ಮದುವೆ ಏರ್ಪಾಡು ಕೂಡ ಮಾಡ್ಕೊಂಡ್ಬಿಟ್ರಾ? ಅದೃಷ್ಟ ಅಂದ್ರೆ ನಿಮ್ದೇ ನೋಡಿ, ನನಗೆ ವಯಸ್ಸು 35 ದಾಟಿದ್ರೂ ಹುಡುಗಿ ಹುಡುಕೋದ್ರಲ್ಲೇ ಆಗ್ಬಿಟ್ಟಿದೆ ನನ್ನ ಜೀವನ. ಅವರ ಮಾತು ಕೇಳಿ ಪೆಚ್ಚಾಗಿದ್ದರು ರಾಮಣ್ಣ. ಚೇತನ್ನ ಮದುವೆನಾ? ಹಾಗಾದ್ರೆ ಅವನಿಗಿರುವ ಹುಡುಗಿನ ಅವನೇ ನೋಡ್ಕೊಂಡಿದ್ದಾನಾ? ಓಹೋ, ಹಾಗಾದ್ರೆ ಇದೇ ಕಾರಣ ನಮ್ಮನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗೋ ಮನಸ್ಸು ಮಾಡಿರ್ಲಿಕ್ಕಿಲ್ಲ ಅನ್ಸುತ್ತೆ. ಹೇಗೋ ಅವನ ಮದುವೆ ಯಾವಾಗಾದ್ರೂ ಮಾಡ್ಲೇಬೇಕು, ಅವನ ಮದುವೆ ಒಂದು ಮಾಡಿದ್ರೆ ನಮ್ ಜವಾಬ್ದಾರಿನೂ ಮುಗಿಯುತ್ತೆ. ಅವನಿಗೆ ರಜೆ ಸಿಗುವಾಗ ಮನೆಗೆ ಬರ್ತಾನಲ್ಲ, ಆಗ ನಾನೇ ಅವನ ಜೊತೆ ಈ ವಿಷಯ ಪ್ರಸ್ತಾಪ ಮಾಡ್ತೇನೆ. ಪಾಪ, ನಮ್ಮ ಜೊತೆ ಮಾತನಾಡಲು ಸಂಕೋಚ ಇರಬೇಕು ಎಂದುಕೊಂಡ ರಾಮಣ್ಣ ಈ ವಿಷಯವನ್ನು ಜಾನಕಿಗೆ ಹೇಳಿದಾಗ ನಕ್ಕು ಬಿಟ್ಟಿದ್ದರು ಜಾನಕಿ. ಹೌದು ಕಣ್ರಿ, ನಮ್ಮ ಕಣ್ಣಿಗೆ ಚೇತು ಇನ್ನು ಪುಟ್ಟ ಹುಡುಗನೆ, ಅದಕ್ಕೆ ಇವರನ್ನ ನಂಬಿದ್ರೆ ಆಗೋದಿಲ್ಲ ಅಂತ ಅವನೇ ಹುಡುಗಿ ನೋಡ್ಕೊಂಡಿರ್ಬೇಕು. ಈ ಸಲ ಮನೆಗೆ ಬಂದಾಗ ಮಾತನಾಡಿ ಮದುವೆ ಮುಗಿಸಿ ಬಿಡೋಣ, ಆಮೇಲೆ ನಾವಿಬ್ರು ಈ ಕೂಲಿ ಕೆಲಸ ಎಲ್ಲ ಬಿಟ್ಟು ಮಗ ಸೊಸೆಗೆ ಅಡಿಗೆ ಮಾಡ್ಕೊಂಡು ಆರಾಮಾಗಿ ಇದ್ದು ಬಿಡೋಣ, ಏನಂತೀರಾ? ಜಾನಕಿಯ ಸಂಭ್ರಮ ನೋಡಿ ಸರಿ ಎಂದು ತಲೆಯಾಡಿಸಿದರು ರಾಮಣ್ಣ. ಆದರೆ ವಿಧಿಯಾಟದ ಮುಂದೆ ಯಾರ ಆಟವೂ ನಡೆಯುವುದಿಲ್ಲ ಎನ್ನುವಂತೆ ಅಂದು ಮರಕಡಿಯಲು ಹೋಗಿದ್ದ ರಂಗಣ್ಣ ವಿಪರೀತ ಮಳೆಗಾಳಿ ಇದ್ದ ಕಾರಣಕ್ಕೆ ಕಾಲು ಜಾರಿ ಬಿದ್ದು ತಲೆ ಕಲ್ಲಿಗೆ ಬಡಿದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದರು. ಕಾಲೇಜು ಓದುತ್ತಿದ್ದಾಗಲೇ ಪ್ರೀತಿಸುತ್ತಿದ್ದ ಪವಿತ್ರಳ ವಿಷಯವನ್ನು ತಂದೆಗೆ ತಿಳಿಸಿ ಮದುವೆಯಾಗುವ ಸಿದ್ಧತೆಯಲ್ಲಿದ್ದ ಚೇತನ್ಗೆ ತಂದೆಯ ಸಾವು ಆಘಾತವಾಗಿತ್ತು. ಆದರೆ ಪವಿತ್ರಳ ಮನೆಯಲ್ಲಿ ಮದುವೆಗೆ ಒತ್ತಾಯ ಪ್ರಾರಂಭವಾದಾಗ ವಿಷಯವನ್ನು ತಾಯಿಗೆ ತಿಳಿಸಿದ ಚೇತನ್. ಗಂಡನನ್ನು ಕಳೆದುಕೊಂಡಿದ್ದ ದುಃಖದಲ್ಲಿದ್ದ

ತಾಯಿ ಮಗನ ಆಸೆಯನ್ನು ನಿರಾಕರಿಸಲಾಗದೆ ಒಪ್ಪಿಗೆ ಸೂಚಿಸಿದಾಗ ಚೇತನ್ಗೆ ಸಂತೋಷವಾಗಿತ್ತು. ಮದುವೆಯಾದ ನಂತರ ಮಗ ತನ್ನನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗುತ್ತಾನೆ ಎಂದುಕೊಂಡಿದ್ದ ಜಾನಕಿ ಮದುವೆಯ ನಂತರ ಮಗ ಮನೆಗೆ ಬರುವುದನ್ನೇ ಕಡಿಮೆ ಮಾಡಿದಾಗ ಕಂಗಾಲಾಗಿದ್ದರು. ಆದರೂ ಕಂಗೆಡದೆ ತನ್ನ ಕೂಲಿ ಕೆಲಸವನ್ನು ಮುಂದುವರೆಸಿದ್ದರು. ಮೊದಮೊದಲು 6 ತಿಂಗಳಿಗೊಮ್ಮೆ ಮನೆಗೆ ಬರುತ್ತಿದ್ದವನು ನಂತರ ವರ್ಷಕ್ಕೊಮ್ಮೆ ಬರುವುದನ್ನು ರೂಢಿ ಮಾಡಿಕೊಂಡಾಗ ಜಾನಕಿ ಮೂಕಿಯಂತಾದರು. ಪವಿತ್ರ ಕೂಡ ಒಮ್ಮೆಯೂ ಬೆಂಗಳೂರಿಗೆ ಬನ್ನಿ ಎಂದು ಕರೆಯದಾಗ ತುಂಬಾನೇ ನೊಂದಿದ್ದಳು ಜಾನಕಿ. ಮಗನಿಗೆ ಅವಳಿ ಮಕ್ಕಳಾದಾಗ ಮಗನ ಆಸೆಯಂತೆ ಬೆಂಗಳೂರಿಗೆ ಹೋಗಿ ಆರೈಕೆ ಮಾಡಿ ಬಂದಿದ್ದಳು. ಯಾವುದೇ ನಿರೀಕ್ಷೆಯಾಗಲಿ ಯಾವುದೇ ಸಂತೋಷವಾಗಲಿ ಪಟ್ಟುಕೊಳ್ಳದೆ ತನ್ನ ಕರ್ತವ್ಯ ಮುಗಿಸಿ ಮರಳಿ ಬಂದಿದ್ದರು ಜಾನಕಿ. ಇತ್ತೀಚೆಗೆ ಯಾಕೋ ಆರೋಗ್ಯ ತುಂಬಾ ಕ್ಷೀಣಿಸಿದಾಗ ಕೂಲಿ ಕೆಲಸಕ್ಕೆ ಹೋಗುವುದನ್ನು ನಿಲ್ಲಿಸಿದ್ದರು. ಆದರೆ ಯಾವತ್ತೂ ತನ್ನ ಕಷ್ಟವನ್ನು ಮಗ ಸೊಸೆಯರೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡದೆ ಮೌನಿಯಾಗಿದ್ದರು. ಅಂದು ತುಂಬಾ ಎದೆನೋವು ಕಾಣಿಸಿಕೊಂಡಾಗ ಪಕ್ಕದ ಮನೆಯವರ ಸಹಾಯದಿಂದ ಚೇತನ್ಗೆ ವಿಷಯ ಮುಟ್ಟಿಸಿದಾಗ ಚೇತನ್ ಕೂಡಲೇ ರಜೆ ಹಾಕಿ ಟ್ಯಾಕ್ಸಿ ಮಾಡಿಕೊಂಡು ಬಂದು ಅಮ್ಮನನ್ನು ಆಸ್ಪತ್ರೆಗೆ ಸೇರಿಸಿದ್ದ. ಮೈನರ್ ಅಟ್ಯಾಕ್ ಆಗಿದೆ ಎಂದು ತಿಳಿದಾಗ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ 1 ವಾರ ಜಾನಕಿಯನ್ನು ಮನೆಯಲ್ಲಿಯೇ ಇರಿಸಿಕೊಂಡಿದ್ದ. ಆದರೆ ಆ 1 ವಾರ ಜಾನಕಿಯ ಬಾಳಿಗೆ ಘೋರ ದಿನಗಳಾಗಿತ್ತು. ಸೊಸೆ ಪವಿತ್ರಳ ಮಾತುಗಳು ಜಾನಕಿಯನ್ನು ಘಾಸಿಗೊಳಿಸಿತ್ತು. ಕೂಲಿ ಕೆಲಸ ಮಾಡುವವರ ಮಗ ಎಂದು ಗೊತ್ತಾಗಿದ್ದರೆ ನಾನು ನಿಮ್ಮ ಮಗನನ್ನು ಮದುವೆನೇ ಆಗ್ತಿರಲಿಲ್ಲ. ನಮ್ಮೂರಿನಲ್ಲಿ ಈ ವಿಷಯ ಗೊತ್ತಾದರೆ ನನ್ನನ್ನು ಆಡ್ಕೋತಾರೆ ಅತ್ತೆ. ದಯವಿಟ್ಟು ನೀವು ಇಲ್ಲಿಂದ ಹೊರಟು ಬಿಡಿ. ನಿಮ್ಮ ಮಗನಿಗೆ ನನ್ನ ಕಷ್ಟ ಅರ್ಥ ಆಗೋದಿಲ್ಲ. ನಮ್ಮಪ್ಪಂಗೆ ಸುಳ್ಳು ಹೇಳಿ ಮದುವೆ ಮಾಡಿಸಿಕೊಂಡಿದ್ದೇನೆ. ನಿಮಗೆ ಕೊಡಗಿನಲ್ಲಿ 5 ಎಕರೆ ಸ್ವಂತ ಜಮೀನಿದೆ ಅಂತ ಹೇಳಿದ್ದೇನೆ. ನನ್ನ ಪುಣ್ಯಕ್ಕೆ ನನ್ನ ತವರು ಮನೆಯವರು ನಿಮ್ಮ ಮನೆಗೆ ಬರಲಿಲ್ಲ. ನೀವೆಲ್ಲಾದರೂ ಕೂಲಿ ಮಾಡುವವರು ಅಂತ ಗೊತ್ತಾದ್ರೆ ನಮ್ಮಪ್ಪ ಇವತ್ತೇ ನನ್ನನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಿಬಿಡ್ತಾರೆ ಎಂದಾಗ ಜಾನಕಿಯ ಕಣ್ಣುಗಳು ತುಂಬಿದ್ದವು. ನಾವು ಕೂಲಿ ಮಾಡಿ ಓದಿಸಿದ್ರಿಂದಾನೇ ನಿನ್ ಗಂಡನಿಗೆ ಇವತ್ತು ಒಳ್ಳೆಯ ಕೆಲಸ ಸಿಕ್ಕಿದ್ದಮ್ಮ. ಇವತ್ತಿಗೂ ಕೂಡ ನಮ್ಮ ಹಳ್ಳಿಯಲ್ಲಿ ನಮಗೆ ಮರ್ಯಾದೆ ಸಿಗ್ತಾ ಇರೋದು ನಮ್ಮ ನಿಯತಿಗೆ. ಮರ್ಯಾದೆ ಸಿಗದ ಜಾಗದಲ್ಲಿ ಇರೋದಕ್ಕೆ ನನ್ನ ಸ್ವಾಭಿಮಾನ ಕೂಡ ಒಪ್ಪೋದಿಲ್ಲಮ್ಮ. ನಾಳೇನೆ ನಾನು ಊರಿಗೆ ಹೊರಟು ಬಿಡ್ತೇನೆ, ಇನ್ಯಾವತ್ತೂ ಬರೋದಿಲ್ಲ ಎಂದು ಹೊರಟಿದ್ದ ಜಾನಕಿ ಮತ್ತಾವತ್ತೂ ಮಗನ ಮನೆಯ ಕಡೆ ತಲೆ ಹಾಕಿರಲಿಲ್ಲ. ಆದರೆ ಈ ವಿಷಯ ತಿಳಿಯದ ಚೇತನ್ ತಾಯಿಯನ್ನು ಎಷ್ಟೇ ಒತ್ತಾಯ ಮಾಡಿದರೂ ತನ್ನ ಮನೆಗೆ ಬರಲು ಒಪ್ಪದಾಗ ಅಡಿಕೆ ಕತ್ತರಿಯಲ್ಲಿ ಸಿಕ್ಕಂತೆ ಚಡಪಡಿಸತೊಡಗಿದ್ದ ಚೇತನ್. ಆದರೆ ಪವಿತ್ರಳ ಮನಸ್ಸು ಮಾತ್ರ ನಿರಾಳವಾಗಿತ್ತು. ಊರಿಗೆ ಬಂದ ಚೇತನ್ ಮನೆಯ ಮುಂದೆ ಜನರು ನಿಂತಿರುವುದನ್ನು ಕಂಡು ಗಾಬರಿಯಾಗಿತ್ತು. ಭಯದಿಂದಲೇ ಕಾಲು ಆ ಕಡೆ ಸರಿದಾಗ ಊರಿನವರು ಅವನತ್ತ ಒಮ್ಮೆ ತಿರುಗಿದರು. ಓ ಬಂದ್ಯಪ್ಪ, ಈಗಲಾದರೂ ಸಮಯ ಸಿಕ್ತಲ್ಲ. ತಾಯಿಯ ಅಂತ್ಯಕ್ರಿಯೆ ಮಾಡಲು ನನ್ನ ಮಗನನ್ನು ಸಿದ್ಧ ಮಾಡಿಕೊಂಡಿದ್ದೆ. ಸರಿಯಾದ ಸಮಯಕ್ಕೆ ನೀನು ಬಂದಿದ್ರಿಂದ ಆ ಕೆಲಸವನ್ನು ನೀನೇ ಮಾಡು. ತಾಯಿಯ ಆತ್ಮಕ್ಕೆ ಶಾಂತಿನಾದರೂ ಸಿಗಲಿ. ಸಾವುಕಾರರ ಮಾತಿಗೆ ಪ್ರಾಣ ಹೋದಷ್ಟೇ ಸಂಕಟವಾಗಿತ್ತು ಚೇತನ್ಗೆ. ತಂದೆ ತಾಯಿ ಪಡುತ್ತಿದ್ದ ಕಷ್ಟ, ನನ್ನ ಕಲಿಕೆಗೆ ಅವರು ಹಾಕುತ್ತಿದ್ದ ಶ್ರಮ, ನನ್ನ ಸಂತೋಷಕ್ಕೆ ಅವರಿಗಿದ್ದ ನಿರೀಕ್ಷೆ, ಇವೆಲ್ಲದಕ್ಕೂ ನನ್ನ ಪ್ರತಿಕ್ರಿಯೆ ಮಗನಾಗಿ ಏನಾಗಿತ್ತು? ನನ್ನಲ್ಲೇ ತಮ್ಮ ಸಂತೋಷವನ್ನು ಕಾಣುತ್ತಿದ್ದ ನನ್ನ ತಂದೆ ತಾಯಿಗೆ ನಾನು ಕೊಟ್ಟಿದ್ದಾದರೂ ಏನು? ಏಕೋ ಮನಸ್ಸು ಹಿಡಿಯಾಯಿತು, ದೇಹ ಭಾರವೆನಿಸಿತ್ತು. ಹಾಗೆಯೇ ತಾಯಿಯ ಮೃತದೇಹದ ಬಳಿ ಕುಸಿದು ಕುಳಿತ ಚೇತನ್ಗೆ ತಾನು ತಬ್ಬಲಿ ಎನಿಸತೊಡಗಿತ್ತು. ತಾಯಿಯ ಮೃತದೇಹವನ್ನು ಅಪ್ಪಿಕೊಂಡು, ನನ್ನನ್ನು ಕ್ಷಮಿಸಿ ಬಿಡಮ್ಮ, ಈ ಪಾಪಿ ಮಗನನ್ನು ಕ್ಷಮಿಸಿ ಬಿಡಮ್ಮ ಎನ್ನುತ್ತಾ ಹೃದಯ ಬಿರಿಯುವಂತೆ ಅಳತೊಡಗಿದ್ದ ಚೇತನ್ಗೆ ಅಪರಾಧಿ ಪ್ರಜ್ಞೆ ದೇಹವನ್ನೆಲ್ಲ ಮುಳ್ಳಿನಂತೆ ಚುಚ್ಚತೊಡಗಿತ್ತು. ನಾನು ಮಾಡಿದ ತಪ್ಪಿಗೆ ಶಿಕ್ಷೆ ಯಾವುದು ಎಂದು ತಿಳಿಯದೆ ಜಾತ್ರೆಯಲ್ಲಿ ಕಳೆದು ಹೋದ ಮಗುವಿನಂತೆ ಚಡಪಡಿಸತೊಡಗಿದ್ದ ಚೇತನ್ನನ್ನು ಊರಿನವರೇ ಸಮಾಧಾನಪಡಿಸಬೇಕಾಯಿತು. ಸಮಾಧಾನ ಮಾಡ್ಕೊಪ್ಪ, ನಮ್ಮ ಸಮಾಜವೇ ಹೀಗೆ. ಇರುವಾಗ ನೆನಪಿರೋದಿಲ್ಲ, ಹೋದ್ಮೇಲೆ ಅವರ ಗುಣಗಾನ ಮುಗಿಯೋದೇ ಇಲ್ಲ. ಅಮ್ಮನಿಗೆ ಹೃದಯದ ಕಾಯಿಲೆ ಇದೆ ಅಂತ ಗೊತ್ತಾದ ಮೇಲಾದ್ರೂ ನೀನು ಅವರಿಗೆ ಆಸರೆ ಆಗ್ತೀಯಾ ಅನ್ನುವ ನಿರೀಕ್ಷೆಯಲ್ಲಿ ಇದ್ದೆವು. ಆದರೆ ಮಗನಾಗಿ ನಿನಗೆ ಅಮ್ಮನನ್ನು ಸಾಕುವ ಆಸಕ್ತಿ ಇರಲಿಲ್ಲ. ಆದರೆ ಜಾನಕಿ ನಮ್ಮ ತೋಟದಲ್ಲೇ ದುಡಿಯುತ್ತಿದ್ದ ಜೀವ. ನನ್ನ ಮಗ ತುಂಬಾ ಒತ್ತಾಯ ಮಾಡಿ ಕರೆದ್ರೂ ಬರಲು ಒಪ್ಪಲಿಲ್ಲ. ಹೆತ್ತ ಮಗನಿಗೆ ನನ್ನ ಬಗ್ಗೆ ಕಾಳಜಿ ಇಲ್ಲದ ಮೇಲೆ ನನಗೆ ಅಕ್ಕಪ್ಪ ಬದುಕುವ ಪ್ರಯತ್ನ ಮಾಡಲಿ. ಇಲ್ಲಿಯವರೆಗೂ ಪ್ರೀತಿಯಿಂದ ನೋಡಿಕೊಂಡ ನನ್ನ ಗಂಡ ಇರುವ ಜಾಗಕ್ಕೆ ನಾನು ಹೋಗ್ತೀನಿ. ನನಗೆ ಈ ದೇಹದಿಂದ ಆದಷ್ಟು ಬೇಗ ಮುಕ್ತಿ ಸಿಗಲಿ ಎಂದು ದೇವರನ್ನು ಪ್ರಾರ್ಥಿಸ್ತೇನೆ ಅಂತಿದ್ಲು. ದೇವರಿಗೆ ಅವಳ ಪ್ರಾರ್ಥನೆ ತಲುಪಿತು ಅಂತ ಕಾಣಿಸುತ್ತೆ. ಇವತ್ತು ಬೆಳಿಗ್ಗೆ ನನ್ನ ಮಗನ ಕೈಯಿಂದಲೇ ಸ್ವಲ್ಪ ನೀರು ಕುಡಿದು ಪ್ರಾಣ ಬಿಟ್ಲು ಎಂದ ಸಾಹುಕಾರರ ನುಡಿಗೆ ಚೇತನ್ಗೆ ತನ್ನ ದೇಹವನ್ನೇ ಘೋರವಾಗಿ ದಂಡಿಸಿಕೊಳ್ಳುವ ಮನಸ್ಸಾಗಿತ್ತು. ತಾಯಿಯ ಎಲ್ಲಾ ಕಾರ್ಯವನ್ನು ಶ್ರದ್ಧೆಯಿಂದ ಮುಗಿಸಿದ ಚೇತನ್ನ ಮನಸ್ಸಿನಲ್ಲಿ ದೃಢ ನಿರ್ಧಾರವಿತ್ತು.
ಬೆಂಗಳೂರಿನಿಂದ ತನ್ನ ಊರಿಗೆ ವರ್ಗಾವಣೆ ಮಾಡಿಸಿಕೊಂಡು ತಂದೆ ತಾಯಿಯ ಉಸಿರಾಗಿದ್ದ ಮನೆಗೆ ಹೆಂಡತಿ ಮಕ್ಕಳ ಸಹಿತ ಬಂದಿದ್ದ.

0: ಪವಿತ್ರಳ ಹಠ ಚೇತನ್ನನ್ನು ವಿಚಲಿತಗೊಳಿಸಲಿಲ್ಲ. ಪವಿತ್ರ, ನೀನು ಹಠ ಮಾಡಿದ್ರೆ ಯಾವುದೇ ಪ್ರಯೋಜನ ಇಲ್ಲ. ನಾನು ಬೇಕು ಅಂತಾದ್ರೆ ನನ್ನ ಜೊತೆ ಹೊರಟು ಬಾ. ನನ್ನ ಮುಂದಿನ ಭವಿಷ್ಯ ನನ್ನ ಊರಿನಲ್ಲೇ. ನನ್ನ ಸೇವೆ ಏನಿದ್ರು ನನ್ನ ಹಳ್ಳಿಯಲ್ಲಿ. ಕಷ್ಟಪಟ್ಟು ವರ್ಗಾವಣೆ ಮಾಡಿಸಿಕೊಂಡಿದ್ದೇನೆ. ಬರೋದಾದ್ರೆ ನನ್ನ ಜೊತೆ ಬಾ, ಇಲ್ಲ ಅಂದ್ರೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಎಂದಾಗ ಪವಿತ್ರ ಮರು ಮಾತನಾಡದೆ ಮಕ್ಕಳ ಜೊತೆ ಹಳ್ಳಿ ಸೇರಿದ್ದಳು. ಈಗ ಚೇತನ್ ತಾನು ಹುಟ್ಟಿ ಬೆಳೆದ ಹಳ್ಳಿಯಲ್ಲಿ ಎಲ್ಲರ ಮೆಚ್ಚಿನ ಚೇತನ್ ಮೇಷ್ಟ್ರು ಆಗಿದ್ದಾನೆ. ವಿದ್ಯಾರ್ಥಿಗಳಿಗೆ ಪ್ರೀತಿಯ ಗುರು, ಕಷ್ಟ ಎಂದು ಬಂದವರಿಗೆ ಕಾಮಧೇನು, ಊರಿನ ಜನರಿಗೆ ಮಾದರಿ ವ್ಯಕ್ತಿ ಎನ್ನುವಂತೆ ಜೀವನ ನಡೆಸುತ್ತಿದ್ದಾನೆ. ವರ್ಷ ವರ್ಷ ತಂದೆ ತಾಯಿಯ ಹೆಸರಿನಲ್ಲಿ ಅನ್ನ ಸಂತರ್ಪಣೆ, ವಿದ್ಯಾರ್ಥಿಗಳಿಗೆ ಪುಸ್ತಕ ಬಟ್ಟೆ ಲೇಖನ ಸಾಮಗ್ರಿಗಳನ್ನು ಉಚಿತವಾಗಿ ನೀಡುತ್ತಿದ್ದಾನೆ. ಊರಿನ ಎಲ್ಲಾ ಜನರ ಪ್ರೀತಿಯನ್ನು ಗಳಿಸಿಕೊಂಡಿದ್ದರೂ ಕೂಡ ತಬ್ಬಲಿಯಂತೆ ರಾತ್ರಿ ಹೊತ್ತಿನಲ್ಲಿ ಮನೆಯ ಮೇಲ್ಛಾವಣಿಯಲ್ಲಿ ಕುಳಿತು ನಕ್ಷತ್ರ ನೋಡುತ್ತಾ ತಂದೆ ತಾಯಿಯ ಕ್ಷಮೆ ಕೇಳುವುದನ್ನು ಮಾತ್ರ ಮರೆಯುತ್ತಿಲ್ಲ. ವಿದ್ಯಾರ್ಥಿಗಳಿಗೆ ಪ್ರತ್ಯಕ್ಷ ದೇವರುಗಳಾದ ತಂದೆ ತಾಯಿಯರ ಮನಸ್ಸನ್ನ ಯಾವತ್ತೂ ನೋಯಿಸಬೇಡಿ ಎಂಬ ಹಿತನುಡಿಯನ್ನು ಹೇಳಲು ಮರೆಯುತ್ತಿಲ್ಲ. ಮಲಗುವಾಗ ಕೈಜೋಡಿಸಿ ಕೇಳಿಕೊಳ್ಳುವುದು ಇಷ್ಟೇ, ಅಪ್ಪ ಅಮ್ಮ ಕ್ಷಮಿಸಿ ಬಿಡಿ ನನ್ನನ್ನು.
1: ಶ್ರೋತೃಗಳೇ, ಇದುವರೆಗೆ ಕ್ಷಮಿಸಿ ಬಿಡು ನನ್ನ ಸಣ್ಣ ಕಥೆ ಕೇಳಿದಿರಿ. ಪೊನ್ನಂಪೇಟೆಯ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ. ಕೇಳುಗರೆ, ಇನ್ನು ಮುಂದೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸೋಣ.

0: ಶ್ರೋತೃಗಳೇ, ಇದುವರೆಗೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇಂದಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
2: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 12:25:25.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಎಷ್ಟೊತ್ತಿನಿಂದ
5: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.

ಪ್ರಕಟಣೆಗಳು. ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಒಳಚರಂಡಿ ಯೋಜನೆಯ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ಯೋಜನಾ ವ್ಯಾಪ್ತಿಯ ಮನೆಗಳು ಹಾಗೂ ವಾಣಿಜ್ಯ ಕಟ್ಟಡಗಳಿಗೆ ಯುಜಿಡಿ ಸಂಪರ್ಕ ಕಲ್ಪಿಸುವ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಯೋಜನಾ ವ್ಯಾಪ್ತಿಯ ನಾಗರಿಕರು ತಮ್ಮ ಮನೆ ಹಾಗೂ ವಾಣಿಜ್ಯ ಕಟ್ಟಡಗಳ ಶೌಚಾಲಯ, ಸ್ನಾನಗೃಹ ಮತ್ತು ಅಡುಗೆ ಮನೆಯಿಂದ ಹೊರಬರುವ ತ್ಯಾಜ್ಯ ನೀರನ್ನು ಮಾತ್ರ ಯುಜಿಡಿ ವ್ಯವಸ್ಥೆಗೆ ಸಂಪರ್ಕಿಸುವುದು ಅಗತ್ಯವಾಗಿದೆ. ಯುಜಿಡಿ ಸಂಪರ್ಕ ಪಡೆಯಲು ಸಂಬಂಧಪಟ್ಟ ನಾಗರಿಕರು ನಿಗದಿತ ಅರ್ಜಿ ನಮೂನೆ, ಈ ಸ್ವತ್ತು ದಾಖಲೆ ಅಥವಾ ಹಿಂದಿನ ಕೈಬರಹದ ನಮೂನೆ ಮೂರರ ಪ್ರತಿಯೊಂದಿಗೆ ಪುರಸಭೆಗೆ ಅರ್ಜಿಯನ್ನು ಸಲ್ಲಿಸಿ ನಿಗದಿತ ಶುಲ್ಕವನ್ನು ಪಾವತಿಸಬೇಕಾಗಿರುತ್ತದೆ. ಹೆಚ್ಚಿನ ಮಾಹಿತಿಗೆ ಕುಶಾಲನಗರ ಪುರಸಭೆ

ಕಚೇರಿ ಸಹಾಯವಾಣಿ 8105343174 ಹಾಗೂ ಕುಶಾಲನಗರ ನೀರು ಸರಬರಾಜು ನಿರ್ವಹಣಾ ಕಚೇರಿ ಸಹಾಯವಾಣಿ ಸಂಖ್ಯೆ 08276206622ಕ್ಕೆ ಕರೆ ಮಾಡಬಹುದು.

ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಕೊಡಗು ಜಿಲ್ಲೆಯವರ ವತಿಯಿಂದ ತಾರೀಕು 25ರಂದು ಅಂದರೆ ನಾಳೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿಯಲ್ಲಿ ಬೆಳಗ್ಗೆ 10ರಿಂದ ಅಪರಾಹ್ನ 1ರವರೆಗೆ ನೇರ ಸಂದರ್ಶನವನ್ನು ಆಯೋಜಿಸಲಾಗಿದೆ. ಈ ನೇರ ಸಂದರ್ಶನದಲ್ಲಿ ಪೆಂಟಾಟೆಕ್ ಟೆಕ್ನಿಕಲ್ ಕಂಪ್ಯೂಟರ್ ಸೆಂಟರ್ ಮಡಿಕೇರಿಯವರು ತಮ್ಮ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಿದ್ದಾರೆ. ಈ ನೇರ ಸಂದರ್ಶನದಲ್ಲಿ ಅಕೌಂಟೆಂಟ್, ಕಂಪ್ಯೂಟರ್ ಹಾರ್ಡ್ವೇರ್ ಟೆಕ್ನಿಷಿಯನ್ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಈ ಹುದ್ದೆಗೆ ಡಿಪ್ಲೊಮೊ, ಐಟಿಐ, ಬಿಎಸ್ಸಿ, ಬಿಸಿಎ, ಬಿಕಾಂ, ಬಿಬಿಎ ವಿದ್ಯಾರ್ಹತೆ ಹೊಂದಿರುವ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ. ಅಭ್ಯರ್ಥಿಗಳು ಭಾಗವಹಿಸಿ ಉದ್ಯೋಗದ ನೆರವನ್ನು ಪಡೆಯಬಹುದಾಗಿದೆ. 18ರಿಂದ 35 ವರ್ಷಗಳ ಅಭ್ಯರ್ಥಿಗಳು, ವಿದ್ಯಾರ್ಹತೆಯ ಮೂಲ ದಾಖಲಾತಿಗಳು, ಅನುಭವ ಪ್ರಮಾಣಪತ್ರ ಹಾಗೂ ಸ್ವವಿವರಗಳ ಪ್ರತಿಯೊಂದಿಗೆ ನೇರ ಸಂದರ್ಶನಕ್ಕೆ ಹಾಜರಾಗುವಂತೆ ಜಿಲ್ಲಾ ಉದ್ಯೋಗ ಅಧಿಕಾರಿಯವರ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗೆ 8296020826 ಸಂಪರ್ಕ ಮಾಡಬಹುದು. ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಡೆಹ್ರಾಡೂನ್ ಇಲ್ಲಿಗೆ 2027ನೇ ಸಾಲಿನ ಪ್ರವೇಶಕ್ಕಾಗಿ ಪಡೆಯುವ ಪ್ರವೇಶ ಪರೀಕ್ಷೆಯನ್ನು ಡಿಸೆಂಬರ್ 2026ರಲ್ಲಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಮುಖಾಂತರ ನಡೆಸಲಾಗುವುದು. ಆದ್ದರಿಂದ ಅರ್ಜಿ ಸಲ್ಲಿಸಲು RIMC ವೆಬ್ಸೈಟ್ನಲ್ಲಿ ಮಾಹಿತಿ ಲಭ್ಯವಿದೆ ಎಂದು ಜಂಟಿ ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇಲ್ಲಿಂದ ಬಂದ ಪ್ರಕಟಣೆ ತಿಳಿಸುತ್ತದೆ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 12:35. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿದರೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಆಯುರ್ವೇದ ದಿನ ಸೆಪ್ಟೆಂಬರ್ 23. ಈ ಕುರಿತು ಕೊಪ್ಪದ ಆಯುರ್ವೇದ ತಜ್ಞರಾದ ಡಾ ಸುಕೃತ್ ಜಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಎಂಕೆ ಶಿವಕುಮಾರ್.
1: ಆತ್ಮೀಯ ಕೇಳಿದ್ರೆ ಇವತ್ತು ನಮ್ಮ ಜೊತೆ ಕೊಪ್ಪದ ಎಎಲ್ಎನ್ ರಾವ್ ಮೆಮೋರಿಯಲ್ ಸ್ಮಾರಕ ಆಯುರ್ವೇದ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸುಕೃತ್ ಅವರಿದ್ದಾರೆ. ಡಾಕ್ಟರ್ ಸುಕೃತ್ ಅವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
2: ಧನ್ಯವಾದಗಳು
1: ಡಾಕ್ಟರ್. ಇವತ್ತು ನಮ್ಮ ಈ ಸಂದರ್ಶನದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, 23ನೇ ತಾರೀಕು ಅಂತಾರಾಷ್ಟ್ರೀಯ ಆಯುರ್ವೇದ ದಿನ, ಈ ಸಂಬಂಧಪಟ್ಟಂತೆ ತಾವು ಹೆಚ್ಚಿನ ಮಾಹಿತಿಯನ್ನು ಮಾಡ್ಕೊಡ್ಬೇಕು. ಯಾಕೆ ನಾವು ಅಂತಾರಾಷ್ಟ್ರೀಯ ಆಯುರ್ವೇದ ದಿನ ಅಂತ ಹೇಳಿ 23ನೇ ತಾರೀಕು ಆಚರಣೆ ಮಾಡಬೇಕು, ತಿಳಿಸ್ಕೊಡ್ತೀರಾ?
2: ಎಲ್ಲರಿಗೂ ನಮಸ್ಕಾರ. ಆಯುಷ್ ಮಂತ್ರಾಲಯ ಭಾರತ ಸರ್ಕಾರವು ಸೆಪ್ಟೆಂಬರ್ 23ರಂದು 2016ರಿಂದ ಈ ದಿನವನ್ನು ಆಯುರ್ವೇದ ದಿನದೆಂದು ಕರೆಯಲ್ಪಟ್ಟಿದೆ. ಈ ಆಯುರ್ವೇದ ದಿನ ಮೊದಲು 9 ವರ್ಷ 2016ರಿಂದ 2025ರವರೆಗೂ ಧನ್ವಂತರಿ ಜಯಂತಿ, ಧನ್ತೇರಸ್ ಅಂತ ನಾವು ಏನ್ ಕರಿತೀವಿ, ಅವತ್ತಿನ ದಿನ ಆಚರಿಸಲ್ಪಡ್ತಿತ್ತು. ಆದರೆ ಇದು ನಮ್ಮ ಚಾಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಇರೋದ್ರಿಂದ ಪ್ರತಿ ವರ್ಷವೂ ಅದು ದಿನ ದಿನ ಚೇಂಜ್ ಆಗ್ತಿತ್ತು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 150 ರಾಷ್ಟ್ರಗಳಲ್ಲಿ ಇದರ ಒಂದು ಆಚರಣೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅವರಿಗೆ ಆಚರಣೆ ಮಾಡೋದಕ್ಕೆ. ಅದಕ್ಕೋಸ್ಕರ 2025ರಿಂದ ಅವರು ಏನ್ ಮಾಡಿದ್ದಾರೆ, ಸೆಪ್ಟೆಂಬರ್ 23ರಂದು ಆಯುರ್ವೇದ ದಿನ ಎಂದು ಆಚರಣೆ ಮಾಡಬೇಕು ಅಂತ ಸ್ಥಾಪನೆ ಮಾಡಿದ್ದಾರೆ. ಸೆಪ್ಟೆಂಬರ್ 3 ವಿಶೇಷತೆ ಏನು ಅಂತ ಅಂದ್ರೆ, ಇದು ಆಟಮ್ ಈಕ್ವಿನಾಕ್ಸ್ ಅಂತ ಕರಿತೀವಿ. ಅಂದ್ರೆ ಈ ಒಂದು ಆಟಮ್ ದಕ್ಷಿಣಾಯನದಲ್ಲಿ ಈ ಒಂದು ದಿನ ಏನಿದೆ, ಹಗಲು ಮತ್ತೆ ರಾತ್ರಿಯ ಸಮತೋಲನ ಇರುತ್ತದೆ. ಶರೀರದಲ್ಲಿ ಕೂಡ ಆಯುರ್ವೇದದ ಒಂದು ಪದ್ಧತಿಯ ಪ್ರಕಾರ ಶರೀರ ಮತ್ತೆ ಮನಸ್ಸು ಮತ್ತೆ ಇಂದ್ರಿಯಗಳು ಈ ಎಲ್ಲಾನು ಕೂಡ ಸಮತೋಲನ ಇದ್ರೇನೆ ಮಾತ್ರ ಆರೋಗ್ಯ. ಸೊ ಹಗಲು ರಾತ್ರಿ ಸಮತೋಲನ ಇರುವಂತ ಒಂದು ದಿನ, ನಮ್ಮ ಶರೀರ ಸಮತೋಲನದ ಬಗ್ಗೆ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋ ಒಂದು ಈ ವಿಚಾರವಾಗಿ ಈ ಸೆಪ್ಟೆಂಬರ್ 23ನ ನಾವು ಆಯುರ್ವೇದ ದಿನ ಎಂದು ನಾವು ಆಚರಿಸಲ್ಪಟ್ಟಿದ್ದೀವಿ.
1: ಜೊತೆಗೆ ಪ್ರತಿ ವರ್ಷ ಒಂದೊಂದು ಧ್ಯೇಯವಾಕ್ಯ ಅಂತ ಹೇಳಿ ಸರ್ಕಾರ ನಿಗದಿಪಡಿಸುತ್ತೆ. ಈ ಬಾರಿ ಏನಾದ್ರೂ ಇದೆಯಾ?
2: ಈ ಬಾರಿಯ ಧ್ಯೇಯವಾಕ್ಯ ಸ್ವಾಸ್ಥ್ಯ ಭವಿಷ್ಯಕ್ಕಾಗಿ ಆಯುರ್ವೇದ ಅಂತ.

0: ನಮ್ಮ ಶರೀರದ ಸ್ವಾಸ್ಥ್ಯಕ್ಕಾಗಿ ನಮ್ಮ ಭವಿಷ್ಯದಲ್ಲಿ ನಾವು ಸ್ವಾಸ್ಥ್ಯವಾಗಿರಬೇಕು, ನಮ್ಮ ರಾಷ್ಟ್ರ ಸ್ವಾಸ್ಥ್ಯದಿಂದ ಇರಬೇಕು, ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಾಜ ಸ್ವಾಸ್ಥ್ಯವಾಗಿರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಯುರ್ವೇದದ ಬಳಕೆಯನ್ನು ನಾವು ಪ್ರಚೋದನೆ ಮಾಡೋಣ, ಆಯುರ್ವೇದದ ಬಳಕೆಯನ್ನು ನಾವು ಎಲ್ಲ ಕಡೆನು ಹಬ್ಬಿಸೋಣ ಅನ್ನೋ ಒಂದು ಮೂಲ ಉದ್ದೇಶದಿಂದ ಸ್ವಾಸ್ಥ್ಯ ಭವಿಷ್ಯಕ್ಕಾಗಿ ಆಯುರ್ವೇದ ಅಂತ ನಾವು ಈ ಒಂದು ಸತ ಸಿದ್ಧಾಂತದಿಂದ ಈ ವರ್ಷ ನಾವು ಕೆಲಸ ಮಾಡ್ತಿದ್ದೀವಿ.
1: ಈ ಒಂದು ಥೀಮ್ ಏನಿದೆ ಸ್ವಾಸ್ಥ್ಯ ಭವಿಷ್ಯಕ್ಕಾಗಿ ಆಯುರ್ವೇದ ಅಂತ ಹೇಳಿ, ಇದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ನಾವು ತುಂಬಾ ಕೆಲಸ ಮಾಡಬೇಕಾಗುತ್ತೆ. ವಿಶೇಷವಾದಂತಹ ಕೆಲಸ ಕಾರ್ಯಕ್ರಮಗಳನ್ನು ಏನಾದರೂ ಹಮ್ಮಿಕೊಂಡಿದ್ದೀರಾ?
0: ಆಯುರ್ವೇದ ದಿನದ ಒಂದು ನಿಟ್ಟಿನಲ್ಲಿ ಈ ವರ್ಷ ಬಿಟ್ಟು ಪ್ರತಿ ವರ್ಷವೂ ಕೂಡ ನಾವು ಹಲವಾರು ಸರ್ಕಾರದಿಂದ ಕಾರ್ಯಕ್ರಮಗಳು ನಡೆಸಿಕೊಳ್ಳುತ್ತದೆ. ಕರ್ನಾಟಕ ಸರ್ಕಾರದಿಂದ ಕೂಡ ಪ್ರಮುಖ ಆಯುರ್ವೇದದ ಉಪಕ್ರಮಗಳನ್ನು ಮತ್ತು ಯೋಜನೆಗಳು ಇದೆ. ಶಾಲಾ ಮಕ್ಕಳಿಗಾಗಿ ಆಯುಷ್ ಪುಷ್ಟಿ ಅಂತ ಒಂದು ಯೋಜನೆ ಮಾಡಿದ್ದಾರೆ. ಇದರಲ್ಲಿ ಶಾಲಾ ಮಕ್ಕಳಿಗೆ, ಸರ್ಕಾರಿ ಶಾಲಾ ಮಕ್ಕಳಲ್ಲಿ ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ತಡೆಗಟ್ಟಿಗೋಸ್ಕರ ಅವರು ಆಯುರ್ವೇದದ ಚೂರ್ಣಗಳು ಮತ್ತು ಆಯುರ್ವೇದದ ಪೌಷ್ಟಿಕಾಂಶದ ಆಹಾರವನ್ನು ಕೊಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದಾರೆ. ಹಾಗೂ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಆಯುಷ್ ಸಂಯೋಜಿತ ಅಂದ್ರೆ ಇಂಟಿಗ್ರೇಟಿವ್ ಹೆಲ್ತ್, ಅಲೋಪತಿ ಜೊತೆಗೆ ಆಯುರ್ವೇದ ಆಯುಷ್ ಸಿಸ್ಟಮ್, ಆಯುರ್ವೇದ, ಯೋಗ, ನ್ಯಾಚುರೋಪತಿ, ಯುನಾನಿ, ಈ ಎಲ್ಲಾ ಪದ್ಧತಿಗಳನ್ನು ಕೂಡ ಜೋಡಣೆ ಮಾಡಿ ಆಯುಷ್ ಇಂಟಿಗ್ರೇಟೆಡ್ ಸಿಸ್ಟಮ್ ಅಂತ ಒಂದು ಚಿಕಿತ್ಸೆಯ ಒಂದು ಪದ್ಧತಿಯನ್ನು ಕೂಡ ಅನುಷ್ಠಾನ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಅಳವಡಿಸಿಕೊಂಡಿದ್ದಾರೆ. ಇದು ಕರ್ನಾಟಕ ಸರ್ಕಾರದಿಂದ ಆಗುವಂತ ಒಂದು ಯೋಜನೆ. ಇದಲ್ಲದೆ ರೈತರಲ್ಲಿ ಔಷಧಿ ಸಸ್ಯಗಳನ್ನು ಬೆಳಿಬೇಕು ಅನ್ನೋ ಒಂದು ಪ್ರೋತ್ಸಾಹ ನೀಡಬೇಕು ಅನ್ನೋದು ಕೂಡ ಒಂದು ಯೋಜನೆ ಇದೆ. ನೀವು ಕೇಳಿರಬಹುದು ಅಮೃತಬಳ್ಳಿ, ಅಶ್ವಗಂಧ, ಈ ತರ ಔಷಧ ಗಿಡಗಳನ್ನು ಕೂಡ ಬೆಳೆಸಬೇಕು ಅನ್ನೋ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತ ಒಂದು ಯೋಜನೆ ಇದೆ. ಇನ್ನೊಂದು ಯೋಜನೆ ಹರ್ ದಿನ್ ಹರ್ ಘರ್ ಆಯುರ್ವೇದ ಅಂತ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆ. ಅಂದ್ರೆ ಪ್ರತಿದಿನವೂ ಪ್ರತಿ ಮನೆಯಲ್ಲೇ ಆಯುರ್ವೇದ ಇರಬೇಕು ಅನ್ನೋ ಒಂದು ಉದ್ದೇಶ. ಇದರಿಂದ ನಮ್ಮ ಸ್ವಾಸ್ಥ್ಯವನ್ನು ನಾವು ಕಾಪಾಡಬಹುದು. ಈ ಒಂದು ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ.
1: ಈ ಆಯುರ್ವೇದ ಅನ್ನತಕ್ಕಂಥದ್ದು ಭಾರತೀಯರಿಗೆ ಹೊಸದೇನಲ್ಲ, ಇದು ಪರಂಪರಾನುಗತವಾಗಿ ಬಂದಿರತಕ್ಕಂಥದ್ದೇನೆ. ಆದ್ರೆ ಇತ್ತೀಚೆಗೆ ನಮ್ಮ ಜನಗಳು ಏನಾಗಿದ್ದಾರೆ ಅಂತ ಹೇಳಿದ್ರೆ, ಆಯುರ್ವೇದ ಅಂದ ರೀತಿ ತಕ್ಷಣಕ್ಕೆ ಒಂದು ರೀತಿ ತಾತ್ಸಾರ ಅನ್ನೋ ಭಾವನೆ ಕಂಡು ಬರ್ತಾ ಇದೆ. ಇದಕ್ಕೆ ಏನ್ ಕಾರಣ ಅಂತ ತಿಳ್ಕೊಳ್ಬಹುದಾ?
0: ತಾತ್ಸಾರ ಅಂತ ಅಲ್ಲ, ಆದ್ರೆ ಆಯುರ್ವೇದದ ಒಂದು ಮೂಲ ಜ್ಞಾನ ಏನಿದೆ ಅದು ಸಮಾಜದಲ್ಲಿ ಇವಾಗ ಸ್ವಲ್ಪ ಕಮ್ಮಿ ಆಗಿರುವಂತದ್ದು. ಕಳೆದ ಒಂದು 2-3 ದಶಕಗಳಲ್ಲಿ ನಮ್ಮ ಆಯುರ್ವೇದದ ಪದ್ಧತಿಯ ಬಗ್ಗೆ ಸಾಮಾನ್ಯ ಜನರಲ್ಲಿ ಮಾಹಿತಿಯನ್ನು ಯಾವುದೇ ರೀತಿ ನಮ್ಮ ಕಡೆಯಿಂದ, ಸರ್ಕಾರದ ಕಡೆಯಿಂದ ಆಗ್ಲಿ ಅಥವಾ ಬೇರೆ ಎಷ್ಟೊಂದು ಎಜುಕೇಶನ್ ಸಿಸ್ಟಮ್ ಅಲ್ಲಾಗ್ಲಿ ಆಯುರ್ವೇದ ಮಾಹಿತಿಯನ್ನು ಯೋಜನೆ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 10-15 ವರ್ಷಗಳಲ್ಲಿ ಆಯುರ್ವೇದ ಆಯುಷ್ ಇಲಾಖೆಯಿಂದ ಆಯುಷ್ ಮಂತ್ರಾಲಯ ಅಂತ ಒಂದು ವಿಶಿಷ್ಟವಾದ ಮಂತ್ರಾಲಯದ ಒಂದು ಸ್ಥಾಪನೆ ಮಾಡಿದ್ದಾರೆ. ಈ ಮಂತ್ರಾಲಯವು ಆಯುರ್ವೇದದ ಔಷಧಿಯ ಎಕ್ಸ್ಪೋರ್ಟ್ ಆಗ್ಲಿ, ಆಯುರ್ವೇದದ ಎಜುಕೇಶನ್ ಸಿಸ್ಟಮ್ ಆಗ್ಲಿ ಅಥವಾ ಆಯುರ್ವೇದವನ್ನು ಸಾಮಾನ್ಯ ಜನರಲ್ಲಿ ತಲುಪಿಸುವಂತಹ ಒಂದು ಯೋಜನೆಯನ್ನು ಮಾಡುವಂತಹ ಒಂದು ಕೇಂದ್ರವಾಗಿದೆ. ಈ ನಿಟ್ಟಿನಲ್ಲಿ ಸಣ್ಣ ಮಕ್ಕಳಲ್ಲಿ ಇರಬಹುದು ಅಥವಾ PUC ಮಕ್ಕಳಲ್ಲಿ, SSLC ನಲ್ಲಿ, ಈ ತರ ಬೇರೆ ಬೇರೆ ಶಿಕ್ಷಣ ವ್ಯವಸ್ಥೆಗಳಲ್ಲಿ ಈ ಒಂದು ಆಯುರ್ವೇದದ ಮೂಲಭೂತ ಸಿದ್ಧಾಂತಗಳನ್ನು ಸಣ್ಣ ರೀತಿಯಲ್ಲಿ ಅವರಲ್ಲಿ ತೋರಿಸಲ್ಪಟ್ಟಿದೆ. ಇದು ಬಿಟ್ಟು ಆಯುರ್ವೇದದ ಎಜುಕೇಶನ್ ಸಿಸ್ಟಮ್, ನಮ್ಮ BAMSC ಮತ್ತೆ MD ಪೋಸ್ಟ್ ಗ್ರಾಜುಯೇಷನ್ ಆಯುರ್ವೇದದ ವಿದ್ಯಾ ಸಂಸ್ಥೆಗಳೇನಿದೆ, ಇದರಲ್ಲಿ ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಅಂದ್ರೆ ಸಾಕ್ಷ್ಯಾಧಾರಿತ ಸಂಶೋಧನೆ, ಈ ಒಂದು ನಿಟ್ಟಿನಲ್ಲಿ ಕೂಡ ಹಲವಾರು ಕೆಲಸಗಳು ನಡೀತಿದೆ. IIT ನಲ್ಲಿ ಹಾಗೆ ಬೇರೆ ಬೇರೆ ಒಂದು ಉತ್ತಮವಾದ ಏಮ್ಸ್ ಇದೆ, ನಮ್ಮ ಏಮ್ಸ್ ಮಾಡರ್ನ್ ಡೆಲ್ಲಿನಲ್ಲಿ, ಮತ್ತೆ ಬೇರೆ ಬೇರೆ ಕೇಂದ್ರಗಳಿದೆ ಏಮ್ಸ್ ಅಂತ. ಈ ಏಮ್ಸ್ ಅಲ್ಲಿ ಮತ್ತೆ IIT ಗಳಲ್ಲಿ ಆಯುರ್ವೇದದ ಸಂಶೋಧನೆ ತುಂಬಾ ಹೆಚ್ಚಾಗಿ ನಡೆಯಲ್ಪಟ್ಟಿದೆ. ಈ ತರ ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಏನಿದೆ, ಇದರಲ್ಲಿ ಸಂಶೋಧನೆ, ಆಯುರ್ವೇದದ ಸಂಶೋಧನೆಗಳು ಕೂಡ ಹೆಚ್ಚಾಗ್ತಿದೆ. ಹಾಗೆ ಆಯುರ್ವೇದ ಸಾಮಾನ್ಯ ಜನರಲ್ಲಿ ರೀಚ್ ಮಾಡುವಂತ ಒಂದು ವ್ಯವಸ್ಥೆ ಕೂಡ ನೆರವೇರ್ತಿದೆ. ಈ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ.
1: ಯಾವುದೇ ಒಂದು ಈ ತರದ್ದು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡೋದಾದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ WHO ಇದರ ಒಂದು ಸಹಯೋಗ ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದಾದ್ರೆ WHO ಈ ನಮ್ಮ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರೋತ್ಸಾಹಕವಾಗಿ ನಿಂತ್ಕೊಂಡಿದೆ ಅಂತ?
0: ವಿಶ್ವ ಆರೋಗ್ಯ ಸಂಸ್ಥೆ ಕಳೆದ ವರ್ಷ 2025 ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದೆ ಗುಜರಾತ್ ಅಲ್ಲಿ ಜಾಮ್ನಗರನ ಒಂದು ಪ್ರಮುಖ ಕೇಂದ್ರದಲ್ಲಿ ಒಂದು ಏಕ ಸ್ವಾಸ್ಥ್ಯ ಅನ್ನೋ ಒಂದು ತತ್ವ ಸಿದ್ಧಾಂತದ ಒಂದು ಸಿದ್ಧಾಂತ ಜೊತೆಗೆ ಆಯುರ್ವೇದದ ಜಾಗತಿಕ ಮನ್ನಣೆಗೋಸ್ಕರ, ಅಟೆನ್ಷನ್ಗೋಸ್ಕರ ಈ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದೆ. ಈ ಕೇಂದ್ರದ ಒಂದು ಮೂಲ ಸಿದ್ಧಾಂತ ಏನಂದ್ರೆ ಜಾಗತಿಕ ಸಾಂಪ್ರದಾಯಿಕ ವೈದ್ಯಕೀಯ ಕೇಂದ್ರ ಅಂತ ಕರಿತೇವೆ ಇದನ್ನ. ಈ ಜಾಗತಿಕ ಸಾಂಪ್ರದಾಯಿಕ ಕೇಂದ್ರ ಅಂದೇನಿದೆ, ಜಗತ್ತಿನಲ್ಲಿ ಹಲವಾರು ರಾಷ್ಟ್ರಗಳ ಸಾಂಪ್ರದಾಯಿಕ ಔಷಧೀಯ ಪದ್ಧತಿಗಳಿದೆ. ಚೈನಾದಲ್ಲಿ ಚೈನೀಸ್ ಟ್ರೆಡಿಷನ್ ಮಾಡಿದೆ, ನೇಪಾಲ್ ಅಲ್ಲಿ ಇದೆ, ಟಿಬೆಟ್ ಅಲ್ಲಿ ಇದೆ, ಅದೇ ತರ ಜಪಾನ್ ಅಲ್ಲಿ ಇದೆ. ಈ ತರ ಹಲವಾರು ಸಾಂಪ್ರದಾಯಿಕ ಕೇಂದ್ರ ಔಷಧೀಯ ಪದ್ಧತಿಗಳೇನಿದೆ ಅದಕ್ಕೆಲ್ಲದಕ್ಕೂ ಒಂದು ಕೇಂದ್ರ ನಮ್ಮ ದೇಶದ ಜಾಮ್ನಗರ್ ಅಲ್ಲಿ ಗುಜರಾತ್ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದು ಆಯುರ್ವೇದದ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಅಟೆನ್ಷನ್ಗೆ ಅಥವಾ ಪ್ರಾಮುಖ್ಯತೆಗೆ ಒಂದು ಉತ್ತಮವಾದ ವೇದಿಕೆ. ಈ ನಿಟ್ಟಿನಲ್ಲಿ ನಮ್ಮ ಆಯುರ್ವೇದವನ್ನು ವಿಶ್ವ ಆಯುರ್ವೇದ ಸಂಸ್ಥೆ ರೆಕಗ್ನೈಸ್ ಮಾಡಿ ಒಂದು ಉತ್ತಮವಾದ ಒಂದು ಸ್ಥಾನಮಾನ ಕಲ್ಪಿಸಿದೆ.
1: ಇದು ಜಾಗತೀಕರಣ ಅಂತ ಆದ್ಮೇಲೆ ಬಹಳಷ್ಟು ಪ್ರದೇಶಗಳಿಗೆ ವಿಸ್ತರಣೆಗೊಳ್ತಾ ಬಂತು. ಈ ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ ಆಯುರ್ವೇದಕ್ಕೆ ಈ ಜಾಗತೀಕರಣ ಯಾವ ರೀತಿ

0: ಹೆಲ್ಪ್ ಆಯ್ತು, ನೆರವು ಆಯ್ತು ಅಂತ ತಿಳ್ಕೊಬಹುದು.
1: ಎರಡು ವಿಚಾರ ನಾನಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಇಚ್ಛೆ ಪಡ್ತೀನಿ. ಮೊದಲನೇದು ಆಯುರ್ವೇದದ ಒಂದು ಬೆಳವಣಿಗೆ ಮಾರ್ಕೆಟ್ ಅಂತ ನಾವು ಕರಿತೀವಿ. ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಮ ಆಯುರ್ವೇದದ ಔಷಧಿಗಳು ವಿತರಣೆ ಆಗ್ತಿದೆ ನಮ್ಮ ಭಾರತೀಯ ಸಮಾಜದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆ ಒಂದು ನಿಟ್ಟಿನಲ್ಲಿ ನಾವು ಅಂಕಿ ಅಂಶನ ನೋಡ್ತಾ ಹೋದ್ರೆ 2025ರಲ್ಲಿ ಕಳೆದ ವರ್ಷ ಭಾರತದಲ್ಲಿ ಮಾತ್ರ 17 ಬಿಲಿಯನ್ US ಅಷ್ಟು ಆಯುರ್ವೇದದ ಔಷಧಿಯ ಒಂದು ಮಾರ್ಕೆಟ್ ಕಲ್ಪನೆ ಆಗಿದೆ. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 20 ಬಿಲಿಯನ್ US ಅಷ್ಟು ಆಯುರ್ವೇದದ ಒಂದು ಏಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿದೆ. ಅದೇ ರೀತಿ 2026ರಿಂದ 2033ರ ಅವಧಿಯಲ್ಲಿ 85 ಶತಕೋಟಿಯಷ್ಟು ಬೆಳವಣಿಗೆ ಆಗಬಹುದು ಅಂತ ಕೂಡ ಒಂದು ಅಂಕಿಅಂಶ ಹೊರಬಂದಿದೆ. ಈ ನಿಟ್ಟಿನಲ್ಲಿ ನಮ್ಮ ರಫ್ತು ಪ್ರಮಾಣ ಕೂಡ ಎಕ್ಸ್ಪೋರ್ಟ್ ಆಯುರ್ವೇದದ ಎಕ್ಸ್ಪೋರ್ಟ್ ರಫ್ತು ಪ್ರಮಾಣ ಕೂಡ 68 ಮಿಲಿಯನ್ US ಅಷ್ಟು ಕೂಡ ಹೆಚ್ಚಾಗಬಹುದು ಅಂತ ಒಂದು ಮಾಹಿತಿ ಕೂಡ ಸಮಾಜದ ಈಗಿನ ಎಕ್ಸ್ಪರ್ಟ್ಸ್ ಅಂಕಿಅಂಶಗಳನ್ನು ಹಾಕಿದ್ದಾರೆ. ಈ ನಿಟ್ಟಿನಲ್ಲಿ ಆಯುರ್ವೇದದ ಔಷಧಿಗಳು ಆಯುರ್ವೇದದ ಒಂದು ಪ್ರಾಮುಖ್ಯತೆ ಸಮಾಜದಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬೆಳೀತಿದೆ. USA, UAE, ಯುರೋಪ್ ಮತ್ತೆ ಜಪಾನ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಯುರ್ವೇದದ ಪ್ರಾಮುಖ್ಯತೆ ಹೆಚ್ಚಾಗಿದೆ. ಈ ವರ್ಷದ ಪ್ರಾರಂಭದಲ್ಲಿ ನ್ಯೂಜಿಲ್ಯಾಂಡಿನ ಒಬ್ಬರು ಪ್ರೈಮ್ ಮಿನಿಸ್ಟರ್ ನಮ್ಮ ದೇಶಕ್ಕೆ ಬಂದಾಗ ಕೂಡ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆದಾಗ ಅವರ ಜೊತೆಗೆ ಕೂಡ ಆಯುರ್ವೇದದ ಒಂದು ಸ್ಥಾನಮಾನ ನ್ಯೂಜಿಲ್ಯಾಂಡ್ ಅಲ್ಲಿ ಸಿಗುವಂತ ಒಂದು ಕೆಲಸವನ್ನು ಕೂಡ ನಡೀತಾ ಇದೆ. ಅದಲ್ಲದೆ ನಮ್ಮ ದೇಶದಲ್ಲಿ ನಾವು ಡಾಕ್ಟರ್ ಆಗಬೇಕು ಅಂದ್ರೆ ಬರೀ MBBS ಓದಬೇಕು ಅಂತ ಒಂದು ಇಲ್ಲ, MBBS ಸಿಕ್ಲಿಲ್ಲ ಅಂದ್ರೆ ಡೆಂಟಲ್ ಇಲ್ಲ ಬೇರೆ ಇತರ ಬೇರೆ ಏನಾದ್ರು ಓದಬಹುದಿತ್ತು. ಆದರೆ 2025ರಲ್ಲಿ ನೀಟ್ ಅಡ್ಮಿಷನ್ಸ್ ಅಲ್ಲಿ MBBS ನಂತರ ಬಹು ಬೇಡಿಕೆಯ ಒಂದು ಸ್ಥಾನಮಾನ ಸಿಕ್ಕಿರೋದು ಅಥವಾ ಬಹು ಬೇಡಿಕೆಯ ಒಂದು ವೈದ್ಯಕೀಯ ಪದ್ಧತಿ ಇರೋದು BAMS ಆಯುರ್ವೇದಕ್ಕೆ. ಇದನ್ನ ನಾವು ನೋಡಿದಾಗ ಆಯುರ್ವೇದ ಜಾಗತೀಕರಣ ಆಗ್ತಿದೆ ಮತ್ತೆ ನಮ್ಮ ಸಮಾಜದಲ್ಲಿ ಭಾರತೀಯ ಸಮಾಜದಲ್ಲಿ ಕೂಡ ಅದರ ಒಂದು ನೀಡ್ ಬೇಡಿಕೆ ಹೆಚ್ಚಾಗ್ತಿದೆ.
0: ಒಂದು ಆಯುರ್ವೇದಕ್ಕೆ ಅಪವಾದ ಅಂತಿರೋ ಅಥವಾ ಏನೋ ಗೊತ್ತಿಲ್ಲ ನನಗೆ, ಜನಗಳ ಮನೋಭಾವನೆ ಹೇಗಿದೆ ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ನಾವು ಚಿಕಿತ್ಸೆ ತಗೊಂಡ್ರೆ ಅದರದ್ದು ರಿಕವರಿ ತುಂಬಾ ಕಡಿಮೆ ಮತ್ತೆ ನಿಧಾನ ಆಗುತ್ತೆ, ಈ ತರದ ಒಂದು ಮನೋಭಾವನೆ ಇದೆ, ಇದನ್ನ ನೀವು ಒಪ್ತೀರಾ?
1: ಇಲ್ಲ, ಖಂಡಿತ ಇಲ್ಲ. ಅದರಲ್ಲಿ ಎರಡು ತರ ವಿಚಾರಗಳು ಬರುತ್ತೆ. ಆಯುರ್ವೇದದಲ್ಲಿ ರಿಕವರಿ ಕಡಿಮೆ ಅಂತ ಇಲ್ಲ, ಆಯುರ್ವೇದದಲ್ಲಿ ರಿಕವರಿ ಪೂರ್ತಿ ಆಗತ್ತೆ. ಇವಾಗ ಎಷ್ಟೊಂದು ವ್ಯಾಧಿಗಳಿಗೆ ಆಟೋ ಇಮ್ಯೂನ್ ಕಂಡೀಷನ್ ಅಂತ ಕರಿತೀವಿ ನಾವು, ಇವಾಗ ಸೋರಿಯಾಸಿಸ್ ಅಥವಾ ಬೇರೆ ಬೇರೆ ಎಷ್ಟೊಂದು ವ್ಯಾಧಿಗಳಿದೆ, ಅದರಲ್ಲಿ ಯಾವಾಗ ಅಲೋಪತಿನಲ್ಲಿ ಕೂಡ ಪರಿಹಾರ ಸಿಗದೆ ಇರುವಂತ ಎಷ್ಟೊಂದು ಜನ ಆಯುರ್ವೇದಕ್ಕೆ ಬರ್ತಾರೆ. ಅವಾಗ ಅವರಿಗೆ ಬಹಳಷ್ಟು ಉತ್ತಮವಾದ ಒಂದು ಪರಿಹಾರ ಸಿಕ್ಕಿರುತ್ತೆ, ಅದು ಒಂದು. ಆಮೇಲೆ ಇನ್ನೊಂದೇನಂದ್ರೆ ಆಯುರ್ವೇದ ಶರೀರದ ಮೂಲ ಅಂದ್ರೆ ವ್ಯಾಧಿಯ ಮೂಲಕ್ಕೆ ಹೋಗಿ ಆ ಮೂಲವನ್ನು ತಿದ್ದುಪಡಿ ಮಾಡುವಂತ ಒಂದು ವ್ಯವಸ್ಥೆ. ಕೆಲವು ಬಾರಿ ವ್ಯಾಧಿಯ ಲಕ್ಷಣಗಳನ್ನು ಶಮನ ಮಾಡಿದ ಕೂಡಲೇ ಅದು ಪರಿಹಾರ ಆಗಲ್ಲ. ನಮಗೆ ಜ್ವರ ಬಂದಿರುತ್ತೆ, ನಾವು ಪ್ಯಾರಾಸಿಟಮಾಲ್ ತಗೋತೀವಿ, ನಮ್ಮ ಶರೀರದ ತಾಪಮಾನ ಕಮ್ಮಿ ಮಾಡುತ್ತೆ, ಆದ್ರೆ ಒಳಗಿರುವಂತ ಒಂದು ಮೂಲ ವ್ಯಾಧಿ ಏನು ಉದ್ಭವ ಆಗಿರುತ್ತೆ ಅದು ಸರಿ ಮಾಡಕ್ ಆಗಲ್ಲ ಪ್ಯಾರಾಸಿಟಮಾಲ್ ಇಂದ. ಅವಾಗ ಬೇರೆ ಔಷಧಿಗಳನ್ನ ನಾವು ತಗೋಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಆಯುರ್ವೇದ ಕೂಡ ಹಾಗೇನೆ ತಾಪಮಾನ ಕಡಿಮೆ ಮಾಡೋದಲ್ಲದೆ ಒಳಗಡೆ ಇರುವಂತ ಒಂದು ಅಗ್ನಿಯ ಸರಿ ಮಾಡೋದು, ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡುವಂತದ್ದು, ಈ ತರದ ನಿಟ್ಟಿನಲ್ಲಿ ಕೆಲಸ ಮಾಡುವಾಗ ಕೆಲವು ಸಮಯ, ಇವಾಗ ನೀವು ಆಂಟಿಬಯೋಟಿಕ್ ತಗೋಬೇಕು 5 ದಿನ ತಗೊಳ್ಳಬೇಕು ಅಂತ ಹೇಳ್ತೀವಿ, ಅದೇ ರೀತಿ ಆಯುರ್ವೇದ ಸಂಬಂಧ ಕೂಡ 1-2 ದಿನ 3 ದಿನ ತಗೊಳ್ಬಹುದಾಗತ್ತೆ. ಅತ್ಯಂತ ತುರ್ತು ಪರಿಸ್ಥಿತಿಯಲ್ಲಿ ನಾವು ಖಂಡಿತ ಅಲೋಪತಿಯ ಒಂದು ಟೆಕ್ನಾಲಜಿ ಏನಿದೆ ಅದರ ಸಹಾಯ ನಾವು ಪಡಿತೀವಿ. ಆದರೆ ಆ ಟೆಕ್ನಾಲಜಿ ಹೊರತುಪಡಿಸಿ ಆಯುರ್ವೇದದ ಔಷಧಿಗಳು ಬಹಳಷ್ಟು ವ್ಯಾಧಿಗಳಿಗೆ ಪರಿಹಾರ ಕೊಡುವಂತ ಒಂದು ಸಾಮರ್ಥ್ಯ ಹೊಂದಿದೆ.
0: ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಜನಗಳು ಹೇಳೋದು ನಾವು ಆಯುರ್ವೇದ ಡಾಕ್ಟರ್ ಹತ್ರ ಹೋದ್ರು ಕೂಡ ಅವರು ಅಲೋಪತಿ ಮೆಡಿಸಿನ್ ಕೊಡ್ತಾರೆ ಅಂತ, ಇದನ್ನ ಒಪ್ಕೊಳ್ತೀರಾ?
1: ಆಯುರ್ವೇದರ ಹತ್ರ ಹೋದ್ರು ಅಲೋಪತಿ ಮೆಡಿಸಿನ್ ಕೊಡ್ತೀವಿ ಅಂದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಎರಡು, ಗವರ್ನಮೆಂಟ್ ಇಂದ ಪ್ರತಿ ವರ್ಷ ಲಿಸ್ಟ್ ಆಫ್ ಎಮರ್ಜೆನ್ಸಿ ಮೆಡಿಸಿನ್ ಅಂತ ಒಂದು ಲಿಸ್ಟ್ ಕೊಡ್ತಾರೆ. ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ನಾವು ಬಳಸಬೇಕಾಗಿರುವಂತಹ ಔಷಧಿಗಳು ಅಂತ ಒಂದು ಪಟ್ಟಿ ಕೊಡ್ತಾರೆ. ಈ ಪಟ್ಟಿಯನ್ನು ಆಯುರ್ವೇದದವರಾಗ್ಲಿ ಬೇರೆ ಯಾವುದೇ ರೆಕಗ್ನೈಸ್ಡ್ ವೈದ್ಯರು ಬಳಸಬಹುದು ಜೀವ ಉಳಿಸೋಕ್ಕೋಸ್ಕರ. ಆ ಜೀವ ಉಳಿಸುವಂತ ತುರ್ತು ಪರಿಸ್ಥಿತಿ ಇದ್ದಾಗ ಅಲೋಪತಿ ಅಥವಾ ಇಂಗ್ಲಿಷ್ ಮೆಡಿಸನ್ ಕೊಡುವಂತ ಪದ್ಧತಿ ಆಯುರ್ವೇದ ಡಾಕ್ಟರ್ ಆಗ್ಲಿ ಅವರ ಒಂದು ಮೂಲ ಪ್ರಿನ್ಸಿಪಲ್. ಅವರ ಆಯುರ್ವೇದ ಮಾಡರ್ನ್ ಅಂತ ಎಲ್ಲ ಸೈಡ್ಗೆ ಇಟ್ಟು ಒಬ್ಬ ವ್ಯಕ್ತಿಯ ಜೀವ ಉಳಿಸಬೇಕಾಗಿರುವಂತ ಒಂದು ಒಂದು ಮಾರಲ್ ಇದಿರೋದ್ರಿಂದ ಅವರು ಆ ಔಷಧಿಗಳನ್ನು ಕೊಡ್ತಾರೆ. ಅದು ಬಿಟ್ರೆ ಆಯುರ್ವೇದ ವೈದ್ಯರು ಆಯುರ್ವೇದ ಔಷಧಿಗಳನ್ನು ಬೇರೆ ಬೇರೆ ಸಮಸ್ಯೆಗಳಿಗೆ ಆಯುರ್ವೇದ ಔಷಧಿಗಳನ್ನು ಖಂಡಿತ ಕೊಡ್ತಾರೆ.
0: ಈಗ ಗಾಲ್ ಬ್ಲಾಡರ್ ಸ್ಟೋನ್ ಇದೆ ಅಂತ ಹೇಳಿ ಏನಾದ್ರೂ ಒಂದು ರೋಗವನ್ನು ಗುರುತಿಸಿದ್ದೆ ಆದ್ರೆ ಅಲೋಪತಿನಲ್ಲಿ ಆಬ್ವಿಯಸ್ಲಿ ಇದಕ್ಕೆ ಚಿಕಿತ್ಸೆ ಮಾಡ್ತಾರೆ, ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ನಾವು ಅದನ್ನೇ ಆಯುರ್ವೇದಕ್ಕೆ ಬಂದಾಗ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಿರ್ತಾವೆ? ಆಪರೇಷನ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ?
1: ಹಾ, ಸರ್ಜರಿ ಆಯುರ್ವೇದದಲ್ಲಿ ಕೂಡ ರೆಕಗ್ನೈಸ್ಡ್ ಇದು, ಕೇಂದ್ರ ಸರ್ಕಾರದಿಂದನೇ ನಮಗೆ ಅನುಮತಿ ಇದೆ ಶಸ್ತ್ರಚಿಕಿತ್ಸೆಯನ್ನು ಮಾಡೋದಕ್ಕೆ. ಆದರೆ ಯಾವ ಸಂದರ್ಭದಲ್ಲಿ ಮಾಡಬೇಕು ಯಾವ ಸಂದರ್ಭದಲ್ಲಿ ಮಾಡಬಾರದು ಅಂತ ಒಂದು ತಿಳುವಳಿಕೆ ಆಯುರ್ವೇದದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ. ನಿಮ್ಗೆ ತಿಳಿದಿರಂತೇನೆ ಫಾದರ್ ಆಫ್ ಸರ್ಜರಿ ಅಂತ ಏನ್ ಕರೀತಾರೆ ಆಯುರ್ವೇದದ್ದು, ಅದು ಆಚಾರ್ಯ ಸುಶ್ರುತ ಅಂತ. ನಮ್ಮ ಆಯುರ್ವೇದ

0: ಒಬ್ಬ ಪ್ರಮುಖ ಮಹರ್ಷಿಗಳವರು, ಮಹರ್ಷಿಗಳು ಬರೆದಿರುವಂತ ಪುಸ್ತಕ ಸುಶ್ರುತ ಸಂಹಿತ. ಇದರಲ್ಲಿ ಶಸ್ತ್ರಚಿಕಿತ್ಸೆಯ ವಿವಿಧ ಬೇರೆ ಬೇರೆ ಶಸ್ತ್ರಚಿಕಿತ್ಸೆಗಳನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಮತ್ತೆ ಡೀಟೇಲ್ ಆಗಿ ಯಾವ ರೀತಿ ಮಾಡಬೇಕು, ಯಾವಾಗ ಮಾಡಬಾರದು, ಇದನ್ನೆಲ್ಲನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಯೂನಿಟ್ ನಲ್ಲಿ ಗಾಲ್ ಬೇಡರ್ ನೀವೇನ್ ಹೇಳಿದ್ರಿ, ಅದರಲ್ಲಿ ಎರಡು ತರ ಸಂದರ್ಭಗಳು ಬರಬಹುದು. ನಮ್ಮ ಪಿತ್ತಕೋಶದಲ್ಲಿ ಕಲ್ಲಿದ್ದು ಅದರ ಗಾತ್ರ ತುಂಬಾ ಸಣ್ಣದಿದ್ದು, ಅಥವಾ ಅದರಿಂದ ಯಾವುದೇ ತುರ್ತು ಪರಿಸ್ಥಿತಿ, ಹೊಟ್ಟೆ ನೋವು, ವಾಂತಿ, ಈ ತರ ಏನೋ ಒಂದು ತುರ್ತು ಸಂದರ್ಭಗಳು ಏನು ಇಲ್ಲ ಅಂದರೆ ಅದನ್ನ ನಾವು ಶಮನಗೊಳಿಸಬಹುದು. ಆ ಕಲ್ಲನ್ನು ಕರಗಿಸುವಂತ ಪ್ರಯತ್ನ ಆಯುರ್ವೇದದಲ್ಲಿ ನಾವು ಮಾಡಬಹುದು. ಅದೇ ನಿಟ್ಟಿನಲ್ಲಿ ಇವಾಗ ಅದೇ ಕಲ್ಲು ಇವಾಗ ಪಿತ್ತಕೋಶದ ಒಂದು ನಾಳನ ಆವರಣೆ ಮಾಡಿಬಿಟ್ಟಿದೆ, ಅಥವಾ ಒಂದು ಹೊಟ್ಟೆ ನೋವು, ವಾಂತಿ, ಈ ತರ ಜ್ವರ, ಈ ತರ ಸಮಸ್ಯೆಗಳನ್ನು ತುರ್ತು ಪರಿಸ್ಥಿತಿ ಉದ್ಭವ ಆಗಿದೆ, ಅವಾಗ ಶಸ್ತ್ರಚಿಕಿತ್ಸೆ ಏನು ಮಾಡಬೇಕು, ಬೇರೆ ಏನು ಅವಕಾಶ ಇಲ್ಲ. ನೀವು ಅಲೋಪತಿನಲ್ಲೂ ಮೆಡಿಸಿನ್ ಅಲ್ಲಿ ಕೊಡಕ್ಕಾಗಲ್ಲ, ಆಯುರ್ವೇದ ಔಷಧಿಯಿಂದನೂ ಸರಿ ಮಾಡಕ್ಕಾಗಲ್ಲ, ಅವಾಗ ಶಸ್ತ್ರಚಿಕಿತ್ಸೆಯಿಂದನೇ ನಾವು ಸರಿಪಡಿಸಬೇಕಾಗಬಹುದು.
1: ಮತ್ತೆ ಬಹಳಷ್ಟು ನಾವು ಜನಗಳು ಮಾತಾಡೋದು ಏನಪ್ಪಾ ಅಂತ ಹೇಳಿದ್ರೆ, ಆಯುರ್ವೇದದಲ್ಲಿ ಯಾವಾಗ್ಲೂ ವಾತ, ಪಿತ್ತ, ಕಫ ಇವು ಮೂರಕ್ಕೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ, ಯಾತಕ್ಕೆ ಕೊಡಬೇಕು ಅಂತ?
0: ಆಯುರ್ವೇದದಲ್ಲಿ

0: ಮೆಡಿಸಿನಲ್ಲಿ ಕೊಡಕ್ಕಾಗಲ್ಲ, ಆಯುರ್ವೇದ ಔಷಧಿಯಿಂದನೂ ಸರಿ ಮಾಡಕ್ಕಾಗಲ್ಲ, ಅವಾಗ ಶಸ್ತ್ರಚಿಕಿತ್ಸೆಯಿಂದನೇ ನಾವು ಸರಿಪಡಿಸಬೇಕಾಗಬಹುದು.
1: ಮತ್ತೆ ಬಹಳಷ್ಟು ನಾವು ಜನಗಳು ಮಾತಾಡೋದು ಏನಪ್ಪಾ ಅಂತ ಹೇಳಿದ್ರೆ, ಆಯುರ್ವೇದದಲ್ಲಿ ಯಾವಾಗ್ಲೂ ವಾತ ಪಿತ್ತ ಕಫ ಇವು ಮೂರಕ್ಕೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ, ಯಾತಕ್ಕೆ ಕೊಡಬೇಕು ಅಂತ?
0: ಆಯುರ್ವೇದದಲ್ಲಿ ಮೂರು ಮೂಲಭೂತ ಅನಾಟಮಿ ಅಂತ ನಾವೇನು ಶಾರೀರದ ಒಂದು ವಿವೇಚನೆ ಏನಿದೆ ಅದನ್ನೇ ಮೂರು ವಿಂಗಡವಾಗಿ ನಾವು ಭೇದನೆ ಮಾಡಿದ್ದೀವಿ. ಒಂದು ದೋಷ, ಇನ್ನೊಂದು ನಮ್ಮ ಸತ್ವ, ನಮ್ಮ ಟಿಶ್ಯೂ, ನಮ್ಮ ಧಾತುಗಳು ಅಂತ ಕರಿತೀವಿ, ನಮ್ಮ ಶರೀರದ ಧಾತುಗಳು. ಇನ್ನೊಂದು ಮಲ, ಮೂತ್ರ, ಪುರೀಷ ಈ ತರದ್ದು. ಆದರೆ ದೋಷ ಅಂದ್ರೆ ವಾತ ಪಿತ್ತ ಕಫ. ಈ ವಾತ ಪಿತ್ತ ಕಫ ಅಂತ ಅಂದ್ರೆ ನಮ್ಮ ಶರೀರದ ಹಲವು ಬಗೆಗಳ ಕಾರ್ಯಕ್ರಮಗಳು, ನಮ್ಮ ಶರೀರದ ಕಾರ್ಯಗಳನ್ನು ನಡೆಸುವಂತ ಮೂರು ಅವಿಭಾಜ್ಯ ಅಂಗ, ನಮ್ಮ ಶರೀರದ ಅವಿಭಾಜ್ಯ ಅಂಗ. ನಮ್ಮ ಆಹಾರದಿಂದನೇ ಉತ್ಪತ್ತಿ ಆಗುವಂತದ್ದು, ನಮ್ಮ ಶರೀರದ ಪ್ರಕೃತಿಯಲ್ಲಿ ಇರುವಂತದ್ದು. ಆಹಾರದಿಂದ ಹೆಚ್ಚಾಗಬಹುದು, ಏರಿಳಿತಗಳಾಗುವಂತದ್ದು. ಪ್ರಕೃತಿಯ ಒಂದು ಏರಿಳಿತದಿಂದ ನಮ್ಮ ಶರೀರದಲ್ಲಿ ಏರಿಳಿತ ಆಗುವಾಗ ಈ ವಾತ ಪಿತ್ತ ಕಫಗಳು ಏರಿಳಿತ ಆಗುತ್ತೆ. ಇದೇ ವಾತ ಪಿತ್ತ ಕಫ ಸಮವಾಗಿದ್ದಾಗ ನಮ್ಮ ಶರೀರ ಸ್ವಾಸ್ಥ್ಯವಾಗಿರುತ್ತದೆ. ಇದೇ ವಾತ ಪಿತ್ತ ಕಫ ಶರೀರದಲ್ಲಿ ಏರಿಳಿತ ಆದಾಗ ಹಲವಾರು ವ್ಯಾಧಿಗಳು ಉಂಟಾಗುತ್ತದೆ. ಈ ವಾತ ಪಿತ್ತ ಕಫ ಸಾಮಾನ್ಯ ಜನರಿಗೆ ನಾವು ಅರ್ಥ ಮಾಡಿಸಬೇಕು ಅಂದ್ರೆ, ಇವಾಗ ವಾತ ನಮ್ಮ ಶರೀರದ ಚಲನಗಳು, ನಮ್ಮ ಶರೀರದಲ್ಲಿ ರಕ್ತದ ಒಂದು ಸಂಚಾರಣೆಗಳು, ಮತ್ತೆ ಮೆದುಳಿನ ಪ್ರಕ್ರಿಯೆಗಳು, ಹಾರ್ಮೋನಲ್ ಪ್ರಕ್ರಿಯೆಗಳು, ಇದನ್ನೆಲ್ಲ ನಾವು ವಾತದಿಂದ ಅರ್ಥ ಮಾಡಿಕೊಳ್ಬಹುದು. ಅದೇ ರೀತಿ ಪಿತ್ತ, ಪಿತ್ತ ಅಂದ್ರೆ ಜೀರ್ಣಾಂಗದ ಪ್ರಕ್ರಿಯೆಗಳು. ಆಮೇಲೆ ನಮ್ಮ ಶರೀರದಲ್ಲಿ ಪ್ರತಿಯೊಂದು ಇವಾಗ ನಾವು ತಗೊಳ್ಳುವಂತ ಕಾರ್ಬೋಹೈಡ್ರೇಟು, ಪ್ರೋಟೀನು, ಬೇರೆ ಬೇರೆ ಆಹಾರಗಳನ್ನು ಜೀರ್ಣ ಮಾಡಿ ಕಣಕಣಗಳಲ್ಲಿ ಹೋಗಿ ಅದು ಜೀರ್ಣ ಆಗ್ಬೇಕು, ಮತ್ತೆ ಅದರಲ್ಲಿ ಆ ಒಂದು ಕ್ರಿಯೆಗಳಲ್ಲಿ ಅದು ಉಪಯೋಗ ಆಗಬೇಕು. ಈ ಎಲ್ಲಾ ಉಪಯುಕ್ತಗಳಿಗೆ ಬೇಕಾಗಿರುವಂತದ್ದು ಪಿತ್ತ. ಅದೇ ರೀತಿ ಕಫ ಅಂದ್ರೆ ನಮ್ಮ ಶರೀರದ ಸ್ವಾಸ್ಥ್ಯವನ್ನು, ನಮ್ಮ ಶರೀರದ ಓಜಸ್ಸನ್ನು, ನಮ್ಮ ಶರೀರದ ಬೆಳವಣಿಗೆಗಳನ್ನು ನೋಡಿಕೊಳ್ಳುವಂತ ಒಂದು ಅಂಶ. ನಾವು ಪ್ರೋಟೀನ್ ಅಂತ ಹೇಳ್ಬೋದು, ಅಥವಾ ಬೇರೆ ಬೇರೆ ಅಂಶಗಳು ನಮ್ಮ ಶರೀರದಲ್ಲಿ ಏನಿರುತ್ತೆ, ಸ್ನೇಹ ಅಂಶಗಳು, ಆ ತರದೆಲ್ಲಾನು ಕೂಡ ನಾವು ಕಫ ಅಂತ ಕರಿತೀವಿ.
1: ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಅಜ್ಜ ಇರಬಹುದು, ಅಜ್ಜಿ ಇರಬಹುದು, ಅವರೆಲ್ಲ ಎಣ್ಣೆ ಸ್ನಾನಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಈ ಒಂದು ಸಂಸ್ಕೃತಿ ಬಹಳ ಕಡಿಮೆ ಆಗ್ತಾ ಇದೆ. ಈ ಅಭ್ಯಂಗ ಅಥವಾ ಎಣ್ಣೆ ಸ್ನಾನ ಅಂತ ನಾವೇನು ಕರಿತೀವಿ, ಇದು ನಮ್ಮ ದೇಹಕ್ಕೆ ಎಷ್ಟು ಮಟ್ಟಿಗೆ ಚೇತೋಹಾರಿ ಅಥವಾ ಅವಶ್ಯಕ ಹೇಳ್ಬೋದಾ?
0: ನಿಮ್ಗೆ ನೆನಪಿದ್ರೆ ಕಾರ್ತೀಕ ಮಾಸದಲ್ಲಿ ದೀಪಾವಳಿ ಟೈಮಲ್ಲಿ ನಾವು ಎಣ್ಣೆ ಸ್ನಾನ ಮಾಡ್ತೀವಿ ಅಂತ ಹೇಳ್ತೀವಿ. ಅದರ ಒಂದು ಮೂಲ ಸಿದ್ಧಾಂತ ಏನು ಅಂದ್ರೆ, ದೀಪಾವಳಿ ಇಂದ ಮುಂದಕ್ಕೆ ಚಳಿಗಾಲ ಶುರುವಾಗತ್ತೆ ಅಂತ. ಈ ಚಳಿಗಾಲ ಬಂದಾಗ ಹೊರಗಡೆಯ ವಾತಾವರಣದಲ್ಲಿ ರೂಕ್ಷತೆ, ವಾಯುವಿಂದ ರೂಕ್ಷತೆ, ಶೀತಗಾಳಿ, ಸ್ನಿಗ್ಧಾಂಶತೆ ಕಮ್ಮಿ ಇರುತ್ತೆ. ರೂಕ್ಷತೆ ಜಾಸ್ತಿ ಆಗೋದ್ರಿಂದ, ಡ್ರೈನೆಸ್ ಜಾಸ್ತಿ ಆಗೋದ್ರಿಂದ ನಮ್ಮ ಶರೀರದ ತ್ವಚೆ ಕೂಡ ಡ್ರೈ ಆಗತ್ತೆ, ಒಡೆಯುತ್ತೆ, ಈ ತರದೆಲ್ಲ ಸಮಸ್ಯೆಗಳು ಕಂಡು ಬರುತ್ತೆ. ಇದನ್ನ ನಾವು ಏನ್ ಮಾಡ್ಬೇಕು, ದೀಪಾವಳಿಯಿಂದ ಶುರು ಮಾಡಿ ಮುಂದಿನ ಮೂರ್ನಾಲ್ಕು ತಿಂಗಳು ಕೂಡ ನಾವು ಎಣ್ಣೆ ಸ್ನಾನ ಮಾಡ್ಬೇಕು ಅನ್ನೋದು ಪದ್ಧತಿ. ನಾವೇನ್ ಮಾಡ್ತೀವಿ, ದೀಪಾವಳಿ ದಿನ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಶಾಸ್ತ್ರ ಮಾಡಿ ಮುಗಿಸ್ಬಿಡ್ತೀವಿ. ಆದ್ರೆ ಇದರ ಮೂಲ ಸಿದ್ಧಾಂತ ಅಭ್ಯಂಗ ಸ್ನಾನ ಅಂತ, ಈ ಆಯುರ್ವೇದದಲ್ಲಿ ಹೇಳಿರುವಂತ ಒಂದು ಪದ್ಧತಿ. ನಾವು ದಿನನಿತ್ಯವಾಗಿ ಅಭ್ಯಂಗ, ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ, ಈ ತರ ಮನೆಯಲ್ಲಿ ಯಾವ ಎಣ್ಣೆ ನಾವು ಯೂಸ್ ಮಾಡ್ತಿದೀವಿ, ಉಪಯೋಗ ಮಾಡ್ತಿದೀವಿ, ಆ ಎಣ್ಣೆಗಳನ್ನ ತಗೊಂಡು ನಾವು ಅಭ್ಯಂಜನ ಅಂದ್ರೆ ಎಣ್ಣೆ ಇಡೀ ಶರೀರಕ್ಕೆ ಹಚ್ಚಿ, ವಿಶೇಷವಾಗಿ ನೆತ್ತಿಗೆ, ಕಿವಿಗೆ, ಪಾದಕ್ಕೆ, ಈ ಮೂರು ಸ್ಥಾನಗಳಿಗೆ ವಿಶೇಷವಾಗಿ ನಾವು ಎಣ್ಣೆನ ಹಚ್ಚಿ ಆಮೇಲೆ ಸ್ನಾನ ಮಾಡಲ್ಪಟ್ಟದ್ದು ಈ ಒಂದು ಪದ್ಧತಿ. ಇದರಿಂದ ನಮ್ಮ ಶರೀರದ ರೂಕ್ಷತೆ ಕಮ್ಮಿ ಆಗುತ್ತೆ, ಡ್ರೈನೆಸ್ ಕಮ್ಮಿ ಆಗುತ್ತೆ, ಒಡೆದಿರೋದು ಇದೆಲ್ಲ ಕಮ್ಮಿ ಆಗುತ್ತೆ. ಆಮೇಲೆ ವಿಟಮಿನ್ ಡಿ ಅಂತ ಏನಿದೆ, ನಮ್ಮ ಶರೀರದಲ್ಲಿ ಸ್ಕಿನ್ ತ್ವಚೆಯ ಕೆಳಭಾಗದಲ್ಲಿ ಉತ್ಪತ್ತಿ ಆಗುವಂತ ಒಂದು ಅಂಶ, ಅದಕ್ಕೆ ಎಣ್ಣೆ ಅಂಶ ಇದ್ದರೆ ತುಂಬಾ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ, ಸೂರ್ಯನ ಬೆಳಕಿನ ಸಹಾಯದಿಂದ ಉತ್ಪತ್ತಿ ಆಗುವಂತ ಅಂಶ. ಆದ್ರೆ ಇವಾಗ ನೋಡಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗಳು 10ರಲ್ಲಿ ಒಂದು 3-4 ಜನಕ್ಕೆ ವಿಟಮಿನ್ ಡಿ ಕೊರತೆ ಇರುತ್ತೆ ನಮ್ಮ ಭಾರತದಲ್ಲಿ. ಇದು ಯಾಕೆ ಆಗ್ತಿದೆ ಅಂದ್ರೆ, ನಮ್ಮ ಶರೀರದಲ್ಲಿ ಎಣ್ಣೆ ಅಂಶ ಕಮ್ಮಿ ಆಗ್ತಿರೋದ್ರಿಂದ, ಸ್ನೇಹ ಅಂಶ ಕಮ್ಮಿ ಆಗ್ತಿರೋದ್ರಿಂದ, ಮತ್ತೆ ಸೂರ್ಯನ ಒಂದು ಎಕ್ಸ್ಪೋಜರ್ ಏನಿದೆ ಅದು ಕಮ್ಮಿ ಆಗ್ತಿರೋದ್ರಿಂದ, ಈ ತರ ಅಭ್ಯಂಗ ಸ್ನಾನದಿಂದ ನಮಗೆ ಈ ತರ ಒಂದು ಸಮಸ್ಯೆಗಳಿಗೆ ನಾವು ಪರಿಹಾರ ಮಾಡ್ಕೋಬಹುದು. ಇದು ತುಂಬಾ ಒಂದು ದಿನನಿತ್ಯವಾಗಿ ಬಳಸುವಂತ ಒಂದು ಪರಿಹಾರ. ನಮಗೆ ಔಷಧಿ ಬೇಕಾಗಿಲ್ಲ, ಮನೆ ಮದ್ದು, ಇಂಗ್ಲಿಷ್ ಮೆಡಿಸನ್ ಏನು ಬೇಕಾಗದೆ, ಬರೀ ಈ ತರ ಒಂದು ಸಣ್ಣ ಪುಟ್ಟ ಪದ್ಧತಿಗಳಿಂದ ನಾವು ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡ್ಕೋಬಹುದು.
1: ಡಾಕ್ಟರ್, ಇವತ್ತು ಏನಾಗ್ಬಿಟ್ಟಿದೆ, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ಬಿಟ್ಟಿದೆ, ಯಾರಿಗೂ ಕೂಡ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳುವಂತ ಒಂದು ಪರಿಪಾಠ ಶುರುವಾಗ್ಬಿಟ್ಟಿದೆ. ತಾವ್ ಹೇಳ್ತೀರಿ ಪ್ರತಿನಿತ್ಯ ಅಭ್ಯಂಗ ಮಾಡಿದ್ರೆ ಒಳ್ಳೇದು ಅಂತ, ಇದು ಪರ್ಯಾಯ ಏನಾದ್ರೂ ಇದೆಯಾ ವ್ಯವಸ್ಥೆ?
0: ಈ ಸ್ನಾನಕ್ಕಿಂತ 2 ನಿಮಿಷ ಮೊದಲು ಎಣ್ಣೆ ಹಚ್ಚಿ ಸ್ನಾನ ಮಾಡುವಂತದಷ್ಟೇ. ಅದು ಆಗಿಲ್ಲ ಅಂದ್ರೆ ವಾರಕ್ಕೆ 2-3 ದಿನ, ಇಲ್ಲ ವಾರದಲ್ಲಿ 2 ದಿನ, ವೀಕೆಂಡ್ ಏನಿದೆ ಆ ಟೈಮಲ್ಲಾದ್ರೂ ನಾವು ಎಣ್ಣೆ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು. ಅದನ್ನು ಮಾಡಕ್ಕಾಗಿಲ್ಲ ಅಂದ್ರೆ ತಲೆ, ನೆತ್ತಿಗೆ, ಕಿವಿಗೆ, ಪಾದಕ್ಕೆ ಎಣ್ಣೆ ಹಚ್ಚಿ ನಾವು ದೈನಂದಿನವಾಗಿ ನಮ್ಮ ಇದು ಮೂರು ಕೂಡ ತುಂಬಾ ಉಷ್ಣಾಂಶ ಇರುವಂತಹ ಸ್ಥಾನಗಳು, ಮತ್ತೆ ವಾತನ ಚಲನೆಯನ್ನ ಕೇಂದ್ರೀಕರಣ ಮಾಡುವಂತಹ ಸ್ಥಾನಗಳು, ಈ ಮೂರನ್ನ ನಾವು ಸರಿಯಾಗಿ ನಾವು ಸ್ನಿಗ್ಧತೆಯನ್ನ ನಾವು ಸಮಬಲನ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನಮ್ಮ ಸ್ವಾಸ್ಥ್ಯ ಸಮವಾಗಿರುತ್ತದೆ.
1: ನೆತ್ತಿ, ಕಿವಿ, ಮತ್ತೆ ಪಾದ. ಇವು ಮೂರು ಕಡೆ ಅಟ್ಲೀಸ್ಟ್ ಗಮನ
0: ವಿಶೇಷವಾಗಿ ನಾವು ಎಣ್ಣೆ ಹಚ್ಚ

0: ಅಂತ.
1: ಓಕೆ ಆಯ್ತು ಡಾಕ್ಟ್ರೆ, ನಾವೀಗ ಈ ಸಂದರ್ಶನವನ್ನ ಮುಗಿಸೋ ಹಂತಕ್ಕೆ ಬಂದಿದ್ದೀವಿ. ನಮ್ಮ ಈ ಕೇಳುಗರಿಗೆ, ಒಬ್ಬ ಆಯುರ್ವೇದ ತಜ್ಞರಾಗಿ ತಾವು ನಮ್ಮ ಆರೋಗ್ಯವನ್ನ ಸುಸ್ಥಿತಿನಲ್ಲಿ ಇಟ್ಕೊಳ್ಬೇಕು, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಬೇಕು, ರೋಗಗಳಿಂದ ಮುಕ್ತವಾಗಿರ್ಬೇಕು ಅಂತ ಹೇಳಿದ್ರೆ ಏನ್ ಕಿವಿ ಮತನ್ ಹೇಳಿಕ್ ಬಯಸ್ತೀರಿ?
0: ಎರಡೇ ಎರಡು ಅಂಶ, ನಮ್ಮ ದಿನನಿತ್ಯ ಚಟುವಟಿಕೆಗಳು, ನಮ್ಮ ಆಹಾರ ಪದ್ಧತಿ. ಈ ಎರಡು ನಿಟ್ಟಿನಲ್ಲಿ ನಾನು ದಿನನಿತ್ಯ ಏನ್ ಮಾಡಬಹುದು ಚಟುವಟಿಕೆಗಳಲ್ಲಿ ನಾವು ಅಂದ್ರೆ, ನಾನು ಇವಾಗ ಹೇಳಿದಂಗೆ ಎಣ್ಣೆ ಸ್ನಾನ. ಅರ್ಧ ಗಂಟೆ ಎಣ್ಣೆ ಜಾಸ್ತಿ ಮಸಾಜ್ ಮಾಡ್ಕೋಬೇಕು ಅಂತ ಇಲ್ಲ, ಎಣ್ಣೆ ಸುಮ್ಮನೆ ಹಚ್ಚಿ ಸ್ನಾನ ಮಾಡಿದ್ರು ಸಾಕು. ಇದಕ್ಕೆ ಕೇವಲ 2-3 ನಿಮಿಷ ಸಾಕಾಗ್ಬಹುದು, ಮೊದಲನೇ ಅಂಶ. ಎರಡನೇ ಅಂಶ, ಬ್ರಾಹ್ಮಿ ಮುಹೂರ್ತ ಅಂತ ಇದೆ, ಅಂದ್ರೆ ಸೂರ್ಯ ಹುಟ್ಟಕ್ಕಿಂತ ಒಂದು ಮುಹೂರ್ತ 45 ನಿಮಿಷದ ಮೊದಲು, ಅಟ್ಲೀಸ್ಟ್ ಸೂರ್ಯ ಹುಟ್ಟಕ್ಕಿಂತ ಮೊದಲು ನಾವು ಎದ್ದಿರಬೇಕು ಅನ್ನೋ ಒಂದು ಒಂದು ಸಿದ್ಧಾಂತ. ಇದು ಅತ್ಯಂತ ಉತ್ಕೃಷ್ಟವಾದ ಸಮಯ, ನಮ್ಮ ಇಮ್ಯುನಿಟಿ ಜಾಸ್ತಿ ಆಗೋದಕ್ಕೋಸ್ಕರ, ಮತ್ತೆ ನಮ್ಮ ಬುದ್ಧಿಯ ಚಟುವಟಿಕೆ ತುಂಬಾ ಉತ್ಕೃಷ್ಟವಾಗಿರುವ ಒಂದು ಸಮಯ. ನಾವು ಅದಕ್ಕೋಸ್ಕರ ಸಣ್ಣ ಮಕ್ಕಳಿಗೆ ಹೇಳ್ತೀವಿ, ಬೆಳಿಗ್ಗೆ ಬೇಗ ಎದ್ಬೋದು, ಬೇಗ ಎದ್ಬೋದು ಅಂತ, ಇದೇ ಕಾರಣಕ್ಕೋಸ್ಕರ ಹೇಳುವಂಥದ್ದು. ಮೂರನೇದು ವ್ಯಾಯಾಮ, ನಮ್ಮ ಯೋಗ ಹಾಗೂ ವ್ಯಾಯಾಮಗಳಿಂದ ನಮ್ಮ ಶರೀರದ ಸ್ವಾಸ್ಥ್ಯನ ನಾವು ಕೇಂದ್ರೀಕರಿಸಬಹುದು. ಆಮೇಲೆ ಆಹಾರದ ನನ್ನ ಪದ್ಧತಿ ನಾನು ಏನ್ ಹೇಳಿದೆ, ಅದರಲ್ಲಿ ಒಂದು ಪ್ರಮುಖ ಅಂಶ ಅಂದರೆ, ನಾವು ಆಹಾರ ಕಾಲಗಳು ಇವಾಗ ನಮ್ದು 4-5 ಆಗೋಗಿದೆ. ಪ್ರತಿ 2 ಗಂಟೆಗೆ ನಾವು ಊಟ ಮಾಡೋ ತರ ಸಂದರ್ಭ ಬಂದಿದೆ. ಹೊಟ್ಟೆ ಖಾಲಿ ಆದ ಕೂಡಲೇ ಹೊಟ್ಟೆಗೆ ಏನೋ ಹಾಕೋಬೇಕು ಅಂತ ಒಂದು ಪರಿಸ್ಥಿತಿ. ನಮ್ಮನೆಯಲ್ಲಿ ಕೂಡ ಹೇಳ್ತಾರೆ, ಹೊಟ್ಟೆ ಖಾಲಿ ಆದ ಕೂಡಲೇ ತಿನ್ಬೇಕಲ್ಲ ಏನಾರು ಅಂತ. ಹೊಟ್ಟೆ ಖಾಲಿ ಇರಬೇಕು, ನಮ್ಮ ಶರೀರಕ್ಕೆ ಶಕ್ತಿ ಇರಬೇಕು. ಯಾವಾಗ ಶರೀರದ ಶಕ್ತಿ ಕಮ್ಮಿ ಆಗುತ್ತೆ ಆವಾಗ ಆಹಾರ ಬಳಸಬೇಕಾಗತ್ತೆ. ಹಾಗಂತ ಹಸಿವಾದ ಕೂಡಲೇ ತಿನ್ಬೇಕು ಅನ್ನೋ ಒಂದು ಸಿಸ್ಟಮ್ ಆಯುರ್ವೇದದಲ್ಲಿ ಆಗ್ಲಿ, ನಮ್ಮ ಪುರಾತನ ಭಾರತೀಯ ಸಂಪ್ರದಾಯದಲ್ಲಿ ಕೂಡ ಇಲ್ಲ. ಆ ಭಾರತದ ಪದ್ಧತಿಯಲ್ಲಿ ಆಯುರ್ವೇದದಲ್ಲಿ 2 ಆಹಾರ ಕಾಲ ಇದ್ದಿದ್ದು, ಬೆಳಗ್ಗೆ 10-11 ಸಮಯ, ರಾತ್ರಿ ಸಂಜೆ 7-7.5 ಸಮಯ. ನಾವಿವಾಗ ರಾತ್ರಿ 10 ಗಂಟೆಗೆ ಊಟ ಮಾಡ್ತೀವಿ, ಸಂಜೆ 5-6 ಗಂಟೆಗೆ ಊಟ ಮಾಡ್ತೀವಿ, 4 ಗಂಟೆಗೆ ಏನಾದ್ರು ಸ್ನಾಕ್ಸ್ ತಗೋತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ಬೆಳಗ್ಗೆ ಒಂದ್ಸಲ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಈ ತರ ನಮ್ಮ ಆಹಾರ ಕಾಲಗಳು 5-6 ಆಗೋಗಿದೆ. ಈ ತರ ಇದರದಿಂದನೇ ನಾವು ಎಷ್ಟು ಎನರ್ಜಿ ತಗೋತೀವೋ ಅಷ್ಟೇ ಎನರ್ಜಿ ಖರ್ಚು ಮಾಡ್ಬೇಕಲ್ಲ. ಇವಾಗ ನಮ್ಮ ಕೆಲಸ ಅಂದ್ರೆ ರೈತರು ಮತ್ತೆ ಬೇರೆ ಯೋಧರು ಆ ತರದೆಲ್ಲ ಸುಮಾರು ಜನಗಳು ಬಿಟ್ರೆ ಬೇರೆ ಎಲ್ಲರೂ ಕೂಡ ಕೂತು ಕೆಲಸ ಮಾಡುವಂತದೇ ಜಾಸ್ತಿ. ಇಂಜಿನಿಯರ್ಗಳು, ನಮ್ಮ ನಾವು ಡಾಕ್ಟರ್ಗಳು, ಬೇರೆ ಎಷ್ಟೊಂದು ಜನ ಕೂತು ಕೆಲಸ ಮಾಡೋ ಜಾಸ್ತಿ. ನಮ್ಮ ಎನರ್ಜಿ ನಾವು ಹೊರಗಡೆ ಹಾಕ್ತಿಲ್ಲ, ಅದನ್ನ ನಾವು ತಗೋತಾನೆ ಇದೀವಿ. ಈ ತರ ಇದ್ದಾಗ ನಮ್ಮಲ್ಲಿ ಸ್ಥೌಲ್ಯ, ಮಧುಮೇಹ, ಹೃದಯದ ಸಮಸ್ಯೆಗಳು, ಈ ತರ ಬೇರೆ ಬೇರೆ ವ್ಯಾಧಿಗಳು ಉಂಟಾಗುತ್ತದೆ. ಇದರಲ್ಲಿ ಮೂಲಭೂತ ಕಾರಣನೇ ನಮ್ಮ ಆಹಾರ ಪದ್ಧತಿ.
1: ಸೊ ಇವಿಷ್ಟು ಅಂಶಗಳನ್ನ ಗಮನದಲ್ಲಿ ನಾವು ಇಟ್ಕೊಂಡ್ರೆ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಬಹುದು ಅಂತ.
0: ಖಂಡಿತ.
1: ಆಯ್ತು ಡಾಕ್ಟರ್ ಸುಕೃತ್ ಅವರೇ, ಇಷ್ಟೊತ್ತು ತಾವು ನಮ್ಮ ಸ್ಟುಡಿಯೋಗೆ ಬಂದು ಅಂತಾರಾಷ್ಟ್ರೀಯ ಆಯುರ್ವೇದ ದಿನದ ಸಂದರ್ಭದಲ್ಲಿ ಬಹಳಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ಹಾಗಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಅಂತಾರಾಷ್ಟ್ರೀಯ ಆಯುರ್ವೇದ ದಿನ ಸೆಪ್ಟೆಂಬರ್ 23 ಈ ಕುರಿತು ಕೊಪ್ಪದ ಆಯುರ್ವೇದ ತಜ್ಞರಾದ ಡಾಕ್ಟರ್ ಸುಕೃತ್ ಜಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಂಕೆ ಶಿವಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಶ್ರೀ ಅಶ್ವಥ್ ಅವರ ಕಂಠದಲ್ಲಿ ಇದೀಗ ಸಂತ ಶಿಶುನಾಳ ಶರೀಫರ ಒಂದು ತತ್ವಪದ.

0: ಭಾವಗೀತೆಯನ್ನ ಕೇಳಿದ್ರಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಇಂದಿನ ಈ ಸಂಚಿಕೆಯಲ್ಲಿ ಕೇಳೋಣ. ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಈ ಕುರಿತಂತೆ ಹಾಸನ ಜಿಲ್ಲೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿಎನ್ ಪ್ರಭಾಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
2: ಆತ್ಮೀಯ ಕೇಳುಗರೆ ನಮಸ್ಕಾರ. ನಾವು ಇವತ್ತು ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಈ ಒಂದು ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ. ಕೃಷಿಕರಿಗಾಗಿ ನಮ್ಮ ಕೇಂದ್ರ ಸರ್ಕಾರ ಇಡೀ ರಾಜ್ಯದಾದ್ಯಂತ ಜಾರಿಯನ್ನ ಮಾಡಿರತಕ್ಕಂತಹ ಒಂದು ಬಹು ಮುಖ್ಯವಾದಂತಹ ಒಂದು ಯೋಜನೆ ಇದಾಗಿದೆ. ಈ ಒಂದು ವಿಚಾರದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ.
3: ನಮಸ್ಕಾರ
2: ಸರ್. ಏನ್ ಸರ್ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ?
3: ಸರ್ ತಮಗೆ ಎಲ್ಲ ಗೊತ್ತಿರತಕ್ಕಂಥದ್ದೇ ಇದೆ ಸರ್. ಏನಾಗಿದೆ, ಇತ್ತೀಚಿನ ದಿನಗಳಲ್ಲಿ ಯುವಕರು ಕೃಷಿಯಿಂದ ಬಹಳಷ್ಟು ಹಿಮ್ಮುಖರಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಪ್ರಮುಖವಾದ ಕಾರಣ ಏನಪ್ಪಾ ಅಂತಂದ್ರೆ ಕೃಷಿ ಲಾಭದಾಯಕ ಆಗ್ತಾ ಇಲ್ಲ ಅಂತೇಳಿ. ಪ್ರಮುಖವಾಗಿ ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಾ ಇರತಕ್ಕಂಥದ್ದು, ಕೂಲಿ ಆಳುಗಳ ವೆಚ್ಚ ಹೆಚ್ಚಾಗ್ತಾ ಇರತಕ್ಕಂಥದ್ದು, ಮತ್ತು ಉತ್ಪಾದನೆಯನ್ನು ಕೂಡ ಕೆಲವು ಕಾರಣಗಳಿಂದ ಈ ಬೆಳೆಯಲ್ಲಿ ರೋಗ ಬಾಧೆಗಳು ಮತ್ತೆ ಪ್ರಕೃತಿಯಲ್ಲಾದಂತಹ ವೈಪರೀತ್ಯಗಳಿಂದಾಗಿ ಬೆಳೆಯ ಇಳುವರಿಯಲ್ಲೂ ಕೂಡ ಕಡಿಮೆ ಆಗ್ತಾ ಇರೋದು, ಒಟ್ಟಾರೆ ಕೃಷಿ ಲಾಭದಾಯಕ ಆಗ್ತಾ ಇಲ್ಲ ಅನ್ನೋ ಕಾರಣದಿಂದ ಯುವಕರು ಕೃಷಿಯಿಂದ ಹಿಮ್ಮಕ್ಕರಾಗ್ತಾ ಇದ್ದಾರೆ ಒಂದು ಕಾರಣ. ಇನ್ನೊಂದು, ದೇಶದಲ್ಲಿ 65-80% ರೈತರು ಸಣ್ಣ ಮತ್ತು ಸಣ್ಣ ರೈತರೇ ಇದ್ದಾರೆ. ಅವರಿಗೆ ಸಕಾಲದಲ್ಲಿ ಕೃಷಿ ಪರಿಕರಗಳನ್ನು ಕೊಳ್ಳಿಕ್ಕೆ ಸರಿಯಾದ ರೀತಿಯ ಬಂಡವಾಳಗಳು ಸಿಗ್ತಾ ಇಲ್ಲ. ಇದರಿಂದ ಏನಾಗುತ್ತೆ, ಸಕಾಲದಲ್ಲಿ ಕೃಷಿನ ನಾವು ಮಾಡದ ಹೋದರೆ ಏನಾಗುತ್ತೆ, ನಾವು ಕೃಷಿನ ಸರಿಯಾದ ರೀತಿಯಲ್ಲಿ ಮಾಡಿದಂಗಾಗಲ್ಲ ಮತ್ತು ಒಳ್ಳೆ ಇಳುವರಿಯನ್ನು ಪಡಲಿಕ್ಕಾಗಲ್ಲ. ಇದನ್ನ ಏನಾರ ಮಾಡಿ ಸರಿದೂಗಿಸ್ಬೇಕು, ನಮ್ಮ ರೈತರಿಗೆ ಸಕಾಲದಲ್ಲಿ ಕೃಷಿಯನ್ನು ಹಮ್ಕೋಬೇಕು ಅನ್ನೋ ಕಾರಣಕ್ಕೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತೇಳಿ ಒಂದು ಕೇಂದ್ರ ಪುರಸ್ಕೃತ ಯೋಜನೆಯನ್ನು ಕೇಂದ್ರ ಸರ್ಕಾರ 2018 ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿತು. ಇದು ನಮ್ಮ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಂತೆ 2019 ಈ ಒಂದು ಕಾರ್ಯಕ್ರಮ ಅನುಷ್ಠಾನಕ್ಕೆ ಜಾರಿ ಬಂದಕ್ಕಂಥದ್ದಾಗಿದೆ.
2: ಸರ್ ಇದು ಯಾರಿಗೆಲ್ಲ ಅನ್ವಯಿಸುತ್ತೆ ಮತ್ತೆ ಈ ಒಂದು ಫಲಾನುಭವಿಗಳಾಗಬೇಕು ಅಂತ ಹೇಳಿದ್ರೆ ಯೋಜನೆಗೆ ಅವ್ರಿಗೆ ಏನು ಅರ್ಹತೆಗಳಿರಬೇಕಾಗುತ್ತೆ?
3: ಈ ಒಂದು ಕಾರ್ಯಕ್ರಮ 2019 ಏನು ಬಂದ ನಂತರ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಂದ್ರೆ ರೈತರಾಗಿರ್ಲೇಬೇಕು. ಮನೆಯಲ್ಲಿರ್ತಕ್ಕಂಥ ಒಂದು ಕುಟುಂಬಕ್ಕೆ ಈ ಒಂದು ಯೋಜನೆ ಒಬ್ಬರಿಗೆ ಸಿಗ್ತಕ್ಕಂಥದ್ದಾಗುತ್ತೆ. ಒಂದು ಕುಟುಂಬ ಅಂತ ಕನ್ಸಿಡರೇಷನ್ ಮಾಡ್ಕೊಂಡು ಕುಟುಂಬಕ್ಕೆ ಒಟ್ಟಾರೆ 6,000 ಹಣ ಕೊಡ್ತಕ್ಕಂಥದ್ದು ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಇದರಲ್ಲಿ ಏನಾಗುತ್ತೆ ಅಂದರೆ, ಒಂದು ಕುಟುಂಬ ಅಂತಂದರೆ ಗಂಡ ಹೆಂಡತಿ ಮತ್ತು ಅಪ್ರಾಪ್ತ ಮಕ್ಕಳು ಅಂದ್ಕೊಂಡ್ರೆ ಒಂದು ಕುಟುಂಬ ಅಂತಕ್ಕಂಥದ್ದು ಕರೀತಾರೆ.

0: ಮತ್ತು ಅದ್ರ ಜೊತೆಗೆ ಇನ್ನು ಯಾರು ಇದ್ದರೂ ಕೂಡ ಅದು ಒಂದು ಕುಟುಂಬ ಆಗುತ್ತೆ. ಗಂಡನೇ ಬೇರೆ, ಹೆಂಡತಿನೇ ಬೇರೆ, ಮಕ್ಕಳೇ ಬೇರೆ ಅಂತಕ್ಕಂಥ ಅಪ್ರಾಪ್ತ ಮಕ್ಕಳಾಗಿದ್ದರೆ ಬೇರೆ ಬೇರೆ ಅರ್ಜಿ ಹಾಕ್ಲಿಕ್ಕೆ ಬರೋದಿಲ್ಲ. ಅವರಷ್ಟು ಸೇರಿಕೊಂಡು ಯಾರ ಹೆಸರಿಗೆ ಭೂಮಿ ಒಡೆತನ ರಿಜಿಸ್ಟರ್ ಆಗಿರುತ್ತೋ ಅವರು ಗಂಡನ ಹೆಸರಿಗಿದ್ದರೆ ಗಂಡ ಆಗ್ಬೋದು, ಹೆಂಡತಿ ಹೆಸರಿಗಿದ್ದರೆ ಹೆಂಡತಿಯವರು ಅರ್ಜಿ ಹಾಕಿ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯತೆ ಇದೆ.
1: ಎಷ್ಟು ಸಹಾಯಧನ ದೊರಕುತ್ತೆ
0: ಇದರಲ್ಲಿ? ಒಟ್ಟಾರೆ 4 ತಿಂಗಳಿಗೆ ಒಮ್ಮೆ ಅಂತೆ 2,000 ರೂಪಾಯಿ ಪ್ರತಿ ಒಂದು ಕಂತಿನಲ್ಲಿ ಹಣ ಕೊಡ್ತಕ್ಕಂಥದ್ದಾಗತ್ತೆ. ಅದನ್ನು ಕೂಡ ಅವರು ಸರಿಯಾದ ರೀತಿಯಲ್ಲಿ, ಅಂದರೆ ಯಾವ ಸಂದರ್ಭದಲ್ಲಿ ಈ ಹಣವನ್ನು ಹಾಕಿದರೆ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡೆ 4 ತಿಂಗಳಿಗೊಮ್ಮೆ ಹಂಗಾಮು ಪೂರ್ವದಲ್ಲಿ ರೈತರಿಗೆ ಏನು ಕೃಷಿ ಪರಿಕರಗಳನ್ನು ಕೊಡಲಿಕ್ಕೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಅಂತೆ, ಒಟ್ಟಾರೆ 6,000 ರೂಪಾಯಿಯನ್ನು ಒಂದು ವರ್ಷದಲ್ಲಿ ಒಂದು ಕುಟುಂಬಕ್ಕೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮುಖಾಂತರ ರೈತರಿಗೆ ನೇರವಾಗಿ DBT ಮುಖಾಂತರ ಹಣ ತಲುಪಿಸ್ತಕ್ಕಂಥ ವ್ಯವಸ್ಥೆ ಇದೆ. ಯಾವುದೇ ರೀತಿಯ ಕ್ಯಾಶ್ ಇಲ್ಲ, ಮತ್ತು ಚೆಕ್ ರೂಪದಲ್ಲಿ ಕೊಡ್ತಕ್ಕಂಥದ್ದಿಲ್ಲ, ಎಲ್ಲಿ ಕೂಡ ಲೋಪದೋಷ ಆಗ್ತಕ್ಕಂಥದ್ದಾಗೋದಿಲ್ಲ. ಅರ್ಜಿ ಹಾಕ್ತಕ್ಕಂಥದ್ದನ್ನ ಹಾಕಿದರೆ ನೇರವಾಗಿ ಅವರ ಅಕೌಂಟಿಗೆ ಹಣ ಬರ್ತಕ್ಕಂಥದ್ದು ಆಗುತ್ತೆ.
1: ಭೂಮಿಯ ಒಡೆತನ ಇದ್ದರೂ ಕೂಡ ಯಾರು ಈ ಒಂದು ಯೋಜನೆಗೆ ಅರ್ಹರಲ್ಲ?
0: ಭೂಮಿ ಒಡೆತನ ಇರುತ್ತೆ, ಆದರೆ ಯಾರಿಗೆ ಅರ್ಹತೆ ಇಲ್ಲ ಅಂತಂದರೆ ಕೆಲವರು ಶಕ್ತರಿರ್ತಾರೆ, ಅವರಿಗೆ ಬಂಡವಾಳ ಸಾಕಷ್ಟು ಇರುತ್ತೆ, ಅಂಥವ್ರನ್ನ ಇದರಲ್ಲಿ ಈ ಯೋಜನೆಯಿಂದ ಒಳಪಡಿಸಿ. ಯಾರಿಗೆ ಹಣಕಾಸಿನ ಅಥವಾ ಬಂಡವಾಳದ ಕೊರತೆ ಇದೆಯೋ ಅಂಥವ್ರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರಮುಖವಾಗಿ ಈ ಒಂದು ಯೋಜನೆಯಲ್ಲಿ ಒಳಪಡದೇ ಇರತಕ್ಕಂತಹ ಭೂಮಿ ಒಡೆತನ ಹೊಂದಿರತಕ್ಕಂಥವ್ರು ಯಾರಪ್ಪ ಅಂದರೆ ಭೂಮಿ ಹೊಂದಿರತಕ್ಕಂಥ ಸಂಘ ಮತ್ತು ಸಂಸ್ಥೆಗಳು ಇರ್ತವೆ, ಅಂಥವ್ರ ಹೆಸರಿಗೆ ಭೂಮಿ ಇತ್ತು ಅಂತಂದರೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಅದೇ ರೀತಿ ಮಾಜಿ ಮತ್ತು ಹಾಲಿ ಸಂವಿಧಾನಕ ಹುದ್ದೆಗಳಲ್ಲಿ ಸದಸ್ಯರಾಗಿರ್ತಕ್ಕಂಥವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಅವಕಾಶ ಇರುವುದಿಲ್ಲ. ಮತ್ತು ಕುಟುಂಬ ಸದಸ್ಯರು, ಮಾಜಿ ಮತ್ತು ಹಾಲಿ ಸಚಿವರು, ರಾಜ್ಯ ಸಚಿವರು ಇವರ್ಯಾರು ಕೂಡ ಈ ಒಂದು ಯೋಜನೆಯ ಫಲಾನುಭವಿ ಆಗಲಿಕ್ಕೆ ಬರೋದಿಲ್ಲ. ಅದೇ ರೀತಿ ಕುಟುಂಬ ಸದಸ್ಯರು ನಿವೃತ್ತ ಮತ್ತು ಹಾಲಿ ಸೇವೆಯಲ್ಲಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವ್ಯವಸ್ಥೆ ಅಡಿಯಲ್ಲಿ ಅವರು ಕೆಲಸ ಮಾಡ್ತಾ ಇರತಕ್ಕಂಥವರಾಗಲಿ ಅಥವಾ ಕೆಲಸ ನಿವೃತ್ತಿ ಹೊಂದಿರತಕ್ಕಂಥವರು ಕೂಡ ಈ ಯೋಜನೆಯಲ್ಲಿ ಅವಕಾಶ ಇರೋದಿಲ್ಲ. ಮತ್ತು ಕುಟುಂಬ ಸದಸ್ಯರು 10,000ಕ್ಕಿಂತ ಹೆಚ್ಚಿನ ನಿವೃತ್ತಿ ಪಿಂಚಣಿಯನ್ನು ಪಡಿತಕ್ಕಂಥ ಯಾರೇ ಇದ್ದರೂ ಕೂಡ ಕೆಲವು ಈ ಔಟ್ಸೋರ್ಸಿಂಗ್ ಅಲ್ಲೇ ತಗೊಂತಾ ಇರ್ತಾರೆ ಹಣನ, 10,000ಕ್ಕಿಂತ ಹೆಚ್ಚು ಹಣನ ಪ್ರತಿ ತಿಂಗಳು ತಗೊಳ್ತಾ ಇರ್ತಕ್ಕಂಥವ್ರು ಕೂಡ ಈ ಯೋಜನೆಯಲ್ಲಿ ಒಳಪಡ್ತಕ್ಕಂಥದ್ದು ಸಾಧ್ಯ ಇಲ್ಲ. ಮತ್ತು ಅದೇ ರೀತಿ ಆದಾಯ ತೆರಿಗೆ ಪಾವತಿದಾರರು ಯಾರಿದ್ದಾರೋ ಅವರು ಯಾರು ಕೂಡ ಈ ಯೋಜನೆಯಲ್ಲಿ ಅರ್ಜಿ ಹಾಕಿ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ.
1: ಏನು 4 ತಿಂಗಳಿಗೆ ಒಮ್ಮೆ 2,000 ರೂಪಾಯಿ ಸಹಾಯಧನ ದೊರಕುತ್ತೋ ಇದು ನಿರಂತರವಾಗಿ ದೊರಕಬೇಕು ಅಂತ ಹೇಳಿದ್ರೆ ಕೃಷಿಕರು ಏನು ಮಾಡಬೇಕು? ಯಾಕೆಂದರೆ ಅನೇಕರು ನಮಗೆ ಬಂದಿಲ್ಲ ಈ ಕಂತು ಅಂತ ಹೇಳುವಂಥದ್ದನ್ನು ಕೇಳಿದ್ದೇವೆ, ಯಾಕೆ ಆ ರೀತಿ ಆಗುತ್ತೆ?
0: ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಸುಮಾರು 23 ಕಂತುಗಳಲ್ಲಿ ಈ ಹಣವನ್ನು ಫಲಾನುಭವಿಗೆ ವರ್ಷವಾರು ಮತ್ತು 1 ವರ್ಷದಲ್ಲಿ 3 ಕಂತುಗಳಲ್ಲಿ ಒಟ್ಟಾರೆ ಇಲ್ಲಿವರೆಗೂ 23 ಕಂತಿನಲ್ಲಿ ಹಣವನ್ನು ಕೊಡ್ತಕ್ಕಂಥದ್ದು ಮಾಡಿ ಬಂದಿದೆ. ಬಟ್ ಇದರಲ್ಲಿ ಕೆಲವು ಫಲಾನುಭವಿಗಳು ಈ ಯೋಜನೆಯಿಂದ ಹಣ ಪಡಿಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಅವರು ಒಂದು ಪಟ್ಟು ಅರ್ಜಿ ಹಾಕಿ ಅದಕ್ಕೆ ಬೇಕಾದಂಥ ಪೂರಕ ದಾಖಲೆಗಳನ್ನು ಕೊಟ್ಟು ಅರ್ಹತೆ ಪಡೆದ ನಂತರ ಪ್ರತಿ 2 ವರ್ಷಕ್ಕೊಮ್ಮೆ ಅವರು EKYC ಮಾಡಿಸ್ತಕ್ಕಂಥದ್ದು ಕಡ್ಡಾಯವಾಗಿದೆ. EKYC ಮಾಡಿಸ್ತಕ್ಕಂಥದ್ದಕ್ಕೆ ಏನು ಅಂತ ಏನು ಹೆಚ್ಚು ಹೊರೆ ಆಗೋದಿಲ್ಲ. ರೈತರು ನಮ್ಮ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ಆಗಲಿ ಅಥವಾ ಈ ಗ್ರಾಮವನ್ನು ಕರ್ನಾಟಕವನ್ನು ಅಲ್ಲಿ ಹೋಗಿ ನಮ್ಮ ರೈತರು EKYCಯನ್ನು ಕಡ್ಡಾಯವಾಗಿ ಮಾಡಿಸ್ತಕ್ಕಂಥದ್ದನ್ನ ಮಾಡಿದರೆ ಇದು ಯಾವುದೇ ಥರದ ಅಡಚಣೆ ಇಲ್ಲದಲ್ಲೇ ಒಟ್ಟಾರೆ ವರ್ಷದಲ್ಲಿ 6,000 ಹಣ ರೈತರಿಗೆ ತಲುಪತಕ್ಕಂಥದ್ದು ಆಗುತ್ತೆ.
1: ಆ ಥರ EKYCಯನ್ನು ಮಾಡಿಕೊಳ್ಳುವ ಮೂಲಕ ನಿರಂತರವಾಗಿ
0: ಹಣವನ್ನು ಪಡಿಬಹುದಾಗಿದೆ.
1: ಇದುವರೆಗೆ ಎಷ್ಟು ಹಣ ನೀಡಲಾಗಿದೆ ಸರ್?
0: ಈಗ 2019ರಿಂದ ಇಲ್ಲಿ ತನಕ ನಮ್ಮ ರಾಜ್ಯಕ್ಕೆ ನಾವು ಹೇಳ್ತಕ್ಕಂಥದ್ದು ಮಾಡೋದಾದರೆ ಒಟ್ಟು 20,246 ಕೋಟಿಯಷ್ಟು ಹಣ ನಮ್ಮ ರಾಜ್ಯಕ್ಕೆ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಪಾವತಿಯಾಗಿರ್ತಕ್ಕಂಥದ್ದಾಗಿದೆ. ಈ ಯೋಜನೆಯಲ್ಲಿ ಸುಮಾರು 41,35,513 ಜನ ರೈತರು ಈ ಯೋಜನೆಯಲ್ಲಿ ಒಂದು ಫಲವನ್ನು ಪಡ್ಕೊಂಡಿರ್ತಕ್ಕಂಥದ್ದಾಗಿದೆ. ನಮ್ಮ ರಾಜ್ಯಕ್ಕೆ ಎಷ್ಟು ಬಂದರೆ ನಮ್ಮ ಹಾಸನ ಜಿಲ್ಲೆಯಲ್ಲೂ ಕೂಡ ಅತ್ಯಂತ ಹೆಚ್ಚು ರೈತರು ಈ ಒಂದು ಯೋಜನೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದಾಗಿದೆ. 2,07,831 ರೈತರು ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಒಟ್ಟಾರೆಯಾಗಿ 41,57,00,000 ಹಣವನ್ನು ಈ ಯೋಜನೆಯಲ್ಲಿ ಪಡ್ಕೊಳ್ತಕ್ಕಂಥದ್ದನ್ನ ನಮ್ಮ ರೈತರು ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಇದೇ ರೀತಿಯಾಗಿ 23ನೇ ಕಂತಿನಲ್ಲಿ ಕೂಡ ನಮ್ಮ ರಾಜ್ಯಕ್ಕೆ ಒಟ್ಟು 827 ಕೋಟಿ ಹಣ ಸಂದಾಯ ಆಗಿದೆ. 41,35,513 ಜನ ರೈತರಿಗೆ ಸಂದಾಯ ಆಗಿರ್ತಕ್ಕಂಥದ್ದಾಗಿದೆ. ನಿಜವಾಗಲೂ ಒಳ್ಳೆಯ ಕಾರ್ಯಕ್ರಮ, ರೈತರು ಈ ಒಂದು ಯೋಜನೆಯನ್ನು ಸದ್ಬಳಕೆ ಮಾಡ್ಕೋಬೇಕು ಮತ್ತು ನಿರಂತರವಾಗಿ ಈ ಯೋಜನೆಯಲ್ಲಿ ಇರಬೇಕು ಅಂತಂದರೆ ಅವ್ರು ಮಾಡಬೇಕಾಗಿರೋದಿಷ್ಟೇ EKYCನ ತಕ್ಷಣ ಈಗಲೂ ಕೂಡ ಮತ್ತೊಮ್ಮೆ EKYC ಮಾಡಲಿಕ್ಕೆ ಎಲಿಜಿಬಿಲಿಟಿ ಎಲ್ಲ ರೈತರಿಗೂ ಕೂಡ ಬಂದಿದೆ.

0: ಕೂಡಲೇ ನಮ್ಮ ರೈತರು ಈ ಕೆ ವೈ ಸಿನ ಹತ್ತಿರದ ಈ ಸಂಪರ್ಕ ಕೇಂದ್ರ ಅಥವಾ ಹತ್ತಿರದ ಕಂಪ್ಯೂಟರ್ ಸೇವಾ ಕೇಂದ್ರಗಳಲ್ಲಿ ಹೋಗಿ ಮಾಡಿಸ್ತಕ್ಕಂಥದ್ದು ಮಾಡಿದರೆ ಮತ್ತೆ ಈ ಒಂದು ಯೋಜನೆಯ ಫಲಾನುಭವಿಯಾಗಿ ಮುಂದುವರಲಿಕ್ಕೆ ಸಾಧ್ಯತೆ ಇರುತ್ತೆ.
1: ಒಳ್ಳೆಯದು ಸರ್, ಇವತ್ತಿನ ಈ ಸಂಚಿಕೆಯಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಈ ಯೋಜನೆಯ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು. ಎಲ್ಲ ರೈತರು ಈ ಒಂದು ಯೋಜನೆಯ ಸದ್ಬಳಕೆಯನ್ನು ಮಾಡಿಕೊಳ್ಳಿ ಅಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ, ಈ ಕುರಿತಂತೆ ಹಾಸನ ಜಿಲ್ಲೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿಎನ್ ಪ್ರಭಾಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.
3: ಕೇಳುಗರೆ, ಇದೇ ಶುಕ್ರವಾರ ಸೆಪ್ಟೆಂಬರ್ 25ನೇ ತಾರೀಕು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಹೆಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237074777 ಅಥವಾ 2237074888. ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 25ನೇ ತಾರೀಕು ಸಂಜೆ 6:50 ಹಲೋ ಕಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆಕಾಶವಾಣಿ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಸೇವೆಯನ್ನು ಮಾರ್ಗದರ್ಶಿ ತತ್ವವಾಗಿರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶೀಘ್ರ ಸುಧಾರಣೆಗೆ G4 ರಾಷ್ಟ್ರಗಳ ವಿದೇಶಾಂಗ ಸಚಿವರ ಆಗ್ರಹ. ಭಾರತದ ನೌಕಾಯಾನ ವಲಯ ರಾಷ್ಟೀಯ ಅಭಿವೃದ್ಧಿಯ ಆಧಾರಸ್ತಂಭ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. 2032ರ ಯುಸಿಐ ರಸ್ತೆ ಸೈಕ್ಲಿಂಗ್ ವಿಶ್ವ ಚಾಂಪಿಯನ್ಶಿಪ್, ಇದೇ ಮೊದಲ ಬಾರಿಗೆ ಭಾರತ ಆತಿಥ್ಯ. ಹಾಗೂ ಏಷ್ಯನ್ ಗೇಮ್ಸ್ ಕಬಡ್ಡಿ ಸ್ಪರ್ಧೆ ಸೆಮಿಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಭಾರತ ತಂಡ. ವಾರ್ತೆಗಳ ವಿವರ. ಸೇವೆಯೇ ಜೀವನದ ಮುಖ್ಯ ಉದ್ದೇಶವಾಗಿರಬೇಕು ಹಾಗೂ ಅದು ಪ್ರತಿಯೊಬ್ಬರಲ್ಲೂ ಸಹಜವಾಗಿ ಅಡಕವಾಗಿರಬೇಕು. ರಾಜಕೀಯದಲ್ಲಿಯೂ ಉನ್ನತ ಸ್ಥಾನಕ್ಕೆ ತಲುಪಿದಾಗ ಸೇವೆಯೇ ಮಾರ್ಗದರ್ಶಕ ತತ್ವವಾಗಿರಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಡ್ನಗರದಿಂದ ವಾರಣಾಸಿಗೆ ಯಾತ್ರೆ ಕೈಗೊಂಡಿರುವ ಸೇವಾ ಯಾತ್ರಿಗಳೊಂದಿಗೆ ಇಂದು ವರ್ಚುಯಲ್ ಮೂಲಕ ಸಂವಾದ ನಡೆಸಿದರು. ಈ ವೇಳೆ ಅವರು ಸೇವೆಯೇ ಪರಮ ಕರ್ತವ್ಯ ಎಂಬ ತತ್ವ ಸದಾ ಮಾರ್ಗದರ್ಶಕವಾಗಿರಬೇಕು ಎಂದು ಅವರು ಹೇಳಿದರು. ಸಂವಾದದ ವೇಳೆ ಸೇವಾ ಯಾತ್ರಿಗಳು ತಮ್ಮ ಅನುಭವಗಳನ್ನು ಪ್ರಧಾನಿಯವರೊಂದಿಗೆ ಹಂಚಿಕೊಂಡರು. ಯಾತ್ರೆಯ ಅಂಗವಾಗಿ ಸಸಿ ನೆಡುವುದು ಹಾಗೂ ಸ್ವಚ್ಛತಾ ಕಾರ್ಯಗಳನ್ನು ಕೈಗೊಂಡಿರುವುದಾಗಿ ತಿಳಿಸಿದರು. ಯಾತ್ರೆಯ ಸಂದರ್ಭದಲ್ಲಿ ಜನರನ್ನು ಭೇಟಿ ಮಾಡಿ ವಿವಿಧ ಸರ್ಕಾರಿ ಯೋಜನೆಗಳಿಂದ ದೊರೆಯುತ್ತಿರುವ ಪ್ರಯೋಜನಗಳ ಕುರಿತು ಅವರಿಂದ ಸಕಾರಾತ್ಮಕ ಪ್ರತಿಕ್ರಿಯೆಗಳನ್ನು ಪಡೆದಿರುವುದಾಗಿಯೂ ಸೇವಾ ಯಾತ್ರಿಗಳು ಪ್ರಧಾನಿಯವರಿಗೆ ಮಾಹಿತಿ ನೀಡಿದರು. ಭಾರತ, ಬ್ರೆಜಿಲ್, ಜರ್ಮನಿ ಮತ್ತು ಜಪಾನ್ ಒಳಗೊಂಡ G4 ದೇಶಗಳ ವಿದೇಶಾಂಗ ಸಚಿವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶೀಘ್ರ ಸುಧಾರಣೆ ಕೈಗೊಳ್ಳುವಂತೆ ಕರೆ ನೀಡಿದ್ದಾರೆ. ಭದ್ರತಾ ಮಂಡಳಿಯ ಖಾಯಂ ಹಾಗೂ ಖಾಯಂ ಅಲ್ಲದ ಎರಡೂ ವರ್ಗಗಳಲ್ಲಿ ಸದಸ್ಯತ್ವ ವಿಸ್ತರಣೆ ಸುಧಾರಣೆಯ ಪ್ರಮುಖ ಅಂಶವಾಗಿದೆ ಎಂದು ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಸಂದರ್ಭದಲ್ಲಿ ಆಫ್ರಿಕಾ, ಏಷ್ಯಾ ಪೆಸಿಫಿಕ್, ಲ್ಯಾಟಿನ್ ಅಮೆರಿಕ ಮತ್ತು ಕೆರಿಬಿಯನ್ ಸೇರಿದಂತೆ ಕಡಿಮೆ ಪ್ರತಿನಿಧಿತ ಪ್ರದೇಶಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡುವ ಅಗತ್ಯವಿದೆ ಎಂದರು. ಭದ್ರತಾ ಮಂಡಳಿ ಸುಧಾರಣೆಗೆ ಸಂಬಂಧಿಸಿದ ಅಂತರ್ ಸರ್ಕಾರಿ ಮಾತುಕತೆಗಳಲ್ಲಿ ಸ್ಪಷ್ಟ ಪ್ರಗತಿ ಕಾಣದಿರುವ ಬಗ್ಗೆ G4 ಕಳವಳ ವ್ಯಕ್ತಪಡಿಸಿದೆ. ನ್ಯೂಯಾರ್ಕ್ನಲ್ಲಿ ನಿನ್ನೆ ವಿಶ್ವಸಂಸ್ಥೆಯ 81ನೇ ಸಾಮಾನ್ಯ ಸಭೆಯ ಅಧಿವೇಶನದ ಹಿನ್ನೆಲೆಯಲ್ಲಿ ಭಾರತ ಪೆಸಿಫಿಕ್ ದ್ವೀಪ ರಾಷ್ಟ್ರಗಳ ಸಹಕಾರ ವೇದಿಕೆಯಾದ FIPIC ವಿದೇಶಾಂಗ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಹಿಸಿದ್ದರು. ಸಭೆಯಲ್ಲಿ ಪ್ರಾದೇಶಿಕ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ FIPIC ಸಹಭಾಗಿತ್ವ ಮತ್ತು ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಪುನರುಚ್ಚರಿಸಲಾಯಿತು. FIPIC ಚೌಕಟ್ಟಿನಡಿ ನಡೆದ 2ನೇ ವಿದೇಶಾಂಗ ಸಚಿವರ ಸಭೆ ಇದಾಗಿದೆ. ಭಾರತದ ನೌಕಾಯಾನ ವಲಯ ರಾಷ್ಟೀಯ ಅಭಿವೃದ್ಧಿ ಮತ್ತು ಆರ್ಥಿಕ ಪ್ರಗತಿಯ ಬಲವಾದ ಆಧಾರಸ್ತಂಭವಾಗಿದೆ ಎಂದು ಕೇಂದ್ರ ಬಂದರು ಹಡಗು

0: ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಹೇಳಿದ್ದಾರೆ. ಇಂದು ಆಚರಿಸಲಾಗುತ್ತಿರುವ ವಿಶ್ವ ನೌಕಾಯಾನ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ಮೂಲಸೌಕರ್ಯ ಆಧುನೀಕರಣ, ನೀತಿ ಸುಧಾರಣೆಗಳು ಹಾಗೂ ನಾವಿಕರ ಕಲ್ಯಾಣಕ್ಕೆ ಆದ್ಯತೆ ನೀಡುವ ಮೂಲಕ ನೌಕಾಯಾನ ಕ್ಷೇತ್ರವನ್ನು ಬಲಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ವ್ಯಾಪಾರ ಮತ್ತು ಆರ್ಥಿಕತೆಗೆ ನೌಕಾಯಾನ ಕ್ಷೇತ್ರದಲ್ಲಿ ಶ್ರಮಿಸುವ ಸಿಬ್ಬಂದಿ ಹಾಗೂ ನಾವಿಕರ ಕೊಡುಗೆಯನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಕೊನೆಯ ಗುರುವಾರದಂದು ವಿಶ್ವ ನೌಕಾಯಾನ ದಿನವನ್ನು ಆಚರಿಸಲಾಗುತ್ತಿದೆ. ಈ ವರ್ಷ ನೀತಿಯಿಂದ ಅನುಷ್ಠಾನಕ್ಕೆ ನೌಕಾಯಾನ ಶ್ರೇಷ್ಠತೆಯತ್ತ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದ್ದು, ಯೋಜನೆಗಳನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರುವುದಕ್ಕೆ ಆದ್ಯತೆ ನೀಡಲಾಗಿದೆ. ಜಾಗತಿಕ ವ್ಯಾಪಾರದ ಶೇಕಡಾ 80%ಕ್ಕೂ ಹೆಚ್ಚು ಸರಕು ಸಾಗಣೆ ಹಡಗುಗಳ ಮೂಲಕವೇ ನಡೆಯುತ್ತಿದ್ದು, ಸುರಕ್ಷಿತ ಹಾಗೂ ಪರಿಸರ ಸ್ನೇಹಿ ನೌಕಾಯಾನಕ್ಕೆ ಅಂತಾರಾಷ್ಟೀಯ ಮಾನದಂಡಗಳನ್ನು ಪಾಲಿಸುವುದು ಅತ್ಯಂತ ಅಗತ್ಯವಾಗಿದೆ. ಇದೇ 27ರ ಭಾನುವಾರದಂದು ಎಲ್ಲಾ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಹಾಗೂ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಬ್ಯಾಂಕ್ ಒಕ್ಕೂಟಗಳ ಸಂಯುಕ್ತ ವೇದಿಕೆ ಯುಎಫ್ಬಿಯು ಇದೇ 28ರಿಂದ 30ರವರೆಗೆ ದೇಶವ್ಯಾಪಿ 3 ದಿನಗಳ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಬ್ಯಾಂಕ್ ಶಾಖೆಗಳು, ಕಚೇರಿಗಳು, ಎಟಿಎಂ ಸಂಪರ್ಕಿತ ಶಾಖೆಗಳು ಮತ್ತು ಕರೆನ್ಸಿ ಚೆಸ್ಟ್ಗಳು ಭಾನುವಾರ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲಿವೆ. ಪ್ರಸ್ತಾವಿತ ಮುಷ್ಕರವನ್ನು ಮುಂದೂಡುವಂತೆ ಸರ್ಕಾರ ಮತ್ತು ಬ್ಯಾಂಕ್ ಆಡಳಿತ ಮಂಡಳಿಗಳು ಕಾರ್ಮಿಕ ಸಂಘಟನೆಗಳಿಗೆ ಮನವಿ ಮಾಡಿದ್ದು, ಅಗತ್ಯ ಬ್ಯಾಂಕಿಂಗ್ ಸೇವೆಗಳು ನಿರಂತರವಾಗಿ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ.
3: ಭಾರತದ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಕ್ರಾಂತಿ ಸಂಭವಿಸಿದ್ದು, ದೇಶದ ಒಟ್ಟು ಸ್ಥಾಪಿತ ಸೌರ ವಿದ್ಯುತ್ ಸಾಮರ್ಥ್ಯ ಹೊಸ ಮೈಲುಗಲ್ಲನ್ನು ತಲುಪಿದೆ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಪ್ರತ್ಯೇಕ ಸೌರ ನೀತಿಯನ್ನು ಜಾರಿಗೆ ತರುವ ಮೂಲಕ ಆರಂಭಗೊಂಡ ಈ ಪಯಣ ಇಂದು ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿಸಿದೆ. 2014ರಲ್ಲಿ ಕೇವಲ 2.8 GW ಭಾರತದ ಸೌರ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವು 2026ರ ವೇಳೆಗೆ ಬೃಹತ್ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಸುಮಾರು 165 GW ತಲುಪಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ಆಗಸ್ಟ್ 2026ರ ವೇಳೆಗೆ 51 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಸೌರ ಸಂಪರ್ಕ ಕಲ್ಪಿಸಲಾಗಿದ್ದು 14.8 GW ಮೇಲ್ಛಾವಣಿ ಸೌರ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ. ಇದರಿಂದಾಗಿ ಸುಮಾರು 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ಉತ್ಪಾದನೆ, ಅನುಸ್ಥಾಪನೆ ಹಾಗೂ ನಿರ್ವಹಣೆ ಸೇರಿದಂತೆ ಈ ಇಡೀ ಸೌರಶಕ್ತಿ ವ್ಯವಸ್ಥೆಯು ದೇಶದಲ್ಲಿ ಸುಮಾರು 17 ಲಕ್ಷ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಬಲ ನೀಡಿದೆ.
0: ಕ್ರೀಡಾ ಲೋಕದ ಪ್ರತಿಷ್ಠಿತ ಯುಸಿಐ ರಸ್ತೆ ಸೈಕ್ಲಿಂಗ್ ವಿಶ್ವ ಚಾಂಪಿಯನ್ಶಿಪ್ 2032 ಪಂದ್ಯಾವಳಿಯ ಆತಿಥ್ಯವನ್ನು ಭಾರತದ ಪುಣೆ ನಗರ ಪಡೆದುಕೊಂಡಿದೆ. ಕೆನಡಾದ ಮಾಂಟ್ರಿಯಲ್ನಲ್ಲಿ ನಡೆದ ಯುಸಿಐ ಕಾಂಗ್ರೆಸ್ ಸಭೆಯಲ್ಲಿ ಈ ಐತಿಹಾಸಿಕ ತೀರ್ಮಾನವನ್ನು ಪ್ರಕಟಿಸಲಾಗಿದ್ದು, ಈ ಮೂಲಕ ಸೈಕ್ಲಿಂಗ್ ವಿಭಾಗದ ಈ ಜಾಗತಿಕ ಸರಣಿಯು ಭಾರತದಲ್ಲಿ ಆಯೋಜನೆಗೊಳ್ಳುತ್ತಿರುವುದು ಇದೇ ಮೊದಲ ಬಾರಿಯಾಗಿದೆ. ಮಹಾರಾಷ್ಟ ಸರ್ಕಾರ, ಭಾರತೀಯ ಸೈಕ್ಲಿಂಗ್ ಒಕ್ಕೂಟ ಹಾಗೂ ಕೇಂದ್ರ ಸರ್ಕಾರದ ಜಂಟಿ ಸಹಯೋಗದೊಂದಿಗೆ ಈ ಬಿಡ್ ಸಲ್ಲಿಸಲಾಗಿತ್ತು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ 5ನೇ ದಿನವಾದ ಇಂದು ಕಬಡ್ಡಿ ಸ್ಪರ್ಧೆಯಲ್ಲಿ ಹಾಲಿ ಚಾಂಪಿಯನ್ ಭಾರತ ತಂಡ ಸೆಮಿಫೈನಲ್ ಪ್ರವೇಶಿಸಿದೆ. ಇಂದು ನಡೆದ ಎ ಗುಂಪಿನ ಅಂತಿಮ ಪಂದ್ಯದಲ್ಲಿ ಚೀನಾ ತೈಪೆ ವಿರುದ್ದ 32-21 ಅಂಕಗಳ ಅಂತರದಲ್ಲಿ ಭಾರತ ಗೆಲುವು ದಾಖಲಿಸಿದೆ. ಇದು ಗುಂಪು

ಹಂತದಲ್ಲಿ ಭಾರತಕ್ಕೆ ಸತತ ನಾಲ್ಕನೇ ಗೆಲುವಾಗಿದೆ. ಈ ನಡುವೆ ಭಾರತದ ಮಹಿಳಾ ತಂಡ ಇರಾನ್ ತಂಡವನ್ನು ಗುಂಪು ಹಂತದಲ್ಲಿ 37-23 ಅಂಕಗಳ ಅಂತರದಲ್ಲಿ ಮಣಿಸಿದೆ. ಇದಕ್ಕೂ ಮುನ್ನ ಮಹಿಳಾ 60 ಕೆಜಿ ಉಶು ಸಾಂಡಾ ವಿಭಾಗದ ಫೈನಲ್ ಪಂದ್ಯದಲ್ಲಿ ಭಾರತದ ರೋಷಿಬಿನಾ ದೇವಿ ನಾವೋರೆಮ್ ಚೀನಾದ ಝಾಂಗ್ ಕ್ಸಿಯಾ ವುಯು ವಿರುದ್ಧ 0-2 ಅಂತರದಿಂದ ಪರಾಭವಗೊಂಡು ಬೆಳ್ಳಿ ಪದಕ ಪಡೆದರು. ಇದು ಏಷ್ಯನ್ ಗೇಮ್ಸ್ ಇತಿಹಾಸದಲ್ಲಿ ರೋಷಿಬಿನಾ ಅವರಿಗೆ ಲಭಿಸುತ್ತಿರುವ ಸತತ 3ನೇ ಪದಕವಾಗಿದೆ. ಇನ್ನೊಂದೆಡೆ ರೋಮಿಂಗ್ ಸ್ಪರ್ಧೆಯ ಪುರುಷರ ಡಬಲ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತದ ಸತ್ನಾಮ್ ಸಿಂಗ್ ಮತ್ತು ಸಲ್ಮಾನ್ ಖಾನ್ ಜೋಡಿ ಅತ್ಯುತ್ತಮ ಪ್ರದರ್ಶನ ನೀಡಿ ಕಂಚು ಪದಕವನ್ನು ತನ್ನದಾಗಿಸಿಕೊಂಡಿತು. ಪದಕ ವಿಜೇತ ಕ್ರೀಡಾಪಟುಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದು ಅವರ ಮುಂದಿನ ಕ್ರೀಡಾಪಯಣಕ್ಕೆ ಶುಭ ಹಾರೈಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಭಾನುವಾರ 27ರಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಸಮಸ್ತ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 138ನೇ ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳಲ್ಲಿ ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಆಪ್ ಮೊಬೈಲ್ನಲ್ಲೂ ಪ್ರಸಾರವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೇವೆಯನ್ನು ಮಾರ್ಗದರ್ಶಿ ತತ್ವವಾಗಿರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶೀಘ್ರ ಸುಧಾರಣೆಗೆ ಜಿ4 ರಾಷ್ಟಗಳ ವಿದೇಶಾಂಗ ಸಚಿವರ ಆಗ್ರಹ. ಭಾರತದ ನೌಕಾಯಾನ ವಲಯ ರಾಷ್ಟೀಯ ಅಭಿವೃದ್ಧಿಯ ಆಧಾರ ಸ್ತಂಭ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. 2032ರ ಯುಸಿಐ ರಸ್ತೆ ಸೈಕ್ಲಿಂಗ್ ವಿಶ್ವ ಚಾಂಪಿಯನ್ಶಿಪ್, ಇದೇ ಮೊದಲ ಬಾರಿಗೆ ಭಾರತ ಆತಿಥ್ಯ. ಹಾಗೂ ಏಷ್ಯನ್ ಗೇಮ್ಸ್ ಕಬಡ್ಡಿ ಸ್ಪರ್ಧೆ ಸೆಮಿಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಭಾರತ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 1:20:33. ಕೇಳೋಣ ಈಗ ಕೆಲವು ಭಾವಗೀತೆಗಳನ್ನು. ಮೊದಲಿಗೆ ಕೇಳಿ ಸಿ ಅಶ್ವಥ್ ಅವರು ಹಾಡಿರುವ ಚಂದ್ರಶೇಖರ್ ಪಾಟೀಲ್ ಅವರ ಗೀತೆ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುತ್ತಿಹಳು.

ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಇನ್ನು ಮುಂದೆ ಬಿ ಆರ್ ಛಾಯಾ ಅವರು ಹಾಡಿರುವ ಗೀತೆ ಆ ಕನಸಿನ ಮೂರ್ತಿ, ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ ಇದು.

ಇದುವರೆಗೂ ಕೆಲವು ಭಾವಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 1:31:48.

0: ಯುವ ಸ್ನೇಹಿತರೆ, ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 27ರ ಯುವವಾಣಿ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಯುವಲಹರಿ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿನ ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವ ನೀತಿ ಕಥೆಗಳು ನಿಮಗಾಗಿ. ತಪ್ಪು ದಾರಿ ಹಿಡಿದವರನ್ನು ಸರಿದಾರಿಗೆ ತರುವುದೇ ವ್ಯಕ್ತಿತ್ವ ವಿಕಸನ. ಯೋನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಭಾನುವಾರ ಸಂಜೆ 5 ಗಂಟೆಗೆ.
1: ನೋಡುತ್ತಾ ನೋಡುತ್ತಾ ನಾನಂತೂ ಅಂಗ ತಬ್ಬಿದ್ದೋದೆ ನೋಡೇ ಚಿನ್ನಮ್ಮ.
0: ಯುವ ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ,
2: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಕೇಳುಗರೆ, 9ನೇ ರಾಷ್ಟ್ರೀಯ ಪೋಷಣ್ ಮಾಹೆ 2026ನ್ನ ಸೆಪ್ಟೆಂಬರ್

2026 ರಿಂದ ಅಕ್ಟೋಬರ್ 8, 2026 ರವರೆಗೆ ಅಧಿಕೃತವಾಗಿ ಹಮ್ಮಿಕೊಳ್ಳಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಆಯೋಜಿಸಿರುವ ಈ ರಾಷ್ಟ್ರೀಯ ಅಭಿಯಾನದ ಕೇಂದ್ರ ಚಾಲನಾ ಕಾರ್ಯಕ್ರಮವು ಉತ್ತರ ಪ್ರದೇಶದ ವಾರಣಾಸಿಯ ರುದ್ರಾಕ್ಷ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಆ್ಯಂಡ್ ಕನ್ವೆನ್ಷನಲ್ ಸೆಂಟರ್ನಲ್ಲಿ ನಡೆಯಿತು. ಈ ವರ್ಷದ ಅವಧಿಯ ರಾಷ್ಟ್ರೀಯ ಅಭಿಯಾನವನ್ನು ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬ ಪ್ರಮುಖ ವಿಷಯದ ಅಡಿಯಲ್ಲಿ ಆಯೋಜಿಸಲಾಗಿದೆ. ಇದು ಅಂಗನವಾಡಿ ಕೇಂದ್ರಗಳ ನಿರ್ವಹಣೆಯಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದ್ದು, ಪೋಷಣ್ ಮಾಹೆ 2026 ಐದು ಪ್ರಮುಖ ಸ್ತಂಭಗಳು. 2026ರ ಈ ಜನ ಆಂದೋಲನವು ದೇಶದಾದ್ಯಂತ ಐದು ಪ್ರಮುಖ ಆದ್ಯತೆಗಳ ಮೇಲೆ ಗಮನವನ್ನು ಹರಿಸುತ್ತೆ. ಆಹಾರದ ವೈವಿಧ್ಯತೆ ಮತ್ತು ಅಗತ್ಯ ಪ್ರೋಟೀನ್ ಸೇವನೆ, ಮಕ್ಕಳ ಬೆಳವಣಿಗೆ ಮತ್ತು ತಾಯಂದಿರ ಆರೋಗ್ಯಕ್ಕಾಗಿ ವೈವಿಧ್ಯಮಯ ಆಹಾರ ಹಾಗೂ ಪ್ರೋಟೀನ್ಗಳನ್ನು ಒಳಗೊಳ್ಳುವಂತೆ ಕುಟುಂಬಗಳಿಗೆ ಶಿಕ್ಷಣ ನೀಡುವುದು, ತಾಜಾ ಬಿಸಿ ಬೇಯಿಸಿದ ಆಹಾರ, ಅಂಗನವಾಡಿ ಕೇಂದ್ರಗಳಲ್ಲಿ ತಾಜಾ ಆಹಾರವನ್ನು ಖಾತರಿಪಡಿಸಲು ಪರಿಷ್ಕೃತ ಪೂರಕ ಪೌಷ್ಟಿಕಾಂಶ ಕಾರ್ಯಕ್ರಮದ ಮಾರ್ಗಸೂಚಿಗಳನ್ನು ಜಾರಿಗೊಳಿಸುವುದು, ಸಮಿತಿಗಳ ಮೂಲಕ ಸಮುದಾಯದ ಮಾಲೀಕತ್ವ, ಸ್ಥಳೀಯ ಹೊಣೆಗಾರಿಕೆಯನ್ನು ಹೆಚ್ಚಿಸಲು ಅಂಗನವಾಡಿ ನಿರ್ವಹಣಾ ಸಮಿತಿಗಳನ್ನು ಸಕ್ರಿಯವಾಗಿ ಸ್ಥಾಪಿಸುವುದು ಮತ್ತು ಕಾರ್ಯಗತಗೊಳಿಸುವುದು, ಬಾಲ್ಯದ ಆರಂಭಿಕ ಆರೈಕೆ ಮತ್ತು ಶಿಕ್ಷಣ, ಮೂಲಭೂತ ಪೌಷ್ಟಿಕಾಂಶದ ಆರೋಗ್ಯವನ್ನು ಮಕ್ಕಳ ಆರಂಭಿಕ ಹಂತದ ಬೌದ್ಧಿಕ ಬೆಳವಣಿಗೆಯೊಂದಿಗೆ ನೇರವಾಗಿ ಜೋಡಿಸುವುದು. 10 ವರ್ಷಗಳ ಸಂಭ್ರಮಾಚರಣೆ ಇದಾಗಿದ್ದು, ಭಾರತದ ಪ್ರಮುಖ ಹೆರಿಗೆ ಸೌಲಭ್ಯ ನಗದು ವರ್ಗಾವಣೆ ಯೋಜನೆಯಾದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಯಶಸ್ವಿ 10 ವರ್ಷಗಳನ್ನು ಆಚರಿಸುವುದು ಪ್ರಮುಖ ಗುರಿಗಳು ಮತ್ತು ಅನುಷ್ಠಾನ ಲಕ್ಷಿತ ಫಲಾನುಭವಿಗಳು. ಈ ತಳಮಟ್ಟದ ಅಭಿಯಾನವು ಮುಖ್ಯವಾಗಿ ಗರ್ಭಿಣಿಯರು, ಬಾಣಂತಿಯರು, 6 ವರ್ಷದೊಳಗಿನ ಮಕ್ಕಳು ಮತ್ತು ಹದಿಹರೆಯದ ಹುಡುಗಿಯರ ಮೇಲೆ ಗಮನ ಹರಿಸುತ್ತದೆ. ವಿಶ್ವದ ಅತಿದೊಡ್ಡ ಮಕ್ಕಳ ಆರೈಕೆ ಜಾಲವನ್ನು ಬಳಸಿಕೊಂಡು ಈ ಅಭಿಯಾನವು ಭಾರತದಾದ್ಯಂತ 7.5 ಕೋಟಿಗೂ ಹೆಚ್ಚು ಮಕ್ಕಳಿಗೆ ಮತ್ತು 1.10 ಕೋಟಿ ಮಹಿಳೆಯರಿಗೆ ಪೌಷ್ಟಿಕಾಂಶ ಮತ್ತು ಆರಂಭಿಕ ಆರೈಕೆಯನ್ನು ತಲುಪಿಸುವ ಗುರಿಯನ್ನು ಹೊಂದಿದೆ. ಕೇಳಿ ಈಗ ಅಣ್ಣಯ್ಯ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು. ಗೀತರಚನೆ ಮತ್ತು ಸಂಗೀತ ಹಂಸಲೇಖ ಅವರದು.

ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಕೇಳುವರೆ, ಇಂದು ವಿಶ್ವ ಕಡಲ ದಿನ. ಜಾಗತಿಕ ವ್ಯಾಪಾರ, ಆರ್ಥಿಕ ಅಭಿವೃದ್ಧಿ ಹಾಗೂ ಸಾಗರ ಸಂಪನ್ಮೂಲಗಳ ಸುರಕ್ಷತೆಯಲ್ಲಿ ಕಡಲ ವಲಯದ ಪಾತ್ರ ಬಹಳ ಹಿರಿದಾದದ್ದು. ಈ ಹಿನ್ನೆಲೆಯಲ್ಲಿ ಕಡಲ ವ್ಯಾಪಾರದ ಮಹತ್ವವನ್ನು ಸಾರಲು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಕೊನೆಯ ಗುರುವಾರದಂದು ಈ ವಿಶ್ವ ಕಡಲ ದಿನವನ್ನು ಆಚರಣೆ ಮಾಡಲಾಗುತ್ತೆ. 1978 ಮೊದಲ ಬಾರಿಗೆ ವಿಶ್ವ ಕಡಲ ದಿನವನ್ನು ಆಚರಿಸಲಾಯಿತು. ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿರುವ IMO ಜಾಗತಿಕ ಮಟ್ಟದಲ್ಲಿ ಹಡಗುಗಳ ಸುರಕ್ಷತೆ, ಕಡಲ ಭದ್ರತೆ ಮತ್ತು ಸಾಗರ ಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ಸಮಗ್ರ ನಿಯಮಗಳನ್ನು ರೂಪಿಸಲು 1948 ರೂಪುಗೊಂಡಿತು. ಅಂತಾರಾಷ್ಟ್ರೀಯ ವ್ಯಾಪಾರದ ಬೆನ್ನುಲುಬಾಗಿರುವ ಸಾಗರ ಸಾರಿಗೆಯ ಮಹತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು, ಹಡಗುಗಳ ಸುರಕ್ಷತೆ ಮತ್ತು ಪರಿಸರ ಸ್ನೇಹಿ ಕಡಲ ಚಟುವಟಿಕೆಗಳಿಗೆ ಒತ್ತು ನೀಡುವುದು, ಜಾಗತಿಕ ಪೂರೈಕೆ ಸರಪಳಿಯನ್ನು ಮುನ್ನಡೆಸುವಲ್ಲಿ ಹಡಗು ಸಿಬ್ಬಂದಿ ಹಾಗೂ ನಾವಿಕರ ಅಮೂಲ್ಯ ಸೇವೆಯನ್ನು ಸ್ಮರಿಸಿ ಗೌರವಿಸುವುದು ವಿಶ್ವ ಕಡಲ ದಿನದ ಪ್ರಮುಖ ಉದ್ದೇಶವಾಗಿದೆ. ವಿಶ್ವದ ಅತಿ ಹೆಚ್ಚು ಕಡಲ ವ್ಯಾಪಾರವನ್ನು ಹೊಂದಿರುವ ರಾಷ್ಟ್ರಗಳಲ್ಲಿ ಒಂದಾಗಿರುವ ಭಾರತವು ತನ್ನ ಕಡಲ ವಲಯವನ್ನು ಬಲಪಡಿಸಲು ಹಲವಾರು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿಗೊಳಿಸಿದೆ. ದೇಶದ ಬಂದರು ಆಧಾರಿತ ಕೈಗಾರಿಕಾ ಅಭಿವೃದ್ಧಿ, ಕರಾವಳಿ ಮೂಲಸೌಕರ್ಯಗಳ ವಿಸ್ತರಣೆ ಮತ್ತು ಜಲಮಾರ್ಗಗಳ ಸಂಪರ್ಕವನ್ನು ಸುಧಾರಿಸಲು 2015 ಆರಂಭಿಸಲಾದ ಬೃಹತ್ ಯೋಜನೆ ಇದಾಗಿದ್ದು ಇದನ್ನು ಸಾಗರಮಾಲಾ ಯೋಜನೆ ಎನ್ನಲಾಗಿದೆ. ಇನ್ನು ಮ್ಯಾರಿಟೈಮ್ ಇಂಡಿಯಾ ಮಿಷನ್ 2030, ಬಂದರುಗಳ ಆಧುನೀಕರಣ, ಹಡಗು ನಿರ್ಮಾಣ ಮತ್ತು ಜಲಮಾರ್ಗಗಳ ಮೂಲಕ ಸರಕು ಸಾಗಾಣಿಕೆಯನ್ನು ಹೆಚ್ಚಿಸಲು ರೂಪಿಸಲಾದ ದೀರ್ಘಕಾಲೀನ ನೀತಿಯಾಗಿದೆ. ಇನ್ನು ಸಾಗರ ಅಮೃತ ಸಾಲ ಕಾಲ ದೃಷ್ಟಿಕೋನ 2047, ಡಿಜಿಟಲ್ ಬಂದರು ನಿರ್ವಹಣೆ ಮತ್ತು ಸುಸ್ಥಿರ ನೀಲಿ ಆರ್ಥಿಕತೆಗೆ ಒತ್ತು ನೀಡುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಭಾರತದ

ಕಡಲ ಸಾಮರ್ಥ್ಯವನ್ನು ಉತ್ತುಂಗಕ್ಕೇರಿಸುವ ಗುರಿಯನ್ನು ಹೊಂದಿದೆ. ಕಡಲ ವಲಯದ ಅಭಿವೃದ್ಧಿಯು ದೇಶದ ಆರ್ಥಿಕ ಪ್ರಗತಿಯೊಂದಿಗೆ ಪರಿಸರ ಸಮತೋಲನವನ್ನು ಕಾಪಾಡುವಲ್ಲಿಯೂ ಅತ್ಯಂತ ನಿರ್ಣಾಯಕ ಘಟ್ಟವಾಗಿದೆ. ಈಗ ಕೇಳಿ ಒಂದು ಹೆಣ್ಣಿನ ಕತೆ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ವಿಜಯ ನರಸಿಂಹ ಅವರು ಗೀತೆಯನ್ನು ಬರೆದಿದ್ದಾರೆ. ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳ್ತಾ ಇದ್ದೀರಾ. ಈಗ ಸಮಯ 1:47:31. ಇದೊಂದು ಪ್ರಕಟಣೆಯನ್ನು ಗಮನಿಸಿ. ಕೊಡಗು ಜಿಲ್ಲಾ ಮಾಜಿ ಸೈನಿಕರ ಸಂಘದ 2025-26 ಸಾಲಿನ ಮಹಾಸಭೆಯನ್ನು ಇದೇ ತಿಂಗಳ 27 ಭಾನುವಾರ ಬೆಳಗ್ಗೆ 10 ಮಡಿಕೇರಿಯ ರೋಟರಿ ಹಾಲ್ನಲ್ಲಿ ಆಯೋಜಿಸಲಾಗಿದ್ದು, ಸಭೆಗೆ ಕೊಡಗು ಜಿಲ್ಲಾ ಮಾಜಿ ಸೈನಿಕರು ಹಾಗೂ ಮೃತಪಟ್ಟಿರುವ ಕುಟುಂಬದ ಸದಸ್ಯರು, ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಜರಿರುವಂತೆ ಈ ಮೂಲಕ ಕೋರಲಾಗಿದ್ದು, ಹೆಚ್ಚಿನ ಮಾಹಿತಿಗೆ 9845-33-14-31 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಿದೆ. ಕೇಳಿ ಈಗ

ಮರ್ಯಾದೆ ಮಹಲ್ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಗೀತೆ ಇದು. ಜಿ ಉದಯಶಂಕರ್ ಅವರು ಗೀತೆಯನ್ನು ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಇನ್ನು ಕೇಳೋಣ, ಯಾವ ಹೂವು ಯಾರ ಮುಡಿಗೋ ಚಿತ್ರದ ಗೀತೆ. ದೊಡ್ಡರಂಗಗೌಡ ಅವರು ಗೀತೆಯನ್ನು ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರು.

0: ಸ್ಪೀಕಿಂಗ್.
1: ಹಲೋ ಡಾರ್ಲಿಂಗ್, ಗುಡ್ ನ್ಯೂಸ್.
2: ಏನು?
1: ನೀನೇ ಗೆಸ್ ಮಾಡು.
2: ನಿಮ್ಮ ಮನೆ ನಾಯಿ ಮರ್ಗಲ್ ಹಾಕ್ತಾ?
1: ನೋ ನೋ, ರಾಂಗ್. ಗೆಸ್ ಅಗೇನ್.
2: ಗೊತ್ತಾಗಲಿಲ್ಲ, ಹೇಳು.
1: ಸಸ್ಪೆನ್ಸ್. ಹೇಳಲ್ಲ.
2: ಐ ಡೋಂಟ್ ಗೆಸ್ ಮೈ ಪೇಷಂಟ್ಸ್. ಪ್ಲೀಸ್ ಹೇಳು.
1: ಮುಂದಿನ ತಿಂಗಳು

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಸ್ವರಗಳಲ್ಲಿ ದೇವತೆ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಆರ್ ಎನ್ ಜಯಗೋಪಾಲ್ ಅವರ ಗೀತರಚನೆ, ಸಂಗೀತ ಎಂ ಎಸ್ ವಿಶ್ವನಾಥನ್ ಅವರದು.

ಇದುವರೆಗೂ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಪ್ರಸಾರವಾಯಿತು. ಈಗ ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ ಇದೀಗ.

ಹೆಚ್ಚಿಸಿದ ವಿದ್ಯುತ್ ಬೇಡಿಕೆ ಗ್ರಾಹಕರ ಹಿತ ರಕ್ಷಿಸುವಂತೆ ಇಂಧನ ಇಲಾಖೆಗೆ ಸರ್ಕಾರ ಸೂಚನೆ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ರಾಜೀನಾಮೆ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹ. ಹಾಗೂ ಅಕ್ಟೋಬರ್ 29ರಿಂದ ನವೆಂಬರ್ 11ರವರೆಗೆ ಹಾಸನಾಂಬ ಜಾತ್ರಾ ಮಹೋತ್ಸವ, ಹಾಸನ ಜಿಲ್ಲಾಡಳಿತ ಮಾಹಿತಿ. ಕಾಂಗ್ರೆಸ್ ಶಾಸಕ ಯಶವಂತರಾಯಗೌಡ ಪಾಟೀಲ್ ಒತ್ತಡಕ್ಕೆ ಮಣಿದ ರಾಜ್ಯ ಸರ್ಕಾರ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕನ್ನು ಬರಪೀಡಿತ ಪಟ್ಟಿಗೆ ಸೇರಿಸಿದೆ. ಈ ಕುರಿತು ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ. ಹೊಸ ಪಟ್ಟಿಯಲ್ಲಿ ಇಂಡಿ, ಔರಾದ್, ಗೋಕಾಕ್, ರಾಮದುರ್ಗ, ಸವದತ್ತಿ, ಕಾಗವಾಡ, ಚಡಚಣ, ಕಲಘಟಕಿ, ಕುಂದಗೋಡ ಮತ್ತು ಅಣ್ಣಾವರ ಸೇರಿದಂತೆ ಒಟ್ಟು 29 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆಗೊಂಡಿದೆ. 2020ರಲ್ಲಿ ಕೇಂದ್ರ ಸರ್ಕಾರ ರೂಪಿಸಿದ ಬರ ಘೋಷಣಾ ಮಾರ್ಗಸೂಚಿಗಳ ಅಡಿಯಲ್ಲಿ 4 ಹಂತಗಳಲ್ಲಿ 188 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ವಿಧಾನಸಭೆ ಅಧಿವೇಶನದ 4ನೇ ದಿನವಾದ ಇಂದು ಕೆಳಮನೆಯಲ್ಲಿ ಬರ ಕುರಿತಂತೆ ಚರ್ಚೆ ನಡೆಯುತ್ತಿದೆ. ಬರದ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸದಸ್ಯ ಬಸವರಾಜು, ಬರಪೀಡಿತ ತಾಲೂಕುಗಳಿಗೆ ಕೂಡಲೇ ಪರಿಹಾರ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಸದಸ್ಯ ಕೋನರೆಡ್ಡಿ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ರಾಜ್ಯದಲ್ಲಿ 150 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಭೀಕರ ಬರಪರಿಸ್ಥಿತಿ ಎದುರಾಗಿದೆ. ಉತ್ತರ ಒಳನಾಡು, ದಕ್ಷಿಣ ಒಳನಾಡು, ಕರಾವಳಿ, ಮಲೆನಾಡು ಪ್ರದೇಶಗಳು ಮಳೆಯಿಲ್ಲದೆ ತತ್ತರಿಸಿ ಹೋಗಿವೆ ಎಂದು ಬರಪರಿಸ್ಥಿತಿಯ ಕರಾಳತೆಯ ಮೇಲೆ ಬೆಳಕು ಚೆಲ್ಲಿದರು. ಕೇಂದ್ರ ಸರ್ಕಾರ ಬರಪೀಡಿತ ಪ್ರದೇಶಗಳ ಘೋಷಣೆಯ ಮಾನದಂಡ ಬದಲಾಯಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ರಾಜ್ಯದ 31 ಜಿಲ್ಲೆಗಳಲ್ಲಿ 2 ಜಿಲ್ಲೆ ಹೊರತುಪಡಿಸಿ ಈಗ 29 ಜಿಲ್ಲೆಗಳು ಬರಪೀಡಿತವಾಗಿವೆ ಎಂದು ಸದನದ ಗಮನ ಸೆಳೆದರು. ಬಿಜೆಪಿ ಸದಸ್ಯ ಸುನೀಲ್ ಕುಮಾರ್ ಮಾತನಾಡಿ, ರಾಜ್ಯ ಸರ್ಕಾರ ಪೂರ್ವ ತಯಾರಿ ನಡೆಸದೇ ಇರುವುದರಿಂದ ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಆರೋಪಿಸಿದರು. ವಿಬಿಜಿರಾಮ್ಜಿ ಯೋಜನೆ ಬಳಸಿಕೊಳ್ಳುವ ಮೂಲಕ ಬರಪೀಡಿತ ಪ್ರದೇಶದಿಂದ ಜನರು ಗುಳೆ ಹೋಗುವುದನ್ನು ತಡೆಯಬಹುದಾಗಿತ್ತು ಎಂದು ಸರ್ಕಾರದ ಗಮನ ಸೆಳೆದರು. ಈ ವೇಳೆ ಮಧ್ಯಪ್ರವೇಶಿಸಿ ಮಾತನಾಡಿದ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ, 1,60,00,000 ಮಾನವ ದಿನ ಉದ್ಯೋಗ ಸೃಜನೆ ಮಾಡಲಾಗಿದೆ. ಕೃಷಿ ಹೊಂಡ, ಕೆರೆ ನಿರ್ಮಾಣ, ರಸ್ತೆ ಸೇರಿದಂತೆ 300 ಕಾಮಗಾರಿಗಳನ್ನು ಗುರುತಿಸಲಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿನ ಅಕ್ರಮ ನೇಮಕಾತಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಳಪಡಿಸಬೇಕು ಎಂದು ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಮೇಲ್ಮನೆಯಲ್ಲಿಂದು ರಾಜ್ಯದ ಬರಪರಿಸ್ಥಿತಿ ಬಗ್ಗೆ ಚರ್ಚೆ ನಡೆಸಲು ಸಭಾಪತಿ ಸಲೀಂ ಅಹಮದ್ ಕಾಂಗ್ರೆಸ್ ಸದಸ್ಯ ರವಿ ಅವರಿಗೆ ಅವಕಾಶ ನೀಡಿದ ವೇಳೆ ಮಧ್ಯಪ್ರವೇಶಿಸಿದ ಛಲವಾದಿ ನಾರಾಯಣಸ್ವಾಮಿ, ಕೆಪಿಎಸ್ಸಿ ಅಕ್ರಮದ ಬಗ್ಗೆ ಚರ್ಚೆ ನಡೆಸಲು ನಿಲುವಳಿ ಸೂಚನೆ ಮಂಡನೆ ಮಾಡಲು ಅವಕಾಶ ಮಾಡಿಕೊಡುವಂತೆ ಆಗ್ರಹಿಸಿದರು. ಈ ವೇಳೆ ಸಭಾಪತಿ ಸಲೀಂ ಅಹಮದ್ ಮಧ್ಯಪ್ರವೇಶಿಸಿ ಪ್ರಸ್ತುತ ಬರಗಾಲ ಕುರಿತಂತೆ ಚರ್ಚೆ ನಡೆಸಬೇಕಿದೆ, ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರವನ್ನೂ ನೀಡಬೇಕಿದೆ, ಬಳಿಕ ಈ ವಿಷಯ ಚರ್ಚೆ

0: ಎತ್ತಿಕೊಳ್ಳುವ ಭರವಸೆ ನೀಡಿದರು. ರಾಜ್ಯದಲ್ಲಿ 200ಕ್ಕೂ ಹೆಚ್ಚು ತಾಲೂಕುಗಳು ಬರಪರಿಸ್ಥಿತಿ ಎದುರಿಸುತ್ತಿದ್ದು, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರಪರಿಹಾರ ನಿಧಿ ಬಿಡುಗಡೆ ಮಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಲು ನವದೆಹಲಿಗೆ ತೆರಳುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ಬಳಿಗೆ ಸರ್ವಪಕ್ಷ ನಿಯೋಗವನ್ನು ಕೊಂಡೊಯ್ಯುವುದಾಗಿ ಸ್ಪಷ್ಟಪಡಿಸಿದ್ದಾರೆ.
1: ಖಂಡಿತ ಸರ್ವಪಕ್ಷ ನಿಯೋಗ ಹೋಗ್ತದೆ. ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್, ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ನಮ್ಮ ಡೆಪ್ಯೂಟಿ ಸಿಎಂ ಅವರು ಬಹಳ ಅಧ್ಯಯನ ಮಾಡಿದ್ದಾರೆ, ನಮಗೆಲ್ಲ ವಿಚಾರ ಇದೆ. ಸೊ ನಾವು ಖಂಡಿತ ನಾವು ನಿಯೋಗ ಹೋಗಬೇಕು. ಅತಿ ಹೆಚ್ಚು ಇಂಟ್ರೀಮ್ ರಿಲೀಫ್ ನ ಕೇಳಬೇಕು ಈಗ. ಆಮೇಲೆ ಅವರು ಅದನ್ನ ಬಂದು ಅಧ್ಯಯನ ಮಾಡಿ ನಮಗೆ ಹೆಚ್ಚು ಹೊರೆಯನ್ನ ಅವ್ರು ಕೊಡಬೇಕಾದಂತ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಬಹುಶಃ ನನ್ನೆಲ್ಲ ವಿರೋಧ ಪಕ್ಷದ ನಾಯಕರುಗಳು, ಸಂಸದರೆಲ್ಲ ಒಕ್ಕೂಲದಿಂದ ನಮ್ಮ ರಾಜ್ಯಕ್ಕೆ ಸಹಾಯ ಮಾಡ್ತಾರೆ. ಯಾಕೆಂದ್ರೆ ಪ್ರಧಾನಮಂತ್ರಿಗಳೇ ಮೊದಲೇ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಅವರೆಲ್ಲ ಮಾಡ್ತಾರೆ ಅಂತೇಳಿ ನನಗೆ ನಿರೀಕ್ಷೆ.
0: ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಸುಮಾರು 20,000 ಮೆಗಾವ್ಯಾಟ್ಗೆ ತಲುಪಿದ್ದು, ವಿದ್ಯುತ್ ಪೂರೈಕೆಗೆ ಸಂಬಂಧಿಸಿದಂತೆ ಗಂಭೀರ ಪರಿಸ್ಥಿತಿ ಎದುರಾಗಿದೆ. ವಿದ್ಯುತ್ ಪರಿಸ್ಥಿತಿ ಪರಿಶೀಲಿಸಿ ಗ್ರಾಹಕರ ಹಿತವನ್ನು ರಕ್ಷಿಸುವಂತೆ ಇಂಧನ ಇಲಾಖೆಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಸಕ್ಕರೆ ಕಾರ್ಖಾನೆಗಳೊಂದಿಗೆ ಚರ್ಚಿಸಲಾಗಿದ್ದು, ಸರ್ಕಾರದೊಂದಿಗೆ ಸಹಕರಿಸುವಂತೆ ಸೂಚಿಸಲಾಗಿದೆ. ಸಕ್ಕರೆ ಕಾರ್ಖಾನೆಗಳು ಉತ್ಪಾದಿಸುವ ವಿದ್ಯುತ್ತನ್ನು ಸರ್ಕಾರಕ್ಕೆ ನೀಡಬೇಕು ಎಂದು ಅವರು ತಿಳಿಸಿದ್ದಾರೆ. ಇದೇ ವೇಳೆ ಹಣಕಾಸು ಇಲಾಖೆ ನೀಡಿರುವ ಸಲಹೆಯನ್ನು ಆಧರಿಸಿ ಬಿಜೆಪಿ ನಡೆಸುತ್ತಿರುವ ಪ್ರತಿಭಟನೆಗೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ, ಇದು ಹಣಕಾಸು ಇಲಾಖೆಯ ಸಾಮಾನ್ಯ ಆಡಳಿತ ಪ್ರಕ್ರಿಯೆಯಾಗಿದ್ದು ರಾಜಕೀಯಗೊಳಿಸುವ ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ಸ್ಥಾನಕ್ಕೆ ಜ್ಞಾನೇಶ್ ಕುಮಾರ್ ರಾಜೀನಾಮೆ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆ ರದ್ದುಪಡಿಸಿ ಹೊಸದಾಗಿ ಮತದಾರರ ಪಟ್ಟಿ ಪರಿಷ್ಕರಿಸುವಂತೆ ಒತ್ತಾಯಿಸಿದ್ದಾರೆ. ಸಾಮಾನ್ಯ ಜನರ ಮತದಾನದ ಹಕ್ಕನ್ನು ರಾಜಕೀಯ ಉದ್ದೇಶಗಳಿಗಾಗಿ ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ನೀಡುವ ಹಾಸನದ ಹಾಸನಾಂಬ ಜಾತ್ರಾ ಮಹೋತ್ಸವ ಅಕ್ಟೋಬರ್ 29ರಿಂದ ನವೆಂಬರ್ 11ರವರೆಗೆ ನಡೆಯಲಿದೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಅಗತ್ಯ ಸಿದ್ದತೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಬಾರಿ ಹಾಸನಾಂಬ ದರ್ಶನಕ್ಕೆ 14 ದಿನಗಳ ಅವಕಾಶ ದೊರೆತಿದ್ದು, ಮೊದಲ ಹಾಗೂ ಕೊನೆಯ ದಿನ ಹೊರತುಪಡಿಸಿ ಇನ್ನುಳಿದ 12 ದಿನ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವಿರಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯ 7 ತಾಲೂಕುಗಳನ್ನು ಬರಪೀಡಿತ ಪಟ್ಟಿಗೆ ಸೇರಿಸಲಾಗಿದೆ. ಆದರೂ ಸಂಪ್ರದಾಯದಂತೆ ಹಾಸನಾಂಬ ಹಾಗೂ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ. ಭಾರತದ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಕ್ರಾಂತಿ ಸಂಭವಿಸಿದ್ದು, ದೇಶದ ಒಟ್ಟು ಸ್ಥಾಪಿತ ಸೌರ ವಿದ್ಯುತ್ ಸಾಮರ್ಥ್ಯ ಹೊಸ ಮೈಲಿಗಲ್ಲನ್ನು ತಲುಪಿದೆ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಪ್ರತ್ಯೇಕ ಸೌರ ನೀತಿಯನ್ನು ಜಾರಿಗೆ ತರುವ ಮೂಲಕ ಆರಂಭಗೊಂಡ ಈ ಪಯಣ ಇಂದು ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಶಕ್ತಿಯನ್ನಾಗಿ ಹೊರಹೊಮ್ಮಿಸಿದೆ. ಇದರಿಂದಾಗಿ ಸುಮಾರು 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ರಾಜ್ಯದಲ್ಲಿಯೂ ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆ ಹೆಚ್ಚಾಗುತ್ತಿದೆ. ವರ್ಷಕ್ಕೆ ಸುಮಾರು 144 ಮೆಗಾವ್ಯಾಟ್ ಗ್ರಿಡ್ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿದೆ. ಕೇಂದ್ರ ಸರ್ಕಾರದ ಈ ಸೌರ ನೀತಿಯಿಂದ ರಾಜ್ಯದಲ್ಲಿ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ತಡೆರಹಿತ ಹಗಲು ವಿದ್ಯುತ್ ಪೂರೈಕೆಗೆ ಭದ್ರ ಬುನಾದಿ ಹಾಕಿದೆ. ಹಿರಿಯ ಮನೋವೈದ್ಯ, ಪ್ರೇರಣಾದಾಯಿ ವಾಗ್ಮಿಗಳು ಮತ್ತು ಅಂಕಣಕಾರರೂ ಆಗಿದ್ದ ಧಾರವಾಡದ ಡಾ ಆನಂದ ಪಾಂಡುರಂಗಿ ನಿಧನ ಹೊಂದಿದ್ದಾರೆ. ಪಾಂಡುರಂಗಿ ಅವರು ದಶಕಗಳ ಕಾಲ ವೈದ್ಯಕೀಯ ಸೇವೆಯಲ್ಲಿ ತೊಡಗಿ ಸಮಾಜದಲ್ಲಿ ಮಾನಸಿಕ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸಿ ಯುವಜನರಲ್ಲಿ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ವಿಕಸನ ಹಾಗೂ ಆತ್ಮವಿಶ್ವಾಸ

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳಿಗೆಲ್ಲ ಸಂಜೆಯ ಪ್ರಸಾರ ಕಾರ್ಯಕ್ಕೆ ಆತ್ಮೀಯ ಸ್ವಾಗತ. ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಬಾಳೆಯಡ ದಿವ್ಯಾ ಮಂದಪ್ಪ. ಸಮಯ 4:02. ಕೇಳುಗರೆ, ಇಂದು ಸಂಜೆ 6:50 ಕೇಳಲಿದ್ದೀರಿ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ. ಬಿತ್ತನೆ ಬೀಜ, ರಸಗೊಬ್ಬರ, ಪೀಡೆ ನಾಶಕ

0: ಖರೀದಿ ಮಾಡುವಾಗ ವಹಿಸಬೇಕಾದಂತಹ ಎಚ್ಚರಿಕೆ ಕ್ರಮ ಕುರಿತು ಡಾಕ್ಟರ್ ಎಚ್ಆರ್ ಪ್ರಕಾಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಪಿಎಂ ಜಗದೀಶ್. ಇಂದು ಸಂಜೆ 5 ಗಂಟೆಗೆ ಕೊಡವಸಿರಿಯಲ್ಲಿ ಕಾನೂರು ಕೋತೂರು ಮಹಿಳಾ ಮಂಡಳಿ ವತಿಯಿಂದ ನಾಟಕ ನಂಗ ಬದಲಾಕೊಂಡು, ನಿರ್ಮಾಣ ಬಾಳೆಯಡ ದಿವ್ಯಾ ಮಂದಪ್ಪ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
6: ಗೀತಮಾಧುರ್ಯ
7: ಚೆಲ್ಲಿದರು ಮಲ್ಲಿಗೆಯ ಬಾಣಸುರೇರಿ ಮ್ಯಾಗೆ, ಅಂದಾದ ಚಂದಾದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ.
8: ಗೀತಮಾಧುರ್ಯ, ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ.
6: ನೀವು ಹಾಡ್ತೀರಾ?
9: ಇದೇ ಭಾನುವಾರ ಅಂದ್ರೆ September 27
6: ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ,
9: ವೈವಿಧ್ಯಮಯ ಹಾಡುಗಳ ಪೂರಣ.
6: ಅಸೀಮರು

0: ಕೂಡಿದೆ.
1: ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು
0: 0822 228 2 228. ಮತ್ತೊಂದು ದೂರವಾಣಿ ಸಂಖ್ಯೆ 2281219.
1: ಗೀತ ಮಾಧುರ್ಯ ಯುವ ಶಕ್ತಿ ದೇಶದ ಶಕ್ತಿ. ಯುವ ಸಮೂಹ ಅಂದ್ರೆ
2: ಅದು ಒಂದು ಶಕ್ತಿ.
1: ಯುವ ಮನಸ್ಸಿನದು ಆಕರ್ಷಣಾ ವ್ಯಕ್ತಿತ್ವ. ಯುವ ಮನಸ್ಸಿನ ಮಾತಿನಲ್ಲಿ
2: ಇವತ್ತಿನ ಪ್ರಪಂಚದಲ್ಲಿ ಬಹಳಷ್ಟು ವಿಚಾರಗಳು ನಮ್ಮನ್ನ ಸೆಳೆಯೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಒಂದು ಧ್ಯೇಯದತ್ತ ಸಾಗೋದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಇರೋದು ಯೂತ್ಗೆ ಮಾತ್ರ.
1: ಧೂಮಪಾನ, ಮದ್ಯಪಾನ ಈ ರೀತಿಯ ಇನ್ನಿತರೆ ದುಶ್ಚಟಗಳಿಂದ ದೂರವಿದ್ದಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಸಹಾಯ ನೀಡಿದಂತೆ ಅಲ್ಲವೇ? ಯುವ ಶಕ್ತಿ ದೇಶದ ಶಕ್ತಿ. ಅಮ್ಮ ಎಂದರೆ,
2: ಅಮ್ಮ ಅಂದ್ರೆ ಪ್ರೀತಿ, ಅಮ್ಮ ಅಂದ್ರೆ ಕರುಣೆ, ಅಮ್ಮ ಅಂದ್ರೆ ಜೀವನ.
1: ಅಮ್ಮನಿಗಾಗಿ ಮಿಡಿಯುವಂತಹ ಸಹೃದಯಗಳು ಹಲವು.

ಅಮ್ಮನೇ ದೇವರು. ಆಕಾಶವಾಣಿ ಮಡಿಕೇರಿ, ಸಮಯ 4:05:29. ಇನ್ನು ಕೇಳೋಣ ಕೊಡಗಿನ ಜನಪದ ಹಾಡುಗಳು. ಮೊದಲಿಗೆ ಪಾಡಿಯಂಡ ಚೆಟ್ಟಿಚ ಮತ್ತು ಸಂಗಡಿಗರು ಹಾಡಿರುವ ಹಾಡನ್ನು ಕೇಳೋಣ, ಪೀರಕೆ ಪಾಟ್.

ಪಾಡಿಯಂಡ ಚೆಟ್ಟಿಚ್ಚ ಮತ್ತು ಸಂಗಡಿಗರಿಂದ ಪೀರಕ್ಕೆ ಪಾಠ ಕೇಳಿದಿರಿ. ಇನ್ನು ಕೇಳೋಣ ಕೋಲುಮುದಿಯನ ಪ್ರೇಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ.

ತಳೂರು ಯಶೋಧರಾಜ ಮತ್ತು ಬೊಳ್ಳೂರು ಜಾನಕಿಯವರ ಸೋಭಾನೆ ಪದವನ್ನು ಕೇಳಿದಿರಿ. ಈ ಗೀತೆಯೊಂದಿಗೆ ಇಂದಿನ ಕೊಡಗಿನ ಜನಪದ ಹಾಡುಗಳು ಕಾರ್ಯಕ್ರಮ ಮುಕ್ತಾಯವಾಯಿತು.

ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281129, ಕೋಡ್ ಸಂಖ್ಯೆ 08272, ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ.

0: ಸ್ನೇಹಿತರೆ, ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 27ರ ಯುವವಾಣಿ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಯುವಲಹರಿ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿನ ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವ ನೀತಿ ಕಥೆಗಳು ನಿಮಗಾಗಿ. ತಪ್ಪು ದಾರಿ ಹಿಡಿದವರನ್ನು ಸರಿದಾರಿಗೆ ತರುವುದೇ ವ್ಯಕ್ತಿತ್ವ ವಿಕಸನ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಭಾನುವಾರ ಸಂಜೆ 5 ಗಂಟೆಗೆ.
1: ನೋಡುತ್ತಾ ನೋಡುತ್ತಾ ನಾನಂತೂ ಅಂಗಾತ ಬಿದ್ದೋದೆ ನೋಡೇ ಚಿನ್ನಮ್ಮ.
0: ಯುವ ಸ್ನೇಹಿತರೆ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ? ಜೀವ ಅಮೂಲ್ಯವಾದದ್ದು. ಹುಟ್ಟು ಸಾವು ಇವುಗಳ ನಡುವಿನ ಕಾಲದಲ್ಲಿ ಪ್ರತಿಯೊಂದು ಕ್ಷಣವೂ ಕೂಡ ಅನುಭವದ ಪಾಕವನ್ನೇ ನಮಗೆ ನೀಡ್ತಾ ಹೋಗುತ್ತೆ. ಆ ಅನುಭವವನ್ನ ಪಾಠವಾಗಿ ಸ್ವೀಕರಿಸಿ ಮುಂದಿನ ಹೆಜ್ಜೆಯನ್ನ ಇಡಲೇಬೇಕು.

0: ಒಮ್ಮೆ ಶರೀರದಿಂದ ಹಾರಿ ಹೋದಂತಹ ಪ್ರಾಣ ಪಕ್ಷಿ ಮತ್ತೆಂದೂ ಸಿಗಲಾರದು. ಪ್ರತಿಯೊಂದು ಕ್ಷಣವನ್ನ ಪ್ರೀತಿಸೋಣ, ಧೈರ್ಯದಿಂದ ಬರುವಂತಹ ಸವಾಲುಗಳನ್ನ ಎದುರಿಸೋಣ.
1: ಬಾಳು ಇಲ್ಲೆ ಬಾಳು, ಬಾಳನ್ನೇ ಬೆಳಕ ಕೇಳು.
0: ಜೀವ ಅಮೂಲ್ಯವಾದದ್ದು. ಆಕಾಶವಾಣಿ ಮಡಿಕೇರಿ, ಸಮಯ 4:34:05. ಈಗ ಕೇಳೋಣ.
2: ನೆನಪು ನಿನಾದ.
0: ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಮೊದಲಿಗೆ ಕೇಳೋಣ ಜಿಮ್ಮಿಗಲ್ಲು ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್. ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್. ಸಾಹಿತ್ಯ ಚಿ ಉದಯಶಂಕರ್.

ಕವಿರತ್ನ ಕಾಳಿದಾಸ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್. ಸಂಗೀತ ಎಂ ರಂಗರಾವ್, ಸಾಹಿತ್ಯ ಚಿ ಉದಯಶಂಕರ್.

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ
0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿದ ಟೋನಿ ಚಿತ್ರದ ಗೀತೆಯನ್ನು ಕೇಳೋಣ. ಈ ಗೀತೆಯನ್ನು ಬರೆದಿದ್ದಾರೆ ಆರ್ ಎನ್ ಜೆ ಗೋಪಾಲ್, ಸಂಗೀತ ಅಳವಡಿಸಿದವರು ರಾಜನ್ ನಾಗೇಂದ್ರ.

ಮಾನಸ ಸರೋವರ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್, ಸಂಗೀತ ವಿಜಯ ಭಾಸ್ಕರ್, ಸಾಹಿತ್ಯ ವಿಜಯ ನರಸಿಂಹ. ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ, ಸಾಹಸ ಸಿಂಹ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ಸತ್ಯಂ, ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
3: The number you've dialed is currently busy. Kindly
4: try after the call. ಮಾಡ್ತಾ ಇದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
6: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
7: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ AR, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಕುತ್ತಿಗೆ ನೋವು ಮತ್ತೆ ಸೊಂಟ ನೋವಿಗೆ ಕಾರಣಗಳೇನು?
8: ನೋಡಿ, ಕುತ್ತಿಗೆ ಮತ್ತೆ ಸೊಂಟ, ಇದನ್ನ ಸ್ಪೈನ್ ಅಂತ ಹೇಳ್ತೀವಿ ನಾವು. ಇದು ಒಂದು ಅಂಗ ಅಲ್ಲ, ಇದರಲ್ಲಿ ಮೂಳೆಗಳಿರ್ತವೆ, ಮಾಂಸಖಂಡಗಳಿರ್ತವೆ, ನರಗಳಿರ್ತವೆ. ಕಾಮನ್ ಕಾರಣ ಏನಪ್ಪಾ ಕುತ್ತಿಗೆ ನೋವು ಸೊಂಟದ ನೋವು ಅಂದ್ರೆ, ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್, ಗಂಟೆಗಟ್ಟಲೆ ಆಫೀಸ್ಗಳಲ್ಲಿ ಕಂಪ್ಯೂಟರ್ ಮತ್ತೆ ಮುಂದೆ ಕೂತಿರ್ತೀವಿ, ಮತ್ತೆ ಪೋಸ್ಚರ್ ಸರಿಗೆ ಮಾಡಿರಲ್ಲ, ಮತ್ತೆ ಬಾರಾಗಿರ ಎತ್ತದಾಗ ಸೊಟ್ಟ ಪೊಟ್ಟ ಎತ್ತಿ ಬಿಡ್ತೀವಿ, ಎಕ್ಸಸೈಸ್ ಮಾಡಿರಲ್ಲ. ಸೊ ಲಾಟ್ ಆಫ್ ವೇಟ್ ಬೀಳುತ್ತೆ ನಮ್ಮ ಸ್ಪೈನ್ ಮೇಲೆ. ಮತ್ತೆ ಸ್ಪೈನ್ ಅಲ್ಲಿ ಏನೇನು ನಾನು ಹೇಳಿದ್ನು ನಿಮ್ಗೆ, ಏನೇನು ಆರ್ಗನ್ಸ್ ಇದಾವೆ ಅದ್ರ ಮೇಲೆಲ್ಲ ಒತ್ತಡ ಬಿದ್ದು ಬಿದ್ದು ಬಿದ್ದು ಕಾಮನ್ ರೀಸನ್ ಇಸ್, ಇದರಿಂದನೇ ಡಿಜನರೇಷನ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜಿ ನಲ್ಲಿ. ಡಿಜನರೇಟಿವ್ ಸ್ಪೈನ್ ಡಿಸೀಸ್ ಇಂದಾನೆ ಕಾಮನ್ಲಿ ಪೇನ್ ಬರೋದು.
7: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ಲೈಫ್ಸ್.

0: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:12. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ.

0: ಶ್ರೋತೃಳೆ ನಮಸ್ಕಾರ. ಇಂದತ್ರ ಕೊಡವ ಸಿರಿ ಕಾರ್ಯಕ್ರಮಕ್ಕೆ ಬಾಳೇಡ ದಿವ್ಯಾ ಮಂದಪ್ಪ ಬಯಂದವ ತಕ್ಕಾರ. ಇಂದು ಕಪಿರ ಕಾನೂರು ಕೋತೂರು ಮಹಿಳಾ ಮಂಡಳಿ ಇಂಗಳುಂಡು ನಾಟಕ ನಂಗ ಬದಲಾಂಡು. ನಂಗ ಬದಲಾಂಡು ಎಳ್ತುಕಾರ್ತಿ ಶ್ರೀಮತಿ ಕೋದೆಂಗಡ ಯಮುನಾ ನರೇಂದ್ರಂಡೈಂಗ, ನಿರೂಪಣೆಕಾರಿ ಶ್ರೀಮತಿ ಚಿರಿಯಪ್ಪಂಡ ರುಕ್ಮಿಣಿ ನಾಣೆಯಂಡೈಂಗ. ಇದೋರು ಕಾಲ್ಪನಿಕ ಕತೆ, ಇದು ದಾರುಕೂ ಅನ್ವಯಿಸಿಡುಲೆ. ಇಲ್ಲಿ ಬಪ್ಪ ಪಾತ್ರಧಾರಿಯಳು ಕಾಲ್ಪನಿಕ. ಇದತ್ತಿಲು ಮಧ್ಯಮ ವರ್ಗತ್ರ ಕೊಡವ ಕುಟುಂಬದ ನಡೆದಂಡುಳ್ಳ ಮನೆ ಮನೆರ ಕತೆ ಪಿಂಜ ವ್ಯತೆ ಉಂಡು. ಇಕ್ಕ ಮೊಬೈಲ್ ಲ್ಯಾಪ್ಟಾಪ್ ಇದೆಲ್ಲ ಬಂದ ಪಿಂಜ ಬದಲಾನ ನಂಗಡ ಸಾಮಾಜಿಕ ಆರ್ಥಿಕ ವ್ಯವಸ್ಥೆರ ಬಗ್ಗೆ ಸೋಮಾರಿತನ ಬಲ್ಯರಿಕೆ ಅತಿಯಾನ ಆಸೆ ಸಮೇತರ ದುರುಪಯೋಗವೂ ಆಯಂಡುಳ್ಳ ಈ ನಂಗಡ ಬದುಕರ ಬವಣೆ ಲಿಂಜ.
1: ಚಾಯ್ ತುಳಿಯ ನೀಡ ಫೋನೇ ಇಲ್ಲ, ಅಚ್ಚಕ್ ಬಿಜಿಯಾ?
2: ಅನ್ನನೆ ಒಂದು ಇಲ್ಲ ರೀ, ಬೆಂಗಳೂರಲ್ಲ ಬಿಸಿ ಆಯ್ಪೋಪ್ಪ. ಪೊಲಾಕ ಅಡಿಗೆ ಮನೇಲಿ ಎಲ್ಲಾರ್ಕೂ ಪಿಂಜ ಕುಂಜಿನ ರೆಡಿ ಮಾಡೋ, ಸ್ಕೂಲಕ್ ಬಿಡುವೋ, ಪಿಂಜ ಜಿಮ್ ಬ್ಯಾಡ್ಮಿಂಟನ್ ವೀಕೆಂಡ್ ಪಾರ್ಟೀಸ್ ಇನ್ನೇ ಬಿಸಿ. ಸರಿ ಬಿಡು ನಾಡ ಅಲ್ಲಿ ಇರಡು. ನೀಡೆ ಎಂತ ಸ್ಪೆಷಲ್ ನ್ಯೂಸ್?
1: ಕೊಡಗಲು ಮಳೆಗಾಲದ ಎಂತ ನ್ಯೂಸ್? ಇಪ್ಪ ಮಳೆ ಬಾರಿ ಕಮ್ಮಿ ಉಂಡ್ರೆ, ಮಳೆ ಕಮ್ಮಿ ಉಳ್ಳಂಗ ಬೇಲ್ ಪಣಿ ಬಾರಿ ಕಷ್ಟ ಏನುಂಡ್ರೆ. ನಿಂಗ ಸಿಟಿಲ್ ಕುಡಿಯಂಡು ಇದೆಲ್ಲ ಗೊತ್ತಾಪ್ಲೆ ಬಿಡು.
2: ಸರಿ ಅದೆಲ್ಲ ಇರಡು, ನೀಡ ಮಾವಿನ ಇಕ್ಕೆ ಹೆಂಗೆ ಅಂಡ ಪಿರಿಪಿರಿ ಚೆನ್ನ ಕಮ್ಮಿ ಆಯ್ತಾ?
1: ಅಯ್ಯೋ ಸದ್ಯ ದೇವಸಾಯ ಬುಡು. ನಾಡ ಒಡಿಯ ಸಂಜು ಇಕ್ಕಾಯ್ತು ಮಾಯಿಕೋರು ಮೊಬೈಲ್ ಅರ್ತಿ ಕೊಡ್ತಿತ್ತು, ಮಕ್ಕಳ ಕೈಂಜ ಎಲ್ಲ ಕಾರ್ಚಿಟ್ಟು ಪರ್ಚಂಡಿತ್ತು. ಇಕ್ಕ ಒಟ್ಟಿ ಕಾಪಿ ಆನದು ಮೊಬೈಲ್ ಕುಡ್ಚಿರುವ ವಿಡಿಯೋ ಕಾಲ್ ಯೂಟ್ಯೂಬ್ ಕ್ಯಾಂಡಿ ಕ್ರಶ್ ಕಲ್ಚಂಡ್ ಅದನ್ನ ಒಳಗೆ ಮುಳಿ ಪೋಯಿರ್ತಿಪ್ಪ. ಅದಂಗಿಕ್ಕ ನಾಡ ಕೂಡ ಚೆನ್ನ ಪಿರಿಪಿರಿ ಕಲಿಪೋದು ಕಮ್ಮಿ ಆಯ್ತಿತ್ತು.
2: ಓ ಅಕ್ಕುವ.
3: ಓ ನೀತು ನೀತು ಭಾವನ ನೋಟು ಒಳೆಯಲ್ಲಿ ಹೆಂಗೆ ಬೆಚ್ಚಿ ಅಂದ್ರೆ ಎಂತೋ ಕರಂಜ ಮಟ್ಟು ವಾಸನೆ ಬಪ್ಪ ಕುಡಿತು ಕೈವಿಗೆ ಆ ಮೊಬೈಲ್ ನಮ್ಮ ಬೆಪ್ಪಂಜಿ ಬಾ ನೋಟ್ ಎಂತ ಏನು
1: ನಿಂಗಳೇ ಅಮ್ಮ ಅದು ನೋಟಲ್ವಲ್ಲ
3: ನೋಟು ಪೊಲಾಕ ಗದ್ದಿತ್ತು. ಒಟ್ಟಿ ಕಾಪಿ ಮಾಡೋದು ಮಾತ್ರ ನಾಡ ಕೆಲಸ, ಬಾಕಿ ಎಲ್ಲ ನೀಡ ಕೆಲಸ ಮರಂದಿರುತ್ತೆ ಜ್ಞಾನ ಇರಡು.
1: ಗೀತಾ ನೀನು ಕೇಟದೇ ಕೇಟದು, ಅದಂಡ ರಾಮಾಯಣ ಶುರುವಾಯಿರ್ತು. ನಾನು ಈಗ ನಾಳೆ ಫೋನ್ ಮಾಡುವಿರೇ, ಅದಂಡ ಉಪದ್ರ ಸಹಿಸೋ ಕೈಲ. ಬಾಯ್ ಬಾಯ್.
2: ಆಚೆ ನೀತು ಬಾಯ್.
3: ಸರಿ ಎಲ್ಲ ಕೂಡಿ ಆ ಕಮಲ ಮೂಡಿಗೆ ಫೋನ್ ಮಾಡತ್ತೆ ಸುಮಾರು ದಿವಸ ಆಚಿ. ಒಮ್ಮ ಕಾಲ್ ಮಾಡಿತು ಅವಳ ಆ ಪುಳಿ ಮೂಟ್ರನ ಕಿಂಜ ತಡಿನವ ಎನ್ನ ಪತ್ತೆ ಕರ್ಕಿಯನ್ನೊಮ್ಮ ಕೇಳ್ಪಿ. ಹಲೋ ಕಮಲ ಕೇಪ.
2: ಹಲೋ ಕಾವೇರಿ, ಕೇಟನ್ನುಂಡು ಅಣ್ಣ.
3: ಚೆನ್ನ ನೆಟ್ವರ್ಕ್ ಇಲ್ಲ ಕಾಂಬಾ
2: ಕೇಪ.
3: ಹಾ ಇಕ್ಕ ಕೇಪ ಬಾ. ಚಾಯ್ಲುಳಿಯ ನೀಡ ಮಕ್ಕ ಬಂತ ಬ್ಯಾಂಗ್ಳೂರ್ ಜಿ.
2: ಇನ್ನ ಕಾವೇರಿ ಬಾರಿ ಅಪರೂಪಕ್ಕೆ ಫೋನ್ ಮಾಡ್ಯಂಡುಳ್ಳಿಯ. ನೀಡ ಮೋವ ಮೈಮ ಕಿರ್ಮೋವ ಎಲ್ಲ ಚಾಯ್ತುಂಡಾ?
3: ಸರಿ ರೇ ಎಲ್ಲಾ ಪರೋಲೆ ಒರ್ ಮಾದ್ರಿ ಚಾಯ್ಲುಂಡು. ನಡ ಸಂಜುಕನ್ನ ಪ್ಯಾಟಕ್ಕೆ ಪೋಯ್ತು,

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ.

ನಮಸ್ತೆ. ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿಗೆ ಆತ್ಮೀಯ ಸ್ವಾಗತ. ನಿಮ್ಮೊಂದಿಗೆ ನಾನು ಬಾಳೆಯಡ ದಿವ್ಯಾ ಮಂದಪ್ಪ. ಕರೆ ಮಾಡಿ ಮಾತಾಡೋಣ, ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳೋಣ.

0: ನಮ್ಮ ಮೊದಲ ಕರೆ ಯಾರಿದ್ದಾರೆ ಅಂತ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರು ಬೆಟ್ಟಂತಾಡೆಯಿಂದ ಸುಶೀಲಾ.
0: ಸುಶೀಲಾ, ಮೊದಲ ಸಲ ಕರೆ ಮಾಡ್ತಿದ್ದೀರಾ ಅಂತ?
1: ಹೌದು ಮೇಡಮ್.
0: ಇಷ್ಟು ದಿನ ಪ್ರಯತ್ನ ಪಟ್ರ?
1: ತುಂಬಾ ಪ್ರಯತ್ನ.
0: ಕೊನೆಗೂ ಲೈನ್ ಸಿಕ್ತಲ್ವಾ?
1: ಹೌದು.
0: ಏನ್ ಮಾಡ್ತಿರೋದು ನೀವು?
1: ನಾನು ಮನೆಯಲ್ಲಿ.
0: ಮನೆಯಲ್ಲೇ ಇರೋದಾ? ನಮ್ಮ ಆಕಾಶವಾಣಿ ಮಡಿಕೇರಿ ಕೇಂದ್ರವನ್ನ ಕೇಳ್ತಾ ಇರ್ತೀರಾ?
1: ಕೇಳ್ತಾ ಇರ್ತೇನೆ.
0: ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀರಾ?
1: ತುಂಬಾ ವರ್ಷ ಆಯ್ತು ಮೇಡಮ್.
0: ಯಾವುದು ಇಷ್ಟವಾದಂತ ಕಾರ್ಯಕ್ರಮ?
1: ಎಲ್ಲ ಕಾರ್ಯಕ್ರಮ ಇಷ್ಟ ಮೇಡಮ್.
0: ಆದ್ರೂ ಒಂದೊಂದು ಇಷ್ಟ ಇರುತ್ತಲ್ವಾ?
1: ಚಿತ್ರಕಲೆ ತುಂಬಾ
0: ಹೌದಾ?
1: ಬೆಳಿಗ್ಗೆಯಿಂದ ಕೇಳ್ತೇನೆ.
0: ಹೌದಾ? ಮನೇಲಿ ಯಾರ್ಯಾರು ಇದ್ದೀರಿ?
1: ನಾನು, ಅಕ್ಕನವರು, ಅಮ್ಮ.
0: ಏನು ಹವ್ಯಾಸ ಏನು ನಿಮ್ದು? ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ?
1: ಬೀಡಿ ಕಟ್ತೀನಿ.
0: ಬೀಡಿ ಕಟ್ತಾ ಇದ್ದೀರಾ? ಫುಲ್ ಡೇ ಅದೇ ಮಾಡ್ತೀರಾ?
1: ಹೌದು.
0: ಜೊತೆಗೆ ಅಮ್ಮನಿಗೆ ಹೆಲ್ಪ್ ಮಾಡ್ತೀರಾ?
1: ಹೌದು ಹೌದು.
0: ಅಡಿಗೆ ಎಲ್ಲ ಮಾಡಕ್ ಬರುತ್ತಾ?
1: ಮಾಡ್ತೇನೆ.
0: ಇದು ಯಾವ ಗೀತೆ ಬೇಕು? ಯಾವ್ದಾದ್ರು ಆಗುತ್ತಾ? ಸರಿ, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಹೊಸ ಕೇಳುಗರು ಕರೆ ಮಾಡಿದಾಗ ಬಹಳ ಖುಷಿ ಆಗುತ್ತೆ ಮಾತಾಡ್ಲಿಕ್ಕೆ. ಸರಿ, ಒಂದು ಪ್ರಶ್ನೆ ಕೇಳ್ಬಿಡ್ಲಾ? ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನ ಕರೆಯುತ್ತಾರೆ? ಹೌದು, ಸರ್ದಾರ್ ವಲ್ಲಭ ಭಾಯಿ ಪಟೇಲ್. ಸರಿಯಾದ ಉತ್ತರವನ್ನ ಹೇಳಿದಿರಿ. ನಿಮ್ಮ ನೆಚ್ಚಿನ ಗೀತೆಯನ್ನ ನಾವು ಪ್ರಸಾರ ಮಾಡ್ತೀವಿ. ಕರೆ ಮಾಡ್ತಾ ಇರಿ. ನಮಸ್ಕಾರ.
1: ಆಯ್ತು.

0: ಅಪ್ಪನ ಪ್ರೀತಿ ಆಕಾಶಕ್ಕೂ ಮಿಗಿಲು.
1: ಅಪ್ಪ ಅಂದ್ರೆ ಆಕಾಶ, ಅಪ್ಪ ಅಂದ್ರೆ ಅಗಾಧ, ಅಪ್ಪ ಅಂದ್ರೆ ಇಲ್ಲ ಅನ್ನೋ ಪದನೇ ಇಲ್ಲ.
0: ಅಪ್ಪ ಎಂದರೆ ಬಾನಂಗಳದಲ್ಲಿ ಮಳೆ ಸುರಿಸಲು ಕಾದಿರುವ ಕರಿ ಮೋಡ ಕರಗಿ ನೀರಾಗಿ ಧರೆಗಿಳಿದಂತೆ ಕನಸುಗಳ ಹೊತ್ತು ನಡೆಸುತ್ತಾ ನಡೆಯುತ್ತಾ ಕಷ್ಟಕಾಲದಲ್ಲಿ ಕೈ ಹಿಡಿದು ಮೇಲೆತ್ತುವ ಧೈರ್ಯ ತುಂಬುವ ಅಪರೂಪದ ಮಾಣಿಕ್ಯ ಅಪ್ಪ.

0: ಮುಂದಿನ ಕರೆ ಯಾರಿದ್ದಾರೆ ಅಂತ ನೋಡೋಣ. ನಮಸ್ತೆ.
1: ನಮಸ್ತೆ, ನಾನು ಮಡಿಕೇರಿಯಿಂದ ಗೋಲ್ಡ್ ಸ್ಮಿತ್ ಶಂಕರ ಮಾತಾಡೋದು.
0: ಹಾ ಹೇಳಿ.
1: ಇದು ಪಟ್ಟಣಕ್ಕೆ ಬಂದ ಪತಿಯರು ಆಡ್ಬೇಕಿತ್ತು ನನಗೆ.
0: ಓಕೆ, ಆಯ್ತು, ಹಾಕ್ತೀವಿ.
1: ಹಾ ಸರಿ.
0: ಹಾ, ನಮ್ಮ ಇತ್ತೀಚೆಗೆ ಕಾಲ್ ಮಾಡಿಲ್ಲ ಅನ್ಸುತ್ತಲ್ಲ ನೀವು?
1: ಅಂದ್ರೆ ನಾನು ಅಂಗಡಿಗೆ ಹೋಗ್ತಾ ಇದ್ದೆ, ಈಗ ಮಳೆ ಬರ್ತಾ ಇದೆ, ಇಲ್ಲೇ ಬಾಕಿ ಆಗಿದ್ದೀನಿ.
0: ಓ, ಮಳೆ ಬಂದಿದ್ಕೆ ಕರೆ ಮಾಡಿದ್ರಾ?
1: ಅಲ್ಲಿ ಮನೇಲಿ ಕೂತಿದ್ದಲ್ಲ, ಹಾಗೆ ಟ್ರೈ ಮಾಡಿದ್ರೆ ಸಿಕ್ತಲ್ಲ ಏನು.
0: ಹ್ಞೂ, ಖುಷಿ ಆಯ್ತಾ ನಿಮಗೆ?
1: ಆಗುತ್ತೆ.
0: ಯಾವ ಗೀತೆ ಬೇಕು ಅಂದ್ರಿ?
1: ಪಟ್ಟಣಕ್ಕೆ ಬಂದ ಪತಿಯರಲ್ಲಿ ನೋಡಿ, ಎಂದು ಬಂದು ಆಡಬೇಕಿತ್ತು.
0: ಹಾಂ ಸರಿ, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಒಂದು ಪ್ರಶ್ನೆ, ಕನ್ನಡದ ಮೊದಲ ಮಾತನಾಡುವ ಚಿತ್ರ ಯಾವುದು?
1: ನಿಜವಾಗ್ಲೂ ನೆನಪಿಗೆ ಬರ್ತಾ ಇಲ್ಲ.
0: ಹೌದಾ?
1: ಗೊತ್ತಿದೆ, ಅದೇ ಸಡನ್ ನೆನಪಿಗೆ ಬರ್ತಾ ಇಲ್ಲ.
0: ಹೌದು, ಸುಮಾರು ಹಾಗೆ ಅನ್ಸುತ್ತಲ್ವಾ?
1: ಹೌದು,
0: ಗೊತ್ತಿರುತ್ತೆ, ಆದ್ರೆ ಉತ್ತರ ಗೊತ್ತಿರಲ್ಲ,
1: ಮನ್ಸಲ್ಲಿರುತ್ತೆ,
0: ಹೇಳಕ್ ಬರಲ್ಲ.
1: ಹೌದು.
0: ಸರಿ, ಸರಿಯಾದ ಉತ್ತರ ಸತಿ ಸುಲೋಚನ. ಆಯ್ತು, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಅಪರೂಪಕ್ಕೆ ಮಳೆ ಬಂದಿದೆ, ಹೇಗೆ ಅನಿಸ್ತಿದೆ?
1: ಅಂದ್ರೆ ತುಂಬಾ ಸೆಕೆ ಇತ್ತಲ್ಲ, ಅಂದ್ರೆ ಮಳೆ ಬೇಕು ಅನ್ಸುತ್ತೆ, ಅಂದ್ರೆ ಮಳೆ ಸಹ ಕಮ್ಮಿ ಅಲ್ಲ. ಈ ಮಳೆ ಬರುವಾಗ ಯಾವಾಗಾದ್ರೂ ಬಂದ್ರು ಬರಲು ಹೊಡ್ಕೊಳ್ಳಿಂತಾನೆ ಅನಿಸ್ತದೆ.
0: ಹೌದಾ?
1: ಸ್ವಲ್ಪ ಮಳೆ ಬೇಕಿತ್ತು, ಇವಾಗ ತುಂಬಾ ಸೆಕೆ ಇದೆ ಅಲ್ಲ.
0: ಹೌದು ಹೌದು.
1: ಕಟ್ಟಲಿಕ್ಕೆ ಆಗೋದಿಲ್ಲ, ಹಂಗಾಗ್ಬಿಟ್ಟಿದೆ.
0: ಸರಿ, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ನಮಸ್ಕಾರ.
1: ಸರಿ ಸರಿ.

0: ಅತಿ ಆಸೆ ಒಳ್ಳೇದಲ್ಲ.
1: ಯಾವುದು ಅತಿ ಆಸೆ? ಪಟ್ಟಣಕ್ಕೆ ಹೋಗ್ಬೇಕೆನ್ನುವುದ? ನೆಮ್ಮದಿಯಿಂದ ಇರಬೇಕು ಅನ್ನೋದ? ನಗು ನಗ್ತಾ ಬಾಳ್ಬೇಕು ಅನ್ನೋದ? ಹೊಸ

0: ಸುಖ ಸಂತೋಷ ಅಂಗಡಿಲಿ ಮಾರೋದಿಲ್ಲ.
1: ನಂಗೆ ಗೊತ್ತಿದೆ ನಿಮ್ ಸುಖ ಸಂತೋಷ ಕೊಟ್ಟಿಗೆ ಗುಡಿಸೋದ್ರಲ್ಲಿದೆ, ಸಗಣಿ ಎತ್ತೋದ್ರಲ್ಲಿದೆ, ಧರಣಿ ತಟ್ಟೋದ್ರಲ್ಲಿದೆ.

0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಹಲೋ, ನಮಸ್ತೆ ಮೇಡಮ್. ನಾನು ಚೇರಂಬಾಣೆ ಕೊಳಗದಾಳ್ ಗ್ರಾಮದಿಂದ ಚೀರಮ್ಮನ ವಾಣಿಜ್ಯ ಗೊಮ್ಮೆ.
0: ಯಾವ ಗೀತೆ ಬೇಕು ನಿಮಗೆ?
1: ನನಗೆ ಸುಗ್ಗಿ ಚಿತ್ರದಿಂದ ದಯ ನೀಡೋ ವಿನಾಯಕ, ಜಯ ಮಾಡೋ ವಿನಾಯಕ ಅಂತ ಇದೆ.
0: ಸರಿ, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ.
1: ಮಳೆ ಬಂತು ಮೇಡಮ್,
0: ಹೌದು,
1: ಮಳೆ ಬರ್ತದೆ, ಜೋರು ಮಳೆ ಬರ್ತದೆ.
0: ಹೌದು,
1: 2.5 ಗಂಟೆಯಿಂದ ಮಳೆ ಇದೆ.
0: ಎಲ್ಲರಿಗೂ ಖುಷಿಯಾಗಿದೆ ಅಲ್ವಾ ಕೊಡಗಲ್ಲಿ?
1: ಹೌದು,
0: ಬಿಸಿಲಿತ್ತು.
1: ಸಿರಿಯಲ್ಲಿ ಎಲ್ಲರೂ ಮಳೆ ಇಲ್ಲ ಅಂತ ಬೇಜಾರ ಪಡ್ತಾರೆ.
0: ಹೌದು,
1: ಈಗ ಕೊಡವ ಸಿರಿ ತುಂಬಾ ಚೆನ್ನಾಗಿತ್ತು ಮೇಡಮ್. ನನಗೆ ಕತೆ ನಾಟಕ ತುಂಬಾ ಖುಷಿಯಾಯ್ತು.
0: ಖುಷಿ ಆಯ್ತಾ? ಬಹಳ ದಿನಗಳ ನಂತರ ನಾಟಕ ಪ್ರಸಾರ ಆಗಿದೆ.
1: ತುಂಬಾ ಅರ್ಥಪೂರ್ಣವಾಗಿದೆ.
0: ನಾಟಕದ ಮಾಡಿದ ತಂಡಕ್ಕೂ ಕೂಡ ನಿಮ್ಮ ಮಾತು ಕೇಳಿ ಖುಷಿ ಆಗ್ಬೋದೇನೋ.
1: ಲತಾ ಗಣೇಶನ್ ಅವರು ನಮ್ಮವರೇ ಮೇಡಮ್, ನಮ್ಮ ನೆಂಟ್ರಾಗ್ಬೇಕು.
0: ಹಾಗೆ ಕೇಳಿದ್ರಾ? ಸರಿ, ಖುಷಿ ಆಯ್ತು ನಿಮ್ಮ ಮಾತು ಕೇಳಿ. ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಅದಕ್ಕೆ ಮುಂಚೆ ಒಂದು ಪ್ರಶ್ನೆ ಆಯ್ತಾ? ಕನ್ನಡದಲ್ಲಿ ಮೊದಲ ಬಾರಿಗೆ ರಾಷ್ಟ್ರ ಪ್ರಶಸ್ತಿ ಪಡೆದ ಚಿತ್ರ ಯಾವುದು?
1: ಪುಷ್ಪಕ ವಿಮಾನ
0: ಅಲ್ಲ, ಬರೋದಿಲ್ವಾ?
1: ಸೌಂದರ್ಯ ಚಿತ್ರನ.
0: ಬೇಡರ ಕಣ್ಣಪ್ಪ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:14. ಇನ್ನು ಕೇಳೋಣ ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:30 ಜಿಲ್ಲಾ ವಾರ್ತೆ ಬೆಂಗಳೂರು ಕೇಂದ್ರದಿಂದ. 6:50 ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮದಲ್ಲಿ ಬಿತ್ತನೆ ಬೀಜ ರಸಗೊಬ್ಬರ ಪೀಡನಾಶಕ ಖರೀದಿ ಮಾಡುವಾಗ ವಹಿಸಬೇಕಾದ ಎಚ್ಚರಿಕೆ ಕ್ರಮ ಕುರಿತು ಡಾ ಎಚ್.ಆರ್. ಪ್ರಕಾಶ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. 7:20 ಸುದ್ದಿಜೊಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. ಸುದ್ದಿ ಸಮಾಚಾರ 7:29 ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಪ್ರಕಟಣೆಗಳ ಬಳಿಕ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಸಿರಿಗಂಧ 8:00. 9:15 ಭಾವಗೀತೆಗಳು. 9:30 ಯುವವಾಣಿ ಆಂಗ್ಲ ಭಾಷಾ ಕಾರ್ಯಕ್ರಮ. ಇದರಲ್ಲಿ ಎಐ ಉದ್ಯೋಗಗಳನ್ನು ಬದಲಿಸುವುದು ಭವಿಷ್ಯವನ್ನು ಸೃಷ್ಟಿಸುವುದು. ಸಲೋಮ್ ಅರೋಕ್ಯನಾಥನ್ ಅವರಿಂದ. ಬಳಿಕ ಮಾತುಕತೆ ರಕ್ಷಣೆಯಿಂದ ಪುನರ್ ನಿರ್ಮಾಣದತ್ತ. ಕಳ್ಳಸಾಗಣೆ, ಪೋಕ್ಸೋ ಮತ್ತು ಮಕ್ಕಳ ಸಂರಕ್ಷಣೆ.

ಕುರಿತು ವಕೀಲೆ ಸೀಮಾ ಗುಪ್ತಾ ಅವರಿಂದ ಮಾತುಕತೆಯನ್ನು ಕೇಳಲಿದ್ದೀರಿ. 10 ಗಂಟೆಗೆ ಏಷ್ಯನ್ ಗೇಮ್ಸ್ 2026 ದಿನದ ಆಟದ ಸಂಕ್ಷಿಪ್ತ ವರದಿ. 10:20 ಗೀತ ಚಂದ್ರಿಕೆ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ನಾಳೆ ಬೆಳಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಚಿಂತನ 6:30 ಹೊನ್ನಪ್ಪ ಕರೇಕಣ್ಣಮ್ಮ ಸಾಮಾಜಿಕ ಜಾಲತಾಣಗಳು, ಈ ವಿಷಯವಾಗಿ 6:30 ಚಿಂತನ. ರೈತರಿಗೆ ಸಲಹೆ 6:35. 7:15 ಪ್ರಕಟಣೆಗಳ ಬಳಿಕ ಭಾವಗೀತೆಗಳನ್ನು ಕೇಳಲಿದ್ದೀರಿ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:50 ಕಗ್ಗದ ಸಿರಿ, ಕವಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದಾರ್, ನಿರ್ಮಾಣ ಎಂ ಶಿವರಾಮ್. 9:10 ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳ ಸರಣಿ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. 9:45 ಕನ್ನಡ ಚಿತ್ರಗೀತೆಗಳು, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಗಾನ ಭಜನ 10:30, ನನ್ನೆದೆಯ ಹಾಡು 11:00 ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827222285 ಮತ್ತು 2281219, ನಿರ್ವಹಣೆ ಎಂ ಶಕುಂತಲಾ. 1:20 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ ಪ್ರಗತಿ ಪಥ. 1:30 ಪ್ರಚಲಿತ ವಿದ್ಯಮಾನದೊಂದಿಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇನ್ನು ಸಂಜೆ ಕಾರ್ಯಕ್ರಮದಲ್ಲಿ 4:00 ಭಾವಗೀತೆಗಳು, 4:15 ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ ಯುವವಾಣಿಯಲ್ಲಿ ನೆನಪು ನಿನಾದ. 4:30. 5:00 ಮಹಿಳಾ ಲೋಕದಲ್ಲಿ ಸಂಯೋಜಿತ ಕಾರ್ಯಕ್ರಮ ವಿಚಾರ ಲಹರಿ, ವಿಷಯ ಶಿಕ್ಷಣವೇ ಸಫಲತೆಯ ಸೂತ್ರ, ಪ್ರಸ್ತುತಿ ರೇಷ್ಮಾ ತೀರ್ಥರಾಮ್, ನಿರ್ವಹಣೆ ಎಂ ಶಕುಂತಲಾ, ಚಿತ್ರ ಕಾವೇರಿ. 5:30. 6:50 ಹಲೋಕ್ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುತ್ತಾರೆ ಕೆಂಪೇಗೌಡ ಹೆಚ್ ಜಂಟಿ ಕೃಷಿ ನಿರ್ದೇಶಕರು, ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣೆ ಸಹಾಯಕ ನಿರ್ದೇಶಕರು ರಾಮೇಗೌಡ ಇವರು, ಪ್ರಾಯೋಜಕರು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರಲ್. 7:20 ಸುದ್ದಿಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಪ್ರಚಲಿತ ವಿದ್ಯಮಾನಗಳು 9:30. 10:20 ಗೀತ ಚಂದ್ರಿಕೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಸಮಯ 6:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಆಕ್ಟಿವ್ ಮೆಡಿಸಿನ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಒಂದು ಕಪಲ್ IVF ಟ್ರೀಟ್ಮೆಂಟ್ ನ ಮಣಿಪಾಲ್ ಹಾಸ್ಪಿಟಲ್ ಅಲ್ಲೇ ಯಾಕೆ ಚೂಸ್ ಮಾಡಬೇಕು?
1: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ IVF ಮಾಡುವಾಗ ಸೆವೆರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್, ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಟ್ರಿ. ಆಲ್ಸೋ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್. ವಿ ಡು ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್. The most important thing, Manipal is a multi-speciality hospital. So all, it's a single stop, all your treatment, everything right from delivery, everything is available in Manipal. So do consider Manipal.
0: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
2: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
7: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
8: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
9: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
10: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
11: The number you've dialed is currently busy.
12: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
13: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
12: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
13: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
12: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
14: ಕುಶಾಲನಗರ ಕೊಡವ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದಂದ ದಂಡಾರ್ಥ 25-26 ಕಾಲತರ ಮಹಾಸಭೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಕುಶಾಲನಗರ ಕೊಡವ ಸಮಾಜ ಸಭಾಬಾಡಿಯಲ್ಲಿ ಸಂಘತರ ಅಧ್ಯಕ್ಷಗಳಾದ ಶ್ರೀ ಕೋಡಿರ ಕೆ ಪೂವಯ್ಯ ಅಯ್ಯಂಡ ಕೊಡವ ಕಾರ್ಯಕ್ರಮ ನಡಪ. ಕುಶಾಲನಗರ ಸೌಹಾರ್ದ ಸಂಘತರ ಎಲ್ಲಾ ಸದಸ್ಯಂಗಕ್ಕ ಈ ಕಾಕಲೆ ಸಭೆರ ಕಾಗದ ಐಚಿತ್ ಎತ್ತದವು ಇದನ್ನೇ ಅರಿವಿಕೆ ಎಂದು ಜ್ಞಾನ ಮಾಡಿ ಎಲ್ಲಾ ಸದಸ್ಯಂಗ ಕಾಲನೇರಕ ಸರಿಯಾಯಿತು ಬಂದಿತ್ತು. ಸಭೆಯಲ್ಲಿ ಕೂಡಿ ಅವನೊಂದು ಆಡಳಿತ ಮಂಡಳಿಗಾರ ಕಟ್ಟಡಿತು.
13: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
15: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
16: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
13: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
15: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
13: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
17: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
18: No. 1135 ಮಡಿಕೇರಿ ತಾಲೂಕು ಗಿರಿಜನ ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಭಾಗಮಂಡಲ ಕೊಡಗು ಜಿಲ್ಲೆ. ಇದರ 44ನೇ ವಾರ್ಷಿಕ ಮಹಾಸಭೆ ನಾಳೆ ಶುಕ್ರವಾರ ಪೂರ್ವಾಹ್ನ 11 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀ KA ಮಿಟ್ಟು ರಂಜಿತ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸರ್ವ ಸದಸ್ಯರು ಸಮಯಕ್ಕೆ ಸರಿಯಾಗಿ ಸಭೆಗೆ ಆಗಮಿಸಿ ಕಾರ್ಯಕಲಾಪಗಳನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಸಂಘದ ಪ್ರಕಟಣೆ ಕೋರಿದೆ.
19: ಶ್ರೀ ಗೌರಿ ಗಣೇಶ ಉತ್ಸವ ಸಮಿತಿ ಬಸವೇಶ್ವರ ದೇವಸ್ಥಾನ ಜೈನರ ಬೀದಿ ವಿರಾಜಪೇಟೆ ಇವರ ವತಿಯಿಂದ ದಿನಾಂಕ 24/9/2026 ಗುರುವಾರ ರಾತ್ರಿ 8 ಗಂಟೆಗೆ ಕೊಡಗಿನ ಪ್ರಪ್ರಥಮ ಕೊಡವ ಭಾಷೆಯ ವಾರಪತ್ರಿಕೆಯಾದ ಬ್ರಹ್ಮಗಿರಿಯ ಸಂಪಾದಕರು ಹಾಗೂ ಕೊಡವ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಆದ

0: ಒಳ್ಳೆಯ ಪೂವಯ್ಯ ಅವರಿಗೆ ಬಸವಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಹಾಗೂ ಶ್ರೀ ಕೆಂಜಂಗಡ ನಾಣಯ್ಯ, ರೋಷನ್ ಕಂಡಂಗಾಲ ಸಾಮಾಜಿಕ ಕಾರ್ಯಕರ್ತರು ಇವರನ್ನು ಸಮಾಜ ಸೇವೆಗಾಗಿ ಸನ್ಮಾನಿಸಲಾಗುವುದು. ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀ ಎಎಸ್ ಪೊನ್ನಣ್ಣನವರು, ಶಾಸಕರು, ಹಿರಿಯ ವಕೀಲರು ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಮಂಡೆಪಂಡ ಸುಜಾ ಕುಶಾಲಪ್ಪ ಅವರು, ವಿಧಾನ ಪರಿಷತ್ ಸದಸ್ಯರು ವಿರಾಜಪೇಟೆ, ಶ್ರೀ ಸಿಎಸ್ ಅರುಣ್ ಮಾಚಯ್ಯ ಮಾಜಿ ಶಾಸಕರು ಹಾಗೂ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರು, ಧನುಗಾಲ ಶ್ರೀ ಮಹೇಶ್ ಕಾಮತ್ ಸಿಇಒ ಪೈವಿಸ್ಟಾ ಹೋಟೆಲ್ ಮೈಸೂರು ಹಾಗೂ ಶ್ರೀ ಕ್ವೀಟಸ್ ವಾಚ್ ಉದ್ಯಮಿ ಹಾಗೂ ಪ್ಲಾಂಟರ್ ವಿರಾಜಪೇಟೆ ಇವರು ಭಾಗವಹಿಸಲಿದ್ದಾರೆ. ಸಭೆಯ ನಂತರ ಆರ್ ದಶರಥ್ ರಾವ್ ಅರ್ಪಿಸುವ ತರೀಕೆರೆಯ ಗೀತಾಂಜಲಿ ಆರ್ಕೆಸ್ಟ್ರಾದ ವತಿಯಿಂದ ಹೊಸ ಚಿತ್ರಗೀತೆಗಳು ಹಾಗೂ ನೃತ್ಯದೊಂದಿಗೆ ಸಂಗೀತ ರಸಸಂಜೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ದೇವಸ್ಥಾನದ ಪರವಾಗಿ ಕೋರಲಾಗಿದೆ.
1: ಇದು ಕಡಗದಾಳು ಗ್ರಾಮ ಪಂಚಾಯಿತಿಯ ಪ್ರಕಟಣೆ. ಕಡಗದಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಸ್ತೂರಿ ರಂಗನ್ ವರದಿ ಕುರಿತು ವಿಶೇಷ ಗ್ರಾಮ ಸಭೆಯನ್ನು ನಾಳೆ ಮಧ್ಯಾಹ್ನ 3 ಗಂಟೆಗೆ ಕಡಗದಾಳು ಗ್ರಾಮ ಪಂಚಾಯಿತಿಯ ಆಡಳಿತಾಧಿಕಾರಿಗಳಾದ ಶ್ರೀ ಮಹೇಶ್, ಡಿಎಚ್ ಶಿಶು ಅಭಿವೃದ್ಧಿ ಅಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಡಿಕೇರಿ ಇವರ ಅಧ್ಯಕ್ಷತೆಯಲ್ಲಿ ಪಂಚಾಯಿತಿ ಕಟ್ಟಡದಲ್ಲಿ ಏರ್ಪಡಿಸಲಾಗಿದೆ. ಗ್ರಾಮಸ್ಥರು ಅಧಿಕ ಸಂಖ್ಯೆಯಲ್ಲಿ ಸಭೆಗೆ ಆಗಮಿಸಿ ತಮ್ಮ ಸಲಹೆ ಸೂಚನೆಯನ್ನು ನೀಡಿ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕಡಗದಾಳು ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ.
2: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
5: ಯುಎಸ್ಸಿ ಬೇರಲಿನಾಡು ಕ್ಲಬ್ ಆಶ್ರಯದಲ್ಲಿ ಇದೇ ತಿಂಗಳ 27ರಂದು ಭಾನುವಾರ ಬೆಳಿಗ್ಗೆ 9:30 ಗಂಟೆಯಿಂದ ಕುಟ್ಟಂದಿ ಕೆಬಿ ಹೈಸ್ಕೂಲ್ನಲ್ಲಿ 12th Bore.22 ಹಾಗೂ ಏರ್ ರೈಫಲ್ ಮುಕ್ತ ಶೂಟಿಂಗ್ ಸ್ಪರ್ಧೆ ನಡೆಯಲಿದೆ. ವಿಜೇತರಿಗೆ ಆಕರ್ಷಕ ಬಹುಮಾನ ನೀಡಲಾಗುವುದು. ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಯುಎಸ್ಸಿ ಬೇರಲಿನಾಡು ಕ್ಲಬ್ನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ.
6: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
7: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
8: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
7: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
9: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
10: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು, ಎಲ್ಲಿ ಕೊಡಿಸ್ತೀರಾ ಹೇಳಿ?
11: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
10: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
11: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
12: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30ವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
13: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
14: ಮಾಜನಳೆ ಕೊಡವಡ ಭಗವದ್ಗೀತೆ ಎಂದೇ ಕಳಿಪೋನ. ದಕ್ಷಿಣ ಭಾರತ ಆದ್ಯ ಜಾನಪದ ಸಾಹಿತ್ಯವಾನ ಕೊಡವಡ ಆಚಾರ ವಿಚಾರ ಜಾನಪದ ಪಾಟು ಅಣ್ಣಕ ಬಾಳೋ ಪಾಟು ಪದ್ಧತಿ ಪರಂಪರೆಯ ವಿವರವುಳ್ಳ ನಾಡರ ಪಿರಿಯ ಸಾಹಿತಿ ನಡಕೇರಿಯಿಂದ ಚಿನ್ನಪ್ಪ ಅಯ್ಯಂಗ ಅಳದನ ಪ್ರತಿ ಕೊಡವಡ ಕೊಡವ ಭಾಷಿಕಂಗಳ ಮನೆ ಮನೆಯಲ್ಲಿ ಅವಶ್ಯವಾಯಿತು. ಇಕ್ಕಂಡೆ ನಾಡರ ಪೆದಪೋನ ಸಾಹಿತಿ ದಂಪತಿ ಅಳನ ಬೊಬ್ಬೇರಿಂದ ನಂಜಮ್ಮ ಚಿನ್ನಪ್ಪ ಅಯ್ಯಂಗ ಇಂಗ್ಲಿಷ್ ಪಾಜಕ್ ತರ್ಜುಮೆ ಮಾಡಿತುಳು ಪಟ್ಟೋಳೆ ಪಳಮೆ ಪುಸ್ತಕ ಅಲ್ಲತೆ ಇಂಗಳೆ ಊರೂರು ಸುತ್ತಿದ್ದು ಅಳಿತುಳು ಕೊಡವಡ ಮೂಲ ಬೇರಾನ ಕೊಡವ ಜನಾಂಗ ಪುಟ್ಟಿ ಒಳಂದ ಇತಿಹಾಸ ಸಂಪ್ರದಾಯ ಪದ್ಧತಿ ಎಲ್ಲವೂ ಅಡಗಿತು. ಅದಕ್ಕೆಲ್ಲ ಮೂಲ ಏತುವಾನ ನಂಗಡ ಅಜ್ಜ ಕಟ್ಟ ಮನೆ ಅಣ್ಣಕ ಐನ್ ಮನೆಯ ವಿವರವುಳ್ಳ ಐನ್ ಮನೆ ಕೊಡಗು ಈ ದಂಡು ಪುಸ್ತಕ ಮಡಿಕೇರಿ ಕಾಲೇಜ್ ರೋಡ್ ಐನ್ ಮನೆ ಕೆಫೆ ಮಡಿಕೇರಿ ಕೊಡೋ ಸಮಾಜ ಕಾಂಪ್ಲೆಕ್ಸ್ ತುಳು ಐನ್ ಮನೆ ಔಟ್ಲೆಟ್ ಪಿಂಯ ವಿರಾಜಪೇಟೆ ಶಾನ್ಬೋಗ್ ಕಾಂಪ್ಲೆಕ್ಸ್ ತುಳು ಐನ್ ಮನೆ ಔಟ್ಲೆಟ್ ಕುಟ್ಟುವ ಎಲ್ಲರೂ ಅರ್ತಂಡು ಕೊಡವ ಸಾಹಿತ್ಯತ್ನ ಓದಿ ಉಳ್ತಿ ಬುಳ್ತಿ.
5: September 9ರಂದು ನಿಧನರಾದ ಯವಕಪಾಡಿ ಗ್ರಾಮ ಮಂಜಂಡ್ರ ದಿವಂಗತ ಗಣಪತಿ ಅವರ ಪತ್ನಿ ಅಮ್ಮವ್ವ ಕಾಮಿನಿ ತವರು ಮನೆ ಮುಕ್ಕಾಟಿರ ಕಿರುಂದಾಡು ಇವರ ಅತಿಥಿ ಕರ್ಮಾಂತರ ಇದೇ 25ರಂದು. ನಾಳೆ ಶುಕ್ರವಾರ ಮಧ್ಯಾಹ್ನ 12:30 ಗಂಟೆಗೆ ಯವಕಪಾಡಿಯಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಕ್ಕಳು, ಅಳಿಯಂದಿರು, ಸೊಸೆ, ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
15: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್, ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
16: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?

0: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ.
2: ಕುಶಾಲನಗರ ಕೊಡವ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದಂಡ ದಂಡಾರ್ಥ 25-26 ಕಾಲತರ ಮಹಾಸಭೆ ನಾಳೆ ಮಧ್ಯಾಹ್ನ 12 ಕುಶಾಲನಗರ ಕೊಡವ ಸಮಾಜ ಸಭಾಬಾಡಿಯಲ್ಲಿ ಸಂಘದ ಅಧ್ಯಕ್ಷಗಳಾದ ಶ್ರೀ ಕೋಡಿರ ಕೆ ಪೂವಯ್ಯ ಐಂಡ ಕೊರವ ಕಾರ್ಯಕ್ರಮ ನಡಪ. ಕುಶಾಲನಗರ ಸೌಹಾರ್ದ ಸಂಘದ ಎಲ್ಲಾ ಸದಸ್ಯಂಗಕ್ಕೆ ಈ ಕಾಕಲೆ ಸಭೆರ ಕಾಗದ ಐಚಿತ್ ಎತ್ತದವು ಇದನ್ನೇ ಅರಿವಿಕೆ ಎಂದು ಜ್ಞಾನ ಮಾಡಿ ಎಲ್ಲಾ ಸದಸ್ಯಂಗ ಕಾಲನೇರಕ್ಕೆ ಸರಿಯಾಯಿತು ಬಂದಿತ್ತು. ಸಭೆಯಲ್ಲಿ ಕೂಡಿಯರನ್ನೊಂದು ಆಡಳಿತ ಮಂಡಳಿಗಾರ ಕಟ್ಟಡಿತು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಮಡಿಕೇರಿ ಕುಂದೂರುಮಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯದ ಪುನಃಪ್ರತಿಷ್ಠೆಯ 23ನೇ ವಾರ್ಷಿಕೋತ್ಸವದ ಪೂಜಾ ಕಾರ್ಯಗಳು ಇದೇ 24ರಿಂದ 26ನೇ ತಾರೀಕಿನವರೆಗೆ ನಡೆಯಲಿದೆ. 24ರಂದು ಗುರುವಾರ ಸಂಜೆ 6 ಗುರುಗಣಪತಿ ಪೂಜೆ, ದುರ್ಗಾ ಸಪ್ತಶತಿ ಪಾರಾಯಣ, ದೀಪಾರಾಧನೆ. 25ರಂದು ಶುಕ್ರವಾರ ಬೆಳಿಗ್ಗೆ 8 ಚಂಡಿಕಾ ಹೋಮ, ಮಧ್ಯಾಹ್ನ 12 ಪೂರ್ಣಾಹುತಿ, ಸಂಜೆ 6 ವಿವಿಧ ಪೂಜಾ ಕಾರ್ಯ. 26ರಂದು ಶನಿವಾರ ಬೆಳಿಗ್ಗೆ ಗಣಪತಿ ಹೋಮ, ವಿವಿಧ ಹೋಮ, ಕಲಶಾಭಿಷೇಕ, ಮಹಾಪೂಜೆ, ಮಧ್ಯಾಹ್ನ ಅನ್ನದಾನ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕುಂದೂರುಮಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯ ಟ್ರಸ್ಟ್ನ ಟ್ರಸ್ಟಿಗಳು ಹಾಗೂ ದೇವಾಲಯದ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಬೀರುಗ ಗ್ರಾಮದ ವೆಸ್ಟರ್ನ್ ಘಾಟ್ ಓಪನ್ ಕೊಡಗು ಹಿಂದೂ ವಾಲಿಬಾಲ್ ಟೂರ್ನಮೆಂಟ್ 2 ಹಾಗೂ 3 ತಾರೀಕು ನಡೆಯಲಿದೆ. ತಂಡ ನೋಂದಾವಣಿಗೆ 26ನೇ ತಾರೀಕು ಕೊನೆಯ ದಿನ. ಮಾಹಿತಿಗೆ ಸಂಪರ್ಕಿಸಿ ಅಯ್ಯಮಾಡ ಲೋಕೇಶ್. ಕಾಲ್ 8105408582.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
0: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
4: ಶ್ರೀ ಗೌರಿ ಗಣೇಶ ಉತ್ಸವ ಸಮಿತಿ ಬಸವೇಶ್ವರ ದೇವಸ್ಥಾನ ಜೈನರ ಬೀದಿ ವಿರಾಜಪೇಟೆ ಇವರ ವತಿಯಿಂದ ದಿನಾಂಕ 24/9/2026 ಗುರುವಾರ ರಾತ್ರಿ 8 ಕೊಡಗಿನ ಪ್ರಪ್ರಥಮ ಕೊಡವ ಭಾಷೆಯ ವಾರಪತ್ರಿಕೆಯಾದ ಬ್ರಹ್ಮಗಿರಿಯ ಸಂಪಾದಕರು ಹಾಗೂ ಕೊಡವ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಆದ ಶ್ರೀ ಉಳ್ಳೇಡ ಎಂ ಪೂವಯ್ಯ ಅವರಿಗೆ ಬಸವಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಹಾಗೂ ಶ್ರೀ ಕೆಂಜಂಗಡ ನಾಣಯ್ಯ, ರೋಷನ್ ಕಂಡಂಗಾಲ ಸಾಮಾಜಿಕ ಕಾರ್ಯಕರ್ತರು ಇವರನ್ನು ಸಮಾಜ ಸೇವೆಗಾಗಿ ಸನ್ಮಾನಿಸಲಾಗುವುದು. ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀ ಎಎಸ್ ಪೊನ್ನಣ್ಣನವರು, ಶಾಸಕರು, ಹಿರಿಯ ವಕೀಲರು ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಮಂಡೆಪಂಡ ಸುಜಾ ಕುಶಾಲಪ್ಪ ಅವರು, ವಿಧಾನ ಪರಿಷತ್ ಸದಸ್ಯರು ವಿರಾಜಪೇಟೆ, ಶ್ರೀ ಸಿಎಸ್ ಅರುಣ್ ಮಾಚಯ್ಯ ಮಾಜಿ ಶಾಸಕರು ಹಾಗೂ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರು ಧನುಗಾಲ, ಶ್ರೀ ಮಹೇಶ್ ಕಾಮತ್ ಸಿಇಒ ಪೈವಿಸ್ಟಾ ಹೋಟೆಲ್ ಮೈಸೂರು ಹಾಗೂ ಶ್ರೀ ಕ್ವೀಟಸ್ ವಾಚ್ ಉದ್ಯಮಿ ಹಾಗೂ ಪ್ಲಾಂಟರ್ ವಿರಾಜಪೇಟೆ ಇವರು ಭಾಗವಹಿಸಲಿದ್ದಾರೆ. ಸಭೆಯ ನಂತರ ಆರ್ ದಶರಥ್ ರಾವ್ ಅರ್ಪಿಸುವ ತರೀಕೆರೆಯ ಗೀತಾಂಜಲಿ ಆರ್ಕೆಸ್ಟ್ರಾದ ವತಿಯಿಂದ ಹೊಸ ಚಿತ್ರಗೀತೆಗಳು ಹಾಗೂ ನೃತ್ಯದೊಂದಿಗೆ ಸಂಗೀತ ರಸಸಂಜೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ದೇವಸ್ಥಾನದ ಪರವಾಗಿ ಕೋರಲಾಗಿದೆ.
3: ಕಾವೇರಿ ಕಾಲೇಜು ಹಳೆಯ ವಿದ್ಯಾರ್ಥಿಗಳ ಸಂಘ ಗೋಣಿಕೊಪ್ಪ ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 26ರಂದು ಶನಿವಾರ ಪೂರ್ವಾಹ್ನ 10 ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ಗೋಲ್ಡನ್ ಜೂಬ್ಲಿ ಬ್ಲಾಕ್ನಲ್ಲಿ ಡಾಕ್ಟರ್ ಎಂಬಿ ಕಾವೇರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸರ್ವ ಸದಸ್ಯರು ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
5: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
6: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
5: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
7: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: No.510 ಬಾಳೆಲೆ ವ್ಯವಸಾಯೋತ್ಪನ್ನ ಮಾರಾಟ ಮತ್ತು ಪರಿವರ್ತನಾ ಸಹಕಾರ ಸಂಘ ನಿಯಮಿತ ಬಾಳೆಲೆ ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 25ರಂದು ಶುಕ್ರವಾರ ಪೂರ್ವಾಹ್ನ 10 ಸಂಘದ ಅಧ್ಯಕ್ಷರಾದ ಶ್ರೀ ಅರಮಣ ಮಾಡ ಪಿ ಗಣಪತಿ ಅವರ ಅಧ್ಯಕ್ಷತೆಯಲ್ಲಿ ಬಾಳೆಲೆ ಕೊಡವ ಸಮಾಜದ ಸಭಾಂಗಣದಲ್ಲಿ ನಡೆಯಲಿದೆ. ಸಂಘದ ಸದಸ್ಯತ್ವ ಪಡೆದು 1 ಪೂರ್ಣಗೊಂಡಿರುವ ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳಿಸಲಾಗಿದ್ದು, ತಲುಪದೇ ಇದ್ದಲ್ಲೂ ಸದಸ್ಯರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗದವರು ಕೇಳಿಕೊಂಡಿದ್ದಾರೆ.
2: No.3135 ಮಡಿಕೇರಿ ತಾಲೂಕು ಗಿರಿಜನ ದೊಡ್ಡ ಪ್ರಮಾಣದ

0: ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಭಾಗಮಂಡಲ ಕೊಡಗು ಜಿಲ್ಲೆ. ಇದರ 44ನೇ ವಾರ್ಷಿಕ ಮಹಾಸಭೆ ನಾಳೆ ಶುಕ್ರವಾರ ಪೂರ್ವಾಹ್ನ 11 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀ ಕೆಎ ಮಿಟ್ಟು ರಂಜಿತ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸರ್ವ ಸದಸ್ಯರು ಸಮಯಕ್ಕೆ ಸರಿಯಾಗಿ ಸಭೆಗೆ ಆಗಮಿಸಿ ಕಾರ್ಯಕಲಾಪಗಳನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಸಂಘದ ಪ್ರಕಟಣೆ ಕೋರಿದೆ.
1: ಪ್ರಕಟಣೆಗಳು. ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಡೆಹ್ರಾಡೂನ್ ಇಲ್ಲಿಗೆ 2027ನೇ ಸಾಲಿನ ಪ್ರವೇಶಕ್ಕಾಗಿ ನಡೆಯುವ ಪ್ರವೇಶ ಪರೀಕ್ಷೆಯನ್ನು ಡಿಸೆಂಬರ್ ತಿಂಗಳ 2026ರಲ್ಲಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಮುಖಾಂತರ ನಡೆಸಲಾಗುವುದು ಎಂದು ತಿಳಿಸಲಾಗಿದೆ. ಅರ್ಜಿ ಸಲ್ಲಿಸಲು ವೆಬ್ಸೈಟ್ ಮೂಲಕ ಮಾಹಿತಿಯನ್ನು ಪಡ್ಕೊಳ್ಬಹುದು ಎಂದು ಜಂಟಿ ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇಲ್ಲಿಂದ ಬಂದ ಪ್ರಕಟಣೆ ತಿಳಿಸುತ್ತದೆ. 2025-26ನೇ ಸಾಲಿನಲ್ಲಿ SSLC ಮತ್ತು 2ನೇ ವರ್ಷದ PUC ಸಾರ್ವತ್ರಿಕ ಪರೀಕ್ಷೆಗಳಲ್ಲಿ ಗರಿಷ್ಠ ಅಂಕ ಪಡೆದ ಕರ್ನಾಟಕದ ಮೂಲ ನಿವಾಸಿ ಮಾಜಿ ಸೈನಿಕರ ಮಕ್ಕಳಿಗೆ ಜನರಲ್ KS ತಿಮ್ಮಯ್ಯ ಹಾಗೂ ಪ್ರಶಸ್ತಿಯನ್ನು ಮಂಜೂರು ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಯನ್ನು ಜಂಟಿ ನಿರ್ದೇಶಕರ ಕಾರ್ಯಾಲಯ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರಿಂದ ಪಡೆದು ನವೆಂಬರ್ ತಿಂಗಳ 15ರ ಒಳಗೆ ಸಲ್ಲಿಸಬಹುದಾಗಿದೆ ಎಂದು ಜಂಟಿ ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರ ಪ್ರಕಟಣೆ ತಿಳಿಸಿದೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಕೊಡಗು ಜಿಲ್ಲೆ ಇವರ ವತಿಯಿಂದ 25/9/2026ರಂದು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಇಲ್ಲಿ ಬೆಳಗ್ಗೆ 10ರಿಂದ 1 ಗಂಟೆಯವರೆಗೆ ನೇರ ಸಂದರ್ಶನವನ್ನು ಆಯೋಜಿಸಲಾಗಿರುತ್ತೆ. ಈ ನೇರ ಸಂದರ್ಶನದಲ್ಲಿ ಪೆಂಟೆಂಟೆಕ್ ಟೆಕ್ನಿಕಲ್ ಕಂಪ್ಯೂಟರ್ ಸೆಂಟರ್ ಮಡಿಕೇರಿ ಇವರು ತಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಿದ್ದಾರೆ. ಈ ನೇರ ಸಂದರ್ಶನದಲ್ಲಿ ಅಕೌಂಟೆಂಟ್ ಕಂಪ್ಯೂಟರ್ ಹಾರ್ಡ್ವೇರ್ ಟೆಕ್ನಿಷಿಯನ್ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಈ ಹುದ್ದೆಗೆ ಡಿಪ್ಲೊಮೋ ಐಟಿಐ ಬಿಎಸ್ಸಿ ಬಿಸಿಎ ಬಿಕಾಂ ಬಿಬಿಎ ವಿದ್ಯಾರ್ಹತೆ ಹೊಂದಿರುವ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ. ಅಭ್ಯರ್ಥಿಗಳು ಭಾಗವಹಿಸಿ ಉದ್ಯೋಗದ ನೆರವನ್ನು ಪಡೆಯಬಹುದಾಗಿದೆ. ವಯೋಮಿತಿ 18ರಿಂದ 35 ವರ್ಷಗಳು. ಅಭ್ಯರ್ಥಿಗಳು ವಿದ್ಯಾರ್ಹತೆಯ ಮೂಲ ದಾಖಲಾತಿಗಳನ್ನು ಅನುಭವ ಪ್ರಮಾಣದ ಹಾಗೂ ಸ್ವವಿವರಗಳ ಪ್ರತಿಗಳೊಂದಿಗೆ ನೇರ ಸಂದರ್ಶನಕ್ಕೆ ಹಾಜರಾಗುವಂತೆ ಜಿಲ್ಲಾ ಉದ್ಯೋಗ ಅಧಿಕಾರಿಯವರ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8296020826 ಇವರನ್ನು ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ.

0: ಈಗ ಜಿಲ್ಲಾ ವಾರ್ತಾ ಪತ್ರ.
1: ಆಕಾಶವಾಣಿ ಜಿಲ್ಲಾ ವಾರ್ತಾ ಪತ್ರ, ಬರೆದವರು ಎಚ್ಎಸ್ ರೂಪೇಶ್ ಕುಮಾರ್, ಓದುತ್ತಿರುವವರು ಹರ್ಷಿತಾ ಟಿಎಲ್. ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಚುರುಕು, 16,909 ಮತದಾರರ ವಿಚಾರಣೆ. ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯು ಚುರುಕಾಗಿ ನಡೆಯುತ್ತಿದ್ದು ಆಗಸ್ಟ್ 24ರಂದು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿತ್ತು. ತದನಂತರ ಜಿಲ್ಲೆಯಲ್ಲಿ 16,909 ಮತದಾರರ ವಿಚಾರಣೆಗೆ ನೋಟಿಸ್ ನೀಡಲಾಗಿತ್ತು. ಈ ಪೈಕಿ 8,653 ಮಂದಿ ಪುನಃ ಮತದಾರರ ಪಟ್ಟಿಗೆ ಸೇರ್ಪಡೆ ಆಗಲಿದ್ದಾರೆ. ನಿಗದಿತ ದಿನಾಂಕದಂದು 1,158 ಮಂದಿ ವಿಚಾರಣೆಗೆ ಹಾಜರಾಗಿಲ್ಲ ಎಂದು ಚುನಾವಣಾ ಅಧಿಕಾರಿ ಕಚೇರಿ ತಿಳಿಸಿದೆ. ಕರಡು ಮತದಾರರ ಪಟ್ಟಿ ನಂತರ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ ನೀಡುವುದರ ಜೊತೆಗೆ ಯುವ ಮತದಾರರು ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಲು ಅವಕಾಶ ಕಲ್ಪಿಸಲಾಗಿತ್ತು. ಇದರ ಸಂಬಂಧ 8,618 ಅರ್ಜಿಗಳು ಸ್ವೀಕೃತವಾಗಿವೆ. ಮಾಗಡಿ ತಾಲೂಕಿನಲ್ಲಿ 1,170, ರಾಮನಗರದಲ್ಲಿ 1,188, ಕನಕಪುರ ತಾಲೂಕಿನಲ್ಲಿ 964, ಚನ್ನಪಟ್ಟಣದಲ್ಲಿ 832 ಮಂದಿ ಯುವ ಮತದಾರರು ಮತದಾನದ ಹಕ್ಕಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಜಿಲ್ಲೆಯಲ್ಲಿ ಹೆಸರು ಮತ್ತು ವಯೋಮಿತಿ ತಿದ್ದುಪಡಿ ಬೂತ್ಗಳ ವರ್ಗಾವಣೆ ಕೋರಿ 3,986 ಮಂದಿ ಅರ್ಜಿ ಸಲ್ಲಿಸಿದ್ದು ಬಹುತೇಕ ಅರ್ಜಿಗಳನ್ನು ವಿಲೇವಾರಿ ಮಾಡಲಾಗಿದೆ. ಪೌರಕಾರ್ಮಿಕರ

0: ಪಾದಪೂಜೆ ಮಾಡುವ ಮೂಲಕ ಪ್ರಧಾನಮಂತ್ರಿಗಳ ಜನ್ಮದಿನ ಆಚರಣೆ ಮಾಡಲಾಯಿತು. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನಾಚರಣೆಯನ್ನು ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಪೌರಕಾರ್ಮಿಕರ ಸೇವೆಯನ್ನು ಗೌರವಿಸುವ ಉದ್ದೇಶದಿಂದ ಆಯೋಜಿಸಲಾಗಿದ್ದ ವಿನೂತನ ಕಾರ್ಯಕ್ರಮದಲ್ಲಿ ಸಂಸದ ಡಾ ಸಿಎನ್ ಮಂಜುನಾಥ್ ಅವರು ಪೌರಕಾರ್ಮಿಕರು ಸ್ವಚ್ಛತೆಯ ರಾಯಭಾರಿಗಳು, ಪ್ರಧಾನಿಯವರ ಸ್ವಚ್ಛ ಭಾರತ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ಇವರ ಪಾತ್ರ ಬಹಳ ಮುಖ್ಯವಾದದ್ದು, ಸಮಾಜದ ಪ್ರತಿಯೊಬ್ಬರೂ ಇವರನ್ನು ಗೌರವಿಸಬೇಕಾಗಿದೆ, ಈ ಉದ್ದೇಶದಿಂದ ಪೌರಕಾರ್ಮಿಕರ ಪಾದಪೂಜೆ ನೆರವೇರಿಸಿ ಮಹಿಳಾ ಪೌರಕಾರ್ಮಿಕರಿಗೆ ಬಾಗಿನ ಅರ್ಪಣೆ ಮಾಡಿದರು. ಪ್ರಧಾನಿ ಅವರು ತಮ್ಮ 25 ವರ್ಷಗಳ ಭ್ರಷ್ಟಾಚಾರ ಮುಕ್ತ ಆಡಳಿತದಿಂದ ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಹೆಸರು ಗಳಿಸಿದ್ದಾರೆ, ಇವರ ಸೇವೆ ಇಡೀ ದೇಶಕ್ಕೆ ಮಾದರಿ ಎಂದು ಸಂಸದ ಡಾ ಮಂಜುನಾಥ್ ಅವರು ಶ್ಲಾಘಿಸಿದ್ದಾರೆ. ಹಾರೋಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 1,000 ಕೋಟಿ ಹೂಡಿಕೆ, ರಾಜ್ಯದಲ್ಲಿ ಅತಿದೊಡ್ಡ ಕೈಗಾರಿಕಾ ಪ್ರದೇಶ ಎಂಬ ಹೆಗ್ಗಳಿಕೆ ಹೊಂದಿರುವ ಹಾರೋಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಬೃಹತ್ ಕೈಗಾರಿಕಾ ಯೋಜನೆ ಬರುವ ಸಾಧ್ಯತೆ ಇದೆ. ಹೈಡ್ರಾಲಿಕ್ ಘಟಕಗಳ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ ವಿಪ್ರೋ ಕವಾಸಕಿ ಪ್ರಿಸಿಷನ್ ಮೆಷಿನರಿ ಕಂಪನಿಯು ಆರೋಹಳ್ಳಿ ಕೈಗಾರಿಕಾ ಪ್ರದೇಶದ 5ನೇ ಹಂತದಲ್ಲಿ ನೂತನ ಹೈಡ್ರಾಲಿಕ್ ಪಂಪ್ ಉತ್ಪಾದನೆ ಘಟಕ ಸ್ಥಾಪಿಸಲು 1,000 ಕೋಟಿ ಹೂಡಿಕೆ ಮಾಡಲು ಉದ್ದೇಶಿಸಿದೆ ಎನ್ನಲಾಗಿದೆ. ಈ ಯೋಜನೆ ಸಾಕಾರಗೊಂಡರೆ ಸುಮಾರು 1,000 ಉದ್ಯೋಗಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಇದಕ್ಕಾಗಿ 30 ಎಕರೆ ಜಮೀನು ಬೇಕಾಗಿದ್ದು, ಈ ಸಂಬಂಧ ಕಂಪನಿಯ ಮುಖ್ಯಸ್ಥರು ರಾಜ್ಯ ಸರ್ಕಾರದ ಬಳಿ ಪ್ರಸ್ತಾವನೆ ಸಲ್ಲಿಸಿದ್ದು ಸದ್ಯದಲ್ಲೇ ಅನುಮೋದನೆ ಸಿಗುವ ಭರವಸೆ ವ್ಯಕ್ತಪಡಿಸಿದ್ದಾರೆ. ಅರ್ಕಾವತಿ ನದಿ ತೀರ ಅಭಿವೃದ್ದಿಗೆ ಚಾಲನೆ. ಜಿಲ್ಲೆಯ ರಾಮನಗರ ಹಾಗೂ ಕನಕಪುರ ಪಟ್ಟಣಗಳ ಮೂಲಕ ಹಾದುಹೋಗುವ ಅರ್ಕಾವತಿ ನದಿ ತೀರದ ಅಭಿವೃದ್ದಿಗೆ ರಾಜ್ಯ ಸರ್ಕಾರ ಚಾಲನೆ ನೀಡಿದೆ. ರಾಮನಗರದ ಹೃದಯ ಭಾಗದಲ್ಲಿ ಹಾದುಹೋಗುವ ಅರ್ಕಾವತಿ ನದಿ ತೀರದ ಅಭಿವೃದ್ದಿಗೆ 156 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳು ಈಗಾಗಲೇ ನಡೆಯುತ್ತಿವೆ. ನದಿಯ ಎರಡು ಭಾಗಗಳಲ್ಲಿ ತಡೆಗೋಡೆ ನಿರ್ಮಾಣ ಕಾಮಗಾರಿ ಹಾಗೂ ಒಂದು ತೀರದಲ್ಲಿ ಸುಸಜ್ಜಿತ ಪಾದಚಾರಿ ಪಾರ್ಕ್ ನಿರ್ಮಾಣ ಮಾಡಲಾಗುತ್ತಿದೆ. ಇದೇ ರೀತಿ ಕನಕಪುರ ಪಟ್ಟಣದಲ್ಲಿ 120 ಕೋಟಿ ವೆಚ್ಚದಲ್ಲಿ ನದಿ ತೀರ ಅಭಿವೃದ್ದಿ ಹಾಗೂ ಅತ್ಯಾಧುನಿಕ ಪಾರ್ಕ್ ನಿರ್ಮಾಣ ಕಾರ್ಯ ಮಾಡಲಾಗುತ್ತಿದೆ. ಪ್ರಜಾಸೇವಾ ಆಂದೋಲನ ಒಂದೇ ದಿನ 1,400 ಅರ್ಜಿ ಸಲ್ಲಿಕೆ, 1,300 ಅರ್ಜಿ ವಿಲೇವಾರಿ. ರಾಜ್ಯ ಸರ್ಕಾರ ಜನರ ಮನೆ ಬಾಗಿಲಿಗೆ ತೆರಳಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ಬಗೆಹರಿಸಬಹುದಾದ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಕಲ್ಪಿಸುವ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಪ್ರಜಾಸೇವೆ ಆಂದೋಲನಕ್ಕೆ ಜಿಲ್ಲೆಯಲ್ಲಿ ಚಾಲನೆ ನೀಡಲಾಗಿದೆ. ಚನ್ನಪಟ್ಟಣದ ವಿರೂಪಾಕ್ಷಿ ಗ್ರಾಮದಲ್ಲಿ ಆಯೋಜಿಸಿದ್ದ ಹೋಬಳಿ ಮಠದ ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮದಲ್ಲಿ 1,400 ಅಧಿಕ ಅರ್ಜಿಗಳು ಸಲ್ಲಿಕೆಯಾಗಿದ್ದು, ಈ ಪೈಕಿ 1,300 ಅರ್ಜಿಗಳನ್ನು ಸ್ಥಳದಲ್ಲಿಯೇ ವಿಲೇವಾರಿ ಮಾಡಲಾಗಿದೆ. ಸಾರ್ವಜನಿಕರಿಂದ ಸಲ್ಲಿಕೆಯಾದ ಅರ್ಜಿಗಳನ್ನು ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿಗೆ ಸಂಬಂಧಿಸಿದ ಅರ್ಜಿಗಳೇ ಹೆಚ್ಚಾಗಿದ್ದವು. ಇವುಗಳನ್ನು ಸ್ಥಳದಲ್ಲಿಯೇ ಪರಿಶೀಲಿಸಿ ಅಧಿಕಾರಿಗಳು ಅಗತ್ಯ ಕ್ರಮ ವಹಿಸಿ ಪರಿಹರಿಸಿದ್ದಾರೆ. ಕೆಲವು ರೈತರು ಮೂಲಸೌಕರ್ಯಗಳಿಗೆ ಸಂಬಂಧಿಸಿದ ಕೊರತೆ ನೀಗಿಸುವಂತೆ ಅರ್ಜಿ ಸಲ್ಲಿಸಿದ್ದಾರೆ. ಹಲವರು ಕೆರೆಕಟ್ಟೆಗಳಿಗೆ ನೀರು ಹರಿಸುವಂತೆ ಅರ್ಜಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಮತ್ತು ಹೋಬಳಿ ವ್ಯಾಪ್ತಿಯಲ್ಲಿ ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದೆ. ಸರ್ವರ್ ಸಮಸ್ಯೆ. ಪಡಿತರ ಚೀಟಿದಾರರು ಇಕೆವೈಸಿ ಮಾಡಿಸಲು ಸರ್ವರ್ ಸಮಸ್ಯೆ ಹೆಚ್ಚಾದ ಕಾರಣ ಸರ್ಕಾರ ಅಕ್ಟೋಬರ್ 20ರವರೆಗೆ ಇಕೆವೈಸಿ ಮಾಡಿಸಲು ಗಡುವು ವಿಸ್ತರಿಸಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಒಟ್ಟು 617,035 ಎಪಿಎಲ್ ಮತ್ತು ಬಿಪಿಎಲ್ ಪಡಿತರ ಚೀಟಿದಾರರಿದ್ದು, ಈ ಪೈಕಿ ಇದುವರೆಗೆ ಶೇಕಡ 43.53% ಮಾತ್ರ ಇಕೆವೈಸಿ ಮಾಡಿಸಿದ್ದರು. ಹೀಗಾಗಿ ಎಲ್ಲರಿಗೂ ಅನುಕೂಲವಾಗಲೆಂದು ಇಕೆವೈಸಿ ಮಾಡಿಸಲು ಅಕ್ಟೋಬರ್ 20ರವರೆಗೆ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ. ಇದುವರೆಗೂ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಎಚ್ಎಸ್ ರೂಪೇಶ್ ಕುಮಾರ್. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಡಿಕೇರಿ, ಸಮಯ 6:35:33.
2: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
3: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯುಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
4: ಇದು ಕಡಗದಾಳು ಗ್ರಾಮ ಪಂಚಾಯಿತಿಯ ಪ್ರಕಟಣೆ. ಕಡಗದಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಸ್ತೂರಿ ರಂಗನ್ ವರದಿ ಕುರಿತು ವಿಶೇಷ ಗ್ರಾಮ ಸಭೆಯನ್ನು ನಾಳೆ 3:00 ಕಡಗದಾಳು ಗ್ರಾಮ ಪಂಚಾಯಿತಿಯ ಆಡಳಿತಾಧಿಕಾರಿಗಳಾದ ಶ್ರೀ ಮಹೇಶ್ ಡಿಎಚ್, ಶಿಶು ಅಭಿವೃದ್ಧಿ ಅಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಡಿಕೇರಿ ಇವರ ಅಧ್ಯಕ್ಷತೆಯಲ್ಲಿ ಪಂಚಾಯಿತಿ ಕಟ್ಟಡದಲ್ಲಿ ಏರ್ಪಡಿಸಲಾಗಿದೆ. ಗ್ರಾಮಸ್ಥರು ಅಧಿಕ ಸಂಖ್ಯೆಯಲ್ಲಿ ಸಭೆಗೆ ಆಗಮಿಸಿ ತಮ್ಮ ಸಲಹೆ ಸೂಚನೆಯನ್ನು ನೀಡಿ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕಡಗದಾಳು ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:37 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ. ಕೇಳುಗರೆ, ಇದೇ ಶುಕ್ರವಾರ ಸೆಪ್ಟೆಂಬರ್ 28 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಹೆಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237074777 ಅಥವಾ 2237074888. ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 28 ಸಂಜೆ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ತಮಿಳುನಾಡಿಗೆ 4,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು, ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಉಭಯ ಸದನಗಳಲ್ಲಿ ಬರ ಕುರಿತಂತೆ ಚರ್ಚೆ, ವೈಜ್ಞಾನಿಕ ರೀತಿಯಲ್ಲಿ ಮೋಡ ಬಿತ್ತನೆ ಮಾಡುವಂತೆ ಸದಸ್ಯ ಎಚ್ಕೆ ಪಾಟೀಲ್ ಸಲಹೆ. ಭದ್ರಾ ಮೇಲ್ದಂಡೆ ಯೋಜನೆಯ ನೀರನ್ನು 2028 ವೇಳೆಗೆ ಚಿತ್ರದುರ್ಗ ಜಿಲ್ಲೆಗೆ ಹರಿಸಲು ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಪರಿಶಿಷ್ಟ ಆಯೋಗಗಳನ್ನು ಪ್ರತ್ಯೇಕವಾಗಿ ಸ್ಥಾಪಿಸಲು ರಾಷ್ಟೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಶಿಫಾರಸು. ಶಿವಮೊಗ್ಗದಲ್ಲಿ ನಾಳೆ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ, ಜಿಲ್ಲೆಯಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ಭೀಕರ ಬರಗಾಲವಿದ್ದರೂ ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ನಿತ್ಯ 4,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಮಾಡಿದೆ. ಈ ನಡುವೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಪಾಲಿಸುವಂತೆ ರಾಜ್ಯಕ್ಕೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ತಮಿಳುನಾಡಿನ ಆಕ್ಷೇಪಣೆಗೆ ಅಫಿಡವಿಟ್ ಸಲ್ಲಿಸಲು 1 ವಾರ ಕಾಲಾವಕಾಶ.

0: ನೀಡಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಭಾವದಿಂದ ಜಲಾಶಯಗಳಿಗೆ ಒಳಹರಿವು ಸ್ಥಗಿತಗೊಂಡಿದ್ದು, ಸಿಡಬ್ಲ್ಯೂಆರ್ಸಿ ಆದೇಶ ಪ್ರಶ್ನಿಸಿ ಸುಪ್ರೀಂಕೋರ್ಟ್ ಹಾಗೂ ಪ್ರಾಧಿಕಾರಕ್ಕೆ ಶೀಘ್ರವೇ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಿರುವಾಗ ತಮಿಳುನಾಡಿಗೆ ನೀರು ಬಿಡುಗಡೆ ಕಷ್ಟ ಸಾಧ್ಯ ಎಂದು ಹೇಳಿದ್ದಾರೆ. ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನದಲ್ಲಿ ಇಂದು ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಗಂಭೀರ ಚರ್ಚೆ ನಡೆಯಿತು. ಕಾಂಗ್ರೆಸ್ ಹಿರಿಯ ಸದಸ್ಯ ಎಚ್ಕೆ ಪಾಟೀಲ್ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ಗದಗ ಜಿಲ್ಲೆಯ ಪರಿಸ್ಥಿತಿಯನ್ನು ಸದನದಲ್ಲಿ ಎಳೆಎಳೆಯಾಗಿ ಬಿಚ್ಚಿಟ್ಟರು. ಬರ ಪರಿಸ್ಥಿತಿ ಸಂದರ್ಭದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಮೋಡ ಬಿತ್ತನೆ ಮಾಡುವುದು ಅಗತ್ಯವಾಗಿದೆ ಎಂದ ಅವರು, ತಂತ್ರಜ್ಞಾನವನ್ನು ಟೀಕಿಸುವುದು ಸರಿಯಲ್ಲ ಎಂದು ತಿಳಿಸಿದರು. ಜೆಡಿಎಸ್ ಸದಸ್ಯ ಸುರೇಶ್ ಬಾಬು ಮಾತನಾಡಿ, ಬರ ಹಿನ್ನೆಲೆಯಲ್ಲಿ ವಿದ್ಯುತ್ ಕಡಿತ ಮಾಡುವುದನ್ನು ತಪ್ಪಿಸಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಇಂಧನ ಸಚಿವ ಕೆಜೆ ಜಾರ್ಜ್, ಕೇಂದ್ರ ಸರ್ಕಾರದ ಕುಸುಮ್ ಭಿ ಹಾಗೂ ರಾಜ್ಯ ಸರ್ಕಾರದ ಕುಸುಮ್ ಸಿ ಮೂಲಕ ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡಲು ಉತ್ತೇಜನ ನೀಡಲಾಗುತ್ತಿದೆ ಎಂದು ಹೇಳಿದರು. ಪರಿಷತ್ನಲ್ಲಿಯೂ ಬರ ಕುರಿತಂತೆ ಚರ್ಚೆ ನಡೆದಿದ್ದು, ಕಾಂಗ್ರೆಸ್ ಸದಸ್ಯ ರವಿ ಹೈನುಗಾರಿಕೆ ಕ್ಷೇತ್ರ ಎದುರಿಸುತ್ತಿರುವ ಸಮಸ್ಯೆಯನ್ನು ಪ್ರಸ್ತಾಪಿಸಿದರು. ಹಾಲಿನ ಖರೀದಿ ದರ ಹೆಚ್ಚಿಸುವ ಅಗತ್ಯವಿದೆ ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಸಿರಿಗೆರೆ ತರಳಬಾಳು ಮಠವು ಶಿಕ್ಷಣ ಹಾಗೂ ನೀರಾವರಿ ಕ್ಷೇತ್ರಗಳಿಗೆ ನೀಡುತ್ತಿರುವ ಕೊಡುಗೆ ಅಪಾರ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗದ ಸಿರಿಗೆರೆಯಲ್ಲಿ ನಡೆದ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ 35ನೇ ಶ್ರದ್ದಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತರಳಬಾಳು ಹುಣ್ಣಿಮೆಯ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ದೇಶದಲ್ಲಿ ನ್ಯಾಯಾಲಯಗಳೇ ಇಲ್ಲದ ಕಾಲದಲ್ಲೂ ಜನರಿಗೆ ನ್ಯಾಯ ಒದಗಿಸಿದ ಈ ಧರ್ಮಪೀಠವು ಇಂದು ಮಠದ ಶೈಕ್ಷಣಿಕ ಸಂಸ್ಥೆಗಳ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿದೆ ಎಂದು ಶ್ಲಾಘಿಸಿದ್ದಾರೆ. ಬಯಲುಸೀಮೆ ಭಾಗದ ಜನರ ನೀರಾವರಿ ಕನಸನ್ನು ನನಸು ಮಾಡಲು ಸರ್ಕಾರ ಶ್ರಮಿಸುತ್ತಿದ್ದು, 2028ರ ವೇಳೆಗೆ ಭದ್ರಾ ಮೇಲ್ದಂಡೆ ಯೋಜನೆಯ ನೀರನ್ನು ಜಿಲ್ಲೆಗೆ ಹರಿಸಲಾಗುವುದೆಂದು ಭರವಸೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಚಿವರು, ಶಾಸಕರು ಹಾಗೂ ಮಠದ ಅಪಾರ ಸಂಖ್ಯೆಯ ಭಕ್ತರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಜನರ ಕಲ್ಯಾಣ ಕಾರ್ಯಕ್ರಮಗಳ ಜಾರಿ ಹಾಗೂ ಸಮಸ್ಯೆಗಳಿಗೆ ಸ್ಪಂದಿಸುವ ಆಯೋಗಗಳನ್ನು ಪ್ರತ್ಯೇಕವಾಗಿ ಸ್ಥಾಪಿಸುವ ಅಗತ್ಯವಿದೆ ಎಂದು ರಾಷ್ಟೀಯ ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷ ಅಂತರ್ ಸಿಂಗ್ ಆರ್ಯ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡಗಳ ಸಮುದಾಯದವರ ಅಭಿವೃದ್ದಿಗಾಗಿ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಎರಡು ಆಯೋಗಗಳನ್ನು ಪ್ರತ್ಯೇಕವಾಗಿ ಸ್ಥಾಪಿಸಲು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ ಎಂದು ಹೇಳಿದ್ದಾರೆ. ತುರ್ತಾಗಿ ಪರಿಶಿಷ್ಟ ಪಂಗಡಗಳ ಪ್ರತ್ಯೇಕ ಆಯೋಗ ರಚಿಸಲು ಕ್ರಮ ಕೈಗೊಳ್ಳುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಗಮನಕ್ಕೆ ತರಲಾಗಿದೆ ಎಂದು ಹೇಳಿದ್ದಾರೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ಸಂಬಂಧಿಸಿದಂತೆ ಅಲ್ಲಿನ ಪರಿಶಿಷ್ಟ ಪಂಗಡಗಳ ಜನರ ಸಮಸ್ಯೆಗಳನ್ನು ಆಲಿಸಲು ಆ ಭಾಗಕ್ಕೆ ಭೇಟಿ ನೀಡಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ರಾಜ್ಯ ಸರ್ಕಾರದ ಗಂಭೀರ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಎತ್ತಿ ತೋರಿಸುವ ಹಣಕಾಸು ಇಲಾಖೆಯ ಇತ್ತೀಚಿನ ಪತ್ರ ಕೇವಲ ಸಾಮಾನ್ಯ ಆಡಳಿತಾತ್ಮಕ ಸಂವಹನವಲ್ಲ, ಬದಲಾಗಿ ಸರ್ಕಾರದ ಹದಗೆಡುತ್ತಿರುವ ಆರ್ಥಿಕ ಸ್ಥಿತಿಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರ ವೇತನ ಪಾವತಿಸಲು, ಪಿಂಚಣಿ ಬಿಡುಗಡೆ ಮಾಡಲು ಮತ್ತು ಹೆಚ್ಚುತ್ತಿರುವ ಆರ್ಥಿಕ ಹೊಣೆಗಾರಿಕೆಗಳನ್ನು ಪೂರೈಸಲು ಪರದಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಶಿವಮೊಗ್ಗದಲ್ಲಿ ನಾಳೆ ಪ್ರಸಿದ್ದ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಭಿ ಮಾಹಿತಿ ನೀಡಿದ್ದಾರೆ. ಮೆರವಣಿಗೆಯು ಶಾಂತಿಯುತವಾಗಿ ನಡೆಯಲು ಪೊಲೀಸ್ ಇಲಾಖೆಯೊಂದಿಗೆ ಸಾರ್ವಜನಿಕರು ಹಾಗೂ ಸಂಘಟಕರು ಸಂಪೂರ್ಣ ಸಹಕರಿಸಬೇಕು.

0: ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಬಂದೋಬಸ್ತ್ಗಾಗಿ 3,000ಕ್ಕೂ ಅಧಿಕ ಪೊಲೀಸ್ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ನಿಗಾ ವಹಿಸಲು 3,500ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಗೂ 12 ಹೈಟೆಕ್ ಡ್ರೋನ್ ಕ್ಯಾಮೆರಾಗಳನ್ನು ಬಳಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ತುಮಕೂರಿನ ಅಜ್ಜಪ್ಪನಹಳ್ಳಿಯ ರೈತ ಭೀಮಯ್ಯ ಪಿಎಂ ಕುಸುಮ್ ಯೋಜನೆಯ ಫಲಾನುಭವಿಯಾಗಿದ್ದು ತಮ್ಮ ಜಮೀನಿನಲ್ಲಿ ನೀರಾವರಿ ಪಂಪ್ಸೆಟ್ ಅಳವಡಿಸಿಕೊಂಡಿರುವುದರಿಂದ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದ್ದಾರೆ. ಸೌರಶಕ್ತಿಯನ್ನು ಬಳಸುವುದರಿಂದ ನೀರಾವರಿ ವೆಚ್ಚದಲ್ಲಿ ಉಳಿತಾಯವಾಗಿದ್ದು ಕೃಷಿ ಕಾರ್ಯಗಳನ್ನು ಹೆಚ್ಚು ಯೋಜಿತವಾಗಿ ನಿರ್ವಹಿಸಲು ಸಾಧ್ಯವಾಗಿದೆ ಎಂದು ಆಕಾಶವಾಣಿಯೊಂದಿಗೆ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ನಾನು ಕಳೆದ ವರ್ಷ ಪಿಎಂ ಕುಸುಮ ಯೋಜನೆಯಡಿಯಲ್ಲಿ 10 HP ಸೋಲಾರ್ ಪಂಪ್ಸೆಟ್ಗೆ 1,81,000 ದುಡ್ಡು ಕಟ್ಟಿದ್ದೆ. ಮೊನ್ನೆ 2 ತಿಂಗಳ ಹಿಂದೆ ಬಂದು ಸೋಲಾರ್ ಪಂಪ್ಸೆಟ್ ಹಾಕೊಟ್ಟಿದ್ದಾರೆ. ಸಾಯಂಕಾಲ 5 ಗಂಟೆವರೆಗೂ ನೀರು ಬರುತ್ತೆ. ಕರೆಂಟ್ ಸಮಸ್ಯೆ ಅಂತೂ ಇರೋದೇ ಇಲ್ಲ. ನಾನು 1,81,000 ಮಾತ್ರ ಕಟ್ಟಿದ್ದೀನಿ. ಇನ್ನುಳಿದ ಹಣವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭರಿಸಿದ್ದಾರೆ. ಒಟ್ಟಾರೆ ರೈತರಿಗೆ ಪಿಎಂ ಕುಸುಮ ಸೋಲಾರ್ ಪಂಪ್ಸೆಟ್ನಿಂದ ಬಹಳ ಅನುಕೂಲ ಆಗ್ತಿದೆ.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಡೋನಹಳ್ಳಿ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ರಾಷ್ಟೀಯ ಪೋಷಣ ಮಾಸಾಚರಣೆ 2026 ಕಾರ್ಯಕ್ರಮವನ್ನು ದೊಡ್ಡಬಳ್ಳಾಪುರ ತಾಲೂಕಿನ ಕೊಟ್ಟಿಗೆ ಮಾಚೇನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾಕ್ಟರ್ ಗೋಪಿಕಾ ಸಿ ಮುತ್ತಿಗೆ ಮಾತನಾಡಿ, ಸರಿಯಾದ ಪೋಷಣೆಗೆ ಒತ್ತು ನೀಡುವ ಮೂಲಕ ದೈನಂದಿನ ಜೀವನದಲ್ಲಿ ಜನರು ತೆಗೆದುಕೊಳ್ಳುವ ಆಹಾರದ ಆಯ್ಕೆಗಳು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡಲಿವೆ. ಹೆಚ್ಚಿನ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸುವುದರಿಂದ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಬಹುದಾಗಿದ್ದು ಈ ದಿಸೆಯಲ್ಲಿ ಜಾಗೃತಿ ಮೂಡಿಸಲು ರಾಷ್ಟೀಯ ಪೋಷಣ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರತಿಷ್ಠಿತ ಅಖಿಲ ಭಾರತ ಜೀವಿ ಮಾವಲಂಕರ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಕರ್ನಾಟಕ ಮತ್ತು ಎನ್ಸಿಸಿ ನಿರ್ದೇಶನಾಲಯದ ಕೆಡೆಟ್ಗಳು 2 ಚಿನ್ನ ಮತ್ತು 3 ಕಂಚಿನ ಪದಕ ಗೆದ್ದುಕೊಂಡಿದ್ದಾರೆ. ಈ ಮೂಲಕ ಮುಂಬರುವ ರಾಷ್ಟೀಯ ಶೂಟಿಂಗ್ ಚಾಂಪಿಯನ್ಶಿಪ್ಗೆ ಅರ್ಹತೆ ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ 4,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು. ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಉಭಯ ಸದನಗಳಲ್ಲಿ ಬರ ಕುರಿತಂತೆ ಚರ್ಚೆ. ವೈಜ್ಞಾನಿಕ ರೀತಿಯಲ್ಲಿ ಮೋಡ ಬಿತ್ತನೆ ಮಾಡುವಂತೆ ಸದಸ್ಯ ಎಚ್ಕೆ ಪಾಟೀಲ್ ಸಲಹೆ. ಭದ್ರಾ ಮೇಲ್ದಂಡೆ ಯೋಜನೆಯ ನೀರನ್ನು 2028 ವೇಳೆಗೆ ಚಿತ್ರದುರ್ಗ ಜಿಲ್ಲೆಗೆ ಹರಿಸಲು ನಿರ್ಧಾರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಪರಿಶಿಷ್ಟ ಆಯೋಗಗಳನ್ನು ಪ್ರತ್ಯೇಕವಾಗಿ ಸ್ಥಾಪಿಸಲು ರಾಷ್ಟೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಶಿಫಾರಸು. ಶಿವಮೊಗ್ಗದಲ್ಲಿ ನಾಳೆ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ. ಜಿಲ್ಲೆಯಲ್ಲಿ ಬಿಗಿ ಭದ್ರತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
2: ಆಕಾಶವಾಣಿ ಮಡಿಕೇರಿ, ಸಮಯ 6:50 19 ಸೆಕೆಂಡ್ಗಳು. ರೈತ ಧ್ವನಿ ಕಿಸಾನ್ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಬಿತ್ತನೆ ಬೀಜ, ರಸಗೊಬ್ಬರ, ಪೀಡನಾಶಕ ಖರೀದಿ ಮಾಡುವಾಗ ವಹಿಸಬೇಕಾದ ಎಚ್ಚರಿಕೆ ಕ್ರಮ ಕುರಿತು ಡಾಕ್ಟರ್ ಎಚ್ಆರ್ ಪ್ರಕಾಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ.
3: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
5: ಇದು ಯಾರ ನಂಬರ್ ಅಣ್ಣ?
4: ರೈತರ ಕಾಲ್ ಸೆಂಟರ್ದು.

0: ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
1: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
0: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ, ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
2: ಆದ್ರಣ್ಣ, ಬಹಳ ತಿನ್ವರ್ಗ್ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
0: ಯಾವ ಖರ್ಚು ಇಲ್ಲ, ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ, ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ ರೈತರ ಕಾಲ್ ಸೆಂಟರ್.
3: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ನಿಂದ ರಾಷ್ಟ್ರೀಯ ಹೆಲ್ಪ್ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
1: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಬಾಂಧವರು ಕೃಷಿ ಪರಿಕರಗಳು ಅಂದ್ರೆ ಬಿತ್ತನೆ ಬೀಜ, ರಸಗೊಬ್ಬರ, ಕಳೆನಾಶಕ ಮತ್ತೆ ಪೀಡನಾಶಕಗಳನ್ನ ಕೊಂಡುಕೊಳ್ಳುವಾಗ ಏನು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರು ಹಾಗೂ ಸದ್ಯದಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೆವಿ ದೊಡ್ಡಿಯಲ್ಲಿರುವಂತಹ ಸಂಪೂರ್ಣ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ HR ಪ್ರಕಾಶ್ ಅವರು. ನಮಸ್ಕಾರ ಡಾಕ್ಟರ್ ಪ್ರಕಾಶ್ ಅವರೇ.
3: ನಮಸ್ಕಾರ.
2: ಮೊದಲಿಗೆ ನಮ್ಮ ರೈತ ಬಾಂಧವರು ಬಳಸುವಂತ ಮೂಲ ಕೃಷಿ ಪರಿಕರ ಅಂದ್ರೆ ಬಿತ್ತನೆ ಬೀಜ. ಈ ಬಿತ್ತನೆ ಬೀಜವನ್ನ ರೈತ ಬಾಂಧವರು ಖರೀದಿ ಮಾಡುವಾಗ ಏನೇನು ಅಂಶಗಳನ್ನ ಗಮನಿಸಬೇಕು ಅಂತೀರಿ?
3: ಪ್ರಮುಖವಾಗಿ ಈಗ ಬಿತ್ತನೆ ಬೀಜನ ಕೊಂಡ್ಕೊಬೇಕಾದ್ರೂ ರೈತರು ಅಧಿಕೃತ ಮಾರಾಟಗಾರರಿಂದನೇ ಕೊಂಡ್ಕೊಬೇಕು. ಅಧಿಕೃತ ಮಾರಾಟಗಾರ ಅಂದ್ರೆ ಕೃಷಿ ಇಲಾಖೆಯಿಂದ ಲೈಸೆನ್ಸ್ ಪಡೆದಿರ್ಬೇಕು ಅವರು. ಆ ಲೈಸೆನ್ಸ್ ಪರವಾನಗಿನೂ ಅವಧಿ ಮೀರಿರಬಾರ್ದು. ಅವಧಿ ಮೀರೋಗಿದ್ರೆ ಆ ಅಂಗಡಿಯಲ್ಲಿ ಬೀಜ ಖರೀದಿ ಮಾಡಬಾರ್ದು. ಆಮೇಲೆ ಯಾರ ಬಂದು ಮೋಟರ್ ಬೈಕಲ್ಲೋ ಅಥವಾ ಕಾರಲ್ಲೋ ಬಂದು ಬೀಜ ಮಾರಾಟ ಮಾಡ್ತಾ ಇರ್ತಾರೆ ಅಂತವ್ರತ್ ಯಾರತ್ತೂ ಬೀಜನ ಕೊಂಡ್ಕೊಬಾರ್ದು, ಯಾಕೆಂದ್ರೆ ಅದೆಲ್ಲ ಕಳಪೆ ಇರ್ತದ. ಅದು ಈ ಬೀಜ ಖರೀದಿ ಮಾಡ್ಬೇಕಾದ್ರೆ ನೀವ್ ಯಾವಾಗ್ಲೂ ರೈತರು ಅಧಿಕೃತ ಮಾರಾಟಗಾರರಿಂದನೇ ಪಡಿಬೇಕು ಅಂತ ಹೇಳ್ತಾ ಇದ್ದೆ. ಆವಾಗ ಬೀಜ ಖರೀದಿ ಮಾಡಿದಾಗ ರಸೀದಿನ ಕಡ್ಡಾಯವಾಗಿ ಪಡಿಬೇಕು ನೀವು, ಅದರಲ್ಲಿ ಲಾಟ್ ನಂಬರ್ ನಮೂದಿಸಿರ್ಬೇಕು. ಅದು
2: ರಸೀದಿನೂ ಕೂಡ ಅಧಿಕೃತವಾಗಿರ್ಬೇಕು.
3: ರಸೀದಿ ಇರ್ತದ, ಅದು ರಸೀದಿಯಲ್ಲಿ ರೈತ ಸಿಗ್ನೇಚರು, ಆಮೇಲೆ ಮಾರಾಟಗಾರರು ಸಿಗ್ನೇಚರು, ಆಮೇಲೆ ಲಾಟ್ ನಂಬರ್ ನಮೂದಿಸಿರ್ಬೇಕು ಅದರಲ್ಲಿ.
2: ಯಾಕೆಂದ್ರೆ ಈ ಕೆಲವು ಸಂದರ್ಭದಲ್ಲಿ ಬಿಳಿ ಚೀಟಿಯಲ್ಲಿ ಬರೆದು ಕೂಡ ಸಾಧ್ಯತೆ ಇರುತ್ತೆ,
3: ಅವೆಲ್ಲ ತಗೊಂಬಾರ್ದು. ಇದು ಯಾಕೆ ಬೇಕು ಮುಖ್ಯ ಅಂತಂದ್ರೆ, ಮುಂದೆ ಅಕಸ್ಮಾತ್ ಆಗಿ ಬೀಜ ಏನೋ ಕಳಪೆ ಬಂತು ಅಥವಾ ಏನೋ ನಿಮ್ಗೆ ಇಳುವರಿ ಸರಿಯಾಗಿ ಬರ್ಲಿಲ್ಲ, ಏನೋ ತೊಂದರೆ ಆಯ್ತು, ಅವಾಗ ಕೇಸ್ ಹಾಕ್ಬೇಕಾದ್ರೆ ಇದು ಮುಖ್ಯವಾದ ದಾಖಲೆ ಆಗುತ್ತೆ. ಅದು ಅದ್ ಬೇಕೇ ಬೇಕು.
2: ಸರಿ, ಇನ್ನ ಈ ಬೀಜದ ಚೀಲದ ತೂಕ ಇದನ್ನೆಲ್ಲ ನೋಡ್ಕೋಬೇಕಾಗತ್ತಲ್ವಾ?
3: ಮುಖ್ಯವಾಗಿ ಅದೊಂದು ಈಗ ಪ್ರತಿಯೊಂದು ಬೀಜದ ಮೇಲೆ ಇಷ್ಟು ತೂಕ ಅಂತಾನೆ ಇರ್ತದೆ. ನೀವು ತೂಕ ಹಾಕೊಂಡೇ ತೆಗೆಸ್ಕೊಳ್ಳಿ ಅಲ್ಲಿ, ಯಾಕೆಂದ್ರೆ ಕಡಿಮೆ ತೂಕ ಇದ್ರೆ ತಗೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ನೀವು ದುಡ್ಡು ಕೊಡ್ತಾ ಇರೋದು 1 kg ಅಂತಾನೆ, 1 kg ಕರೆಕ್ಟ್ ಆಗಿ ದುಡ್ಡು ಕೊಡ್ತಾ ಇರ್ತೀರಾ. ತೂಕ ಸರಿಯಾಗಿದ್ಯೋ ಅಲ್ವೋ ನೋಡ್ಕೊಂಡೇ ತಗೊಳ್ಳಿ ಅದನ್ನ.
2: ಅಂದ್ರೆ ಚೀಲದ ಮೇಲೆ ನಮೂದನೆ ಮಾಡಿದಾರಪ್ಪ ಸಾಕು ಅಂತ ಅಂದು ನಾವು ನಂಬಕ್ಕಾಗಲ್ಲ, ತೂಕ ಮಾಡಿ ತಗೊಳ್ಳೋದು
3: ನಂಬಕ್ಕಾಗಲ್ಲ, ತಪ್ಪಿರ್ತದೆ ಒಂದ್ಸಲ. ಯಾಕೆಂದ್ರೆ ಎಷ್ಟೋ ಸಲ ನೋಡಿದ್ವಿ ನಾವು ಆ ಚೀಲನ, ನಾವೇ ತೂಕ ಹಾಕ್ಸ್ ನೋಡಿದಾಗ 1 kg ಇರೋ ಕಡೆ 800 ಗ್ರಾಮ್ 900 ಗ್ರಾಮ್ ಇರೋದು ನೋಡಿದ್ವಿ ನಾವು.
2: ಸರಿ, ತೂಕ ಹಾಕೊಂಡು ತಗೋಬೇಕು, ಅದೊಂದು ಅಂಶ.
3: ಹೌದು. ಆಮೇಲೆ ಆ ಚೀಲನ ಮಿಷಿನಿಂದ ಹೊಲ್ದಿರ್ಬೇಕು, ಕೈಯಿಂದ ಹೊಲಿಗೆ ಹಾಕಿರ್ಬಾರ್ದು.
2: ಒಂದ್ ವೇಳೆ ಕೈಯಿಂದ ಹೊಲಿಗೆ ಹಾಕಿದ್ರೆ ಅದನ್ನ ತಗೋಬಾರ್ದು ಅಂತೀರಾ?
3: ತಗೊಂಬಾರ್ದು ಅದಕ್ಕೆ.
2: ಸರಿ, ಮತ್ತೆ ಆ ಚೀಲದ ಮೇಲೆ ಏನೇನು ವಿವರ ಗಮನಿಸಬೇಕು ಅಂತೀರಿ?
3: ಮುಖ್ಯವಾಗಿ ರೈತರು ಅದ್ರ ಮೇಲೆ ಮಾರಾಟಗಾರರು ಆಮೇಲೆ ಉತ್ಪಾದಕರ ವಿಳಾಸ ಇರಬೇಕು. ಯಾವ್ದೇ ನೀವು ಬಿತ್ತನೆ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಕೀಟನಾಶಕ ಇರ್ಬೋದು, ಏನೇ ತಗೋಬಹುದು ನೀವು ತಗೊಂಡ್ರು ಅದ್ರ ಮೇಲೆ ವಿಳಾಸ ಇಲ್ಲದೆ ಇದ್ರೆ ಅದು ಗ್ಯಾರಂಟಿ ಕಳಪೆ ಆಗಿರ್ತದ. ಅದು ಯಾವಾಗ್ಲೂ ತಿಳ್ಕೊಂಬಿಡಿ, ರೈತರು ಯಾವುದೇ ವಸ್ತು ತಗೊಂಬೇಕಾರೆ, ನೀವು ಪರಿಕರ ತಗೊಂಬೇಕಾರೆ ಅದ್ರ ಮೇಲೆ ಮಾರಾಟಗಾರರು ಅಥವಾ ಉತ್ಪಾದಕರ ವಿಳಾಸ ಇರ್ಲೇಬೇಕು. ಅದಿಲ್ದೇ ಇದ್ರೆ ಅದ್ ಕಳಪೆ ಅಂತಾನೆ ತಿಳ್ಕೊಳ್ಳಿ ಅದನ್ನ.
2: ಮತ್ತೆ ಬೀಜವನ್ನ ಮೊದ್ಲೇನಾದ್ರೂ ಪರೀಕ್ಷೆ ಮಾಡಿರ್ತಾರ ಇದನ್ನ?
3: ಮೊದ್ಲೇ ಅವರು ಟೆಸ್ಟ್ ಮಾಡಿ ಪರ್ಸೆಂಟೇಜ್ ಇದೆ ಅಂತಾನೆ ಎಲ್ಲ ಅದ್ರ ಮೇಲೆ ನಮೂದಿಸಿರ್ತಾರ. ಅದ್ರ ಮೇಲೆ ಈಗ ಹೇಳ್ಬೇಕು ಅಂತಂದ್ರೆ ಮುಸ್ಕಿನ್ ಜೋಳ, ಮುಸ್ಕಿನ್ ಜೋಳದಲ್ಲಿ 90% ಮೊಳಕೆ ಪ್ರಮಾಣ ಇರ್ತದೆ, ಶುದ್ಧತೆ 98%.

0: ನಿಂತಿರ್ತದೆ ಅಂತ ಹಾಕಿರ್ತಾರೆ ಅದರಲ್ಲಿ.
1: ಅಂದ್ರೆ ಆ ಬೀಜ ದೃಢೀಕರಣಕ್ಕೆ ಒಂದು ಏನಾದ್ರೂ ಸಂಸ್ಥೆ ಇದೆಯಾ?
0: ಹೌದು, ಬೀಜ ದೃಢೀಕರಣ ಮಾಡೋದ ಸಂಸ್ಥೆ ಇದೆ. ಅದಕ್ಕೆ ಒಂದು ಟ್ಯಾಗ್ ಕೊಡ್ತಾರೆ, ಅದನ್ನ ಆ ಟ್ಯಾಗ್ ಅಟ್ಯಾಚ್ ಮಾಡಿರ್ತಾರೆ ಅದಕ್ಕೆ. ಆ ಟ್ಯಾಗ್ ಇದೋ ಇಲ್ಲೋ ಅಂತ ನೋಡ್ಕೋಬೇಕು ನೀವು, ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲೆಲ್ಲ.
1: ಆ ಬಿತ್ತನೆ ಬೀಜವನ್ನ ಏನಾದ್ರೂ ಉಪಚಾರಕ್ಕೆ ಒಳಪಡಿಸಲಾಗಿರುತ್ತೆ ಹೇಗೆ ಅಂತ?
0: ಹೌದು, ಈಗ ಕೆಲವೊಂದು ಕಂಪ್ನಿಗಳಲ್ಲಿ ಆ ಬಿತ್ತನೆ ಬೀಜನ ಬೀಜೋಪಚಾರ ಮಾಡಿರ್ತಾರೆ, ಕೀಟನಾಶಕಗಳ ಕಳೆನಾಶಕದಿಂದ ರೋಗನಾಶಕದಿಂದ ಅದನ್ನ ಬೀಜೋಪಚಾರ ಮಾಡಿರ್ತಾರೆ. ಅದನ್ನ
1: ಅದನ್ನು ಕೂಡ ಗಮನಿಸಬಹುದು,
0: ಗಮನಿಸಬಹುದು. ಅಕಸ್ಮಾತ್ ಆಗಿ ಮಾಡದೇ ಇದ್ರೆ ಅವರು ನೀವೇ ಬೀಜೋಪಚಾರ ಮಾಡ್ಕೊಬೇಕಾಗುತ್ತೆ ಅಷ್ಟೇನೆ.
1: ಮತ್ತೆ ಈಗ ಸಾಧಾರಣವಾಗಿ ನಾವು ಯಾವುದೇ ಒಂದು ವಸ್ತುವನ್ನ ತೆಗೆದುಕೊಂಡ್ರೆ ಅದಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ.
0: ನಿಜಾನೇ ನಿಜ.
1: ಈ ಬಿತ್ತನೆ ಬೀಜಕ್ಕೂ ಎಕ್ಸ್ಪೈರಿ ಡೇಟ್ ಇರುತ್ತಾ?
0: ಹೌದು, ಇರುತ್ತೆ. ಅದ್ರ ಮೇಲೆ ಹಾಕಿರ್ತಾರೆ ಇಂಥ ದಿನಾಂಕದೊಳಗೆ ನೀವು ಅದನ್ನ ಉಪಯೋಗಿಸ್ಬೇಕು ಅಂತಾನೆ ಇರ್ತದೆ. ಅದನ್ನ ನೋಡಿ ತಗೊಳ್ಳಿ ನೀವು, ಅದ ಅಕಸ್ಮಾತ್ ಆಗಿದ್ರೆ ತಗೊಳ್ಳೇಬೇಡಿ ಅದನ್ನ.
1: ಈಗ ಇವೆಲ್ಲ ಅಂಶಗಳನ್ನ ನೋಡಿ ನಾವು ಕೊಂಡ್ಕೊಳ್ತೀವಿ ಬೀಜನ.
0: ಹೌದು,
1: ಬೀಜ ಕೊಂಡ್ಕೊಂಡ್ಮೇಲೆ ಅದು ಮೊಳಕೆ ಬರುತ್ತೋ ಇಲ್ವೋ ಸರಿಯಾಗಿ ಅಂತ ಏನಾದ್ರು ಪರೀಕ್ಷೆ ಮಾಡ್ಕೋಬೇಕಾಗತ್ತ?
0: ಮಾಡ್ಕೊಂಡ್ರೆ ಒಳ್ಳೇದು, ಯಾಕೆಂದ್ರೆ ನಿಮ್ಗೆ ಒಂದು ದೃಢೀಕರಣ ಸಿಕ್ಕಂಗ ಆಗುತ್ತೆ. ಈಗ ಏನು ಅದು ತುಂಬಾ ಸುಲಭವಾದ್ದು, ರೈತರು 100 ಬೀಜ ತಗೊಂಬೇಕದನ್ನ, ಒಂದು ಅದ ಪೇಪರ್ ತಗೊಂಡು ಅದನ್ನ ನೆನ್ಸ್ಬೇಕು, ಪೇಪರ್ ನ ನೀರಿನ ನೆನೆ ಹಾಕ್ಬೇಕು. ನೆನೆ ಹಾಕ್ಬಿಟ್ಟು 10 ಬೀಜನ ಒಂದೊಂದ್ ಸಾಲಲ್ಲಿ ಇಟ್ಬಿಟ್ಟು ಅದೇ ತರ 100 ಬೀಜನ ಕ್ಲೀನ್ ಆಗಿ ಒಂದು ಪೇಪರ್ ನಲ್ಲಿ ಅಂಟಿಸ್ಬಿಟ್ಟು ಅದನ್ನ ಕ್ಲೀನ್ ಆಗಿ ಮಡಚಿ ಇಟ್ಬಿಟ್ಟು ಒಂದ್ 3-4 ದಿನ ನೀರನ್ನ ಚಿಮುಕಿಸ್ತಾ ಇರ್ಬೇಕು. 5ನೇ ದಿನ ಅದು ತೆಗೆದು ನೋಡಿದ್ರೆ ಮೊಳಕೆ ಎಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ. ಹೇಳದ್ನಲ್ಲ, ಈಗ ಮುಸ್ಕಿನ ಜೋಳದಲ್ಲಿ 90 ಇರ್ಬೇಕು, ಭತ್ತದಲ್ಲಿ 80 ಇರ್ಬೇಕು, ಆಮೇಲೆ ಜೋಳ ರಾಗಿ ಆಮೇಲೆ ಇಂಥದಲ್ಲಿ 75 ಇರ್ಬೇಕು, ನೆಲಗಡ್ಡೆಯಲ್ಲಿ 70 ಇರ್ಬೇಕು. ಹಿಂಗೆ ಪ್ರತಿಯೊಂದು ಬೀಜಕ್ಕೂ ಇಷ್ಟಿಷ್ಟು ಮೊಳಕೆ ಪ್ರಮಾಣ ಇದೆ ಅಂತ ಕಾನೂನು ಪ್ರಕಾರ ಇದೆ. ಅದು ಆ ಕಾನೂನು ಪ್ರಕಾರ ಅಷ್ಟಿರ್ಬೇಕು, ಅದಕ್ಕಿಂತ ಕಮ್ಮಿ ಇದೆ ಅದು ಕಳಪೆ ಬೀಜನೇ ಅದು.
1: ಅಂದ್ರೆ ಒಂದು ಶೇಕಡಾವಾರು ಪ್ರಮಾಣವನ್ನ ನಿಗದಿ ಮಾಡಿದ್ದಾರೆ ಎಲ್ಲ ಬೀಜ
0: ನಿಗದಿ ಮಾಡಿದ್ದಾರೆ. ಹೌದು,
1: ಅದಕ್ಕಿಂತ ಕಡಿಮೆ ಮೊಳಕೆ ಬಂತು ಅಂದ್ರೆ ನಾವು ದೂರು ಕೊಡ್ಬೇಕಾಗತ್ತ?
0: ದೂರು ಸಹಾಯಕ ಕೃಷಿ ನಿರ್ದೇಶಕರಿಗೆ ಒಂದು ಲಿಖಿತ ದೂರು ಕೊಡ್ಬೇಕು, ಈ ತರ ಬಿತ್ತನೆ ಬೀಜ ತಗೊಂಡಿದ್ದೀನಿ ಇಂಥವ್ರ ಹತ್ರ, ಇದು ಮೊಳಕೆ ಪ್ರಮಾಣ ಕಡಿಮೆ ಇದೆ, ಅದಕ್ಕೋಸ್ಕರ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ಬರೆದ್ಬಿಟ್ಟು ಅವ್ರು ಕೊಡ್ಬೇಕು ಅವ್ರಿಗೆ.
1: ಇನ್ನ ನಾವು ಈ ಬಿತ್ತನೆ ಬೀಜವನ್ನ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಏನಾದ್ರೂ ಅದನ್ನ ಸ್ವಲ್ಪ ಪ್ರಮಾಣ ಹಾಗೆ ಜೋಪಾನ ಮಾಡ್ಬೇಕಾಗತ್ತ?
0: ಈಗ ಯಾವಾಗ್ಲೂ ರೈತರು ಏನ್ ಮಾಡ್ಬೇಕು ಅಂದ್ರೆ, ಈ ಯಾವ್ದೇ ಬಿತ್ತನೆ ಬೀಜ ತಗೊಂಡಾಗ ಆ ಬಿತ್ತನೆ ಬೀಜ ಚೀಲ ಇಟ್ಕೊಂಡಿರ್ಬೇಕು, ಆಮೇಲೆ ಸ್ವಲ್ಪ ಒಂದ್ 50 ಗ್ರಾಮ್ ಅಷ್ಟು ಬೀಜನೇ ಉಳಿಸ್ಕೊಂಡಿರ್ಬೇಕು ಅದ್ರಲ್ಲಿ, ಆಮೇಲೆ ದುಡಿಕಣದ ಟ್ಯಾಗ್ ಇಟ್ಕೊಂಡಿರ್ಬೇಕು, ಆಮೇಲೆ ರಸೀದಿನ ಜೋಪಾನಾಗಿ ಕಟಾವ್ ಆಗೋವರೆಗೂ ಇಟ್ಕೊಂಡಿರ್ಬೇಕು. ಯಾಕೆಂದ್ರೆ ಇದೊಂಥರ ಮೂಲ ದಾಖಲೆಗಳು ಇದ್ದಂಗೆ ಇರ್ತವೆ, ನ್ಯಾಯಾಲಯದಲ್ಲಿ ಅವನ್ನೇ ಕೇಳೋದು, ನೀನ್ ತಗೊಂಡಿದ್ಯೋ ಇಲ್ಲೋಪ್ಪ ಗ್ಯಾರಂಟಿ ನಮ್ಗೇನು, ನೀನ್ ತಗೊಂಡಿದ್ಯಾ ಅನ್ನಕ್ಕೆ ರಸೀದಿ, ಆಮೇಲೆ ಚೀಲ ಬೀಜ ಆಮೇಲೆ ಟ್ಯಾಗ್ ಇಷ್ಟು ಇಟ್ಕೊಂಡಿದ್ರೆ ಅವ್ರಿಗೆ ನ್ಯಾಯಾಲಯದಲ್ಲಿ ಕೊಡಕ್ ಅನುಕೂಲ ಆಗುತ್ತೆ. ಅದೇ ಈಗ ನ್ಯಾಯಾಲಯದಲ್ಲಿ ಮುಖ್ಯವಾಗಿ ಕೇಳೋದು ನಿಮ್ಮ ಅಧಿಕೃತ ದಾಖಲೆಗಳು ಬೇಕು, ಕೇಳೇ ಕೇಳ್ತಾರೆ, ನೀವು ಬೇಕೇ ಬೇಕು.
1: ಮತ್ತೆ ನಮ್ಮ ಪ್ರದೇಶಕ್ಕೆ ಸೂಕ್ತವಾದಂತ ತಳಿ ಇದು ಇಲ್ವೋ ಅಂತ ನೋಡ್ಕೊಂಡೇ ತಗೋಬೇಕಾಗತ್ತೆ.
0: ನಿಜ ನಿಜ, ಕರೆಕ್ಟ್. ಈ ಪ್ರದೇಶಕ್ಕೆ ಒಂದೊಂದು ತಳಿಗಳು ಇರ್ತದೆ, ಆ ತಳಿಗಳು ಅಲ್ವೋ ಅದು ಈಗ ಬೇರೆ ಯಾವ್ದೋ ಬಿಹಾರದ ತಂದು ಇಲ್ಲಿ ಮಾರಾಟ ಮಾಡೋದು ಅಂತವನ್ನೆಲ್ಲ ತಗೊಳಕ್ ಹೋಗ್ಲೇಬಾರ್ದು.
1: ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರ ಸಂಪರ್ಕಿಸಿ ಖಚಿತಪಡಿಸ್ಕೋಬೇಕು.
0: ಹೌದು,
1: ಇದು ಮುಖ್ಯವಾಗಿ ಬಿತ್ತನೆ ಬೀಜವನ್ನ ರೈತ ಬಾಂಧವರು ಖರೀದಿ ಮಾಡುವಾಗ ಗಮನಿಸಬೇಕಾದ ಅಂಶಗಳ ಬಗ್ಗೆ ಆಯ್ತು. ಇನ್ನೊಂದು ಹೆಚ್ಚು ಬೆಲೆ ಬಾಳುವಂತ ಒಂದು ಕೃಷಿ ಪರಿಕರ ಅಂದ್ರೆ ರಸಗೊಬ್ಬರ.
0: ಹೌದು,
1: ಇದಕ್ಕೆ ಆ ಒಂದು ಬಿತ್ತನೆ ಸಮಯದಲ್ಲಿ ಸಾಕಷ್ಟು ಬೇಡಿಕೆ ಕೂಡ ಇರುತ್ತೆ. ಹಾಗಾಗಿ ರಸಗೊಬ್ಬರ ಕೊಂಡ್ಕೊಳ್ಳುವಾಗ ನಮ್ಮ ರೈತ ಬಾಂಧವರು ಯಾವ ಅಂಶಗಳನ್ನು ಗಮನಿಸಬೇಕು ಅಂತೀರಾ ಡಾಕ್ಟರ್ ಪ್ರಕಾಶ್ ಅವರೇ?
0: ಈಗ ನೋಡಿ, ರಸಗೊಬ್ಬರ ತಗೊಂಬೇಕಾದ್ರೆ ಅಲ್ಲೂ ಅಷ್ಟೇನೆ, ಅಧಿಕೃತ ಮಾರಾಟಗಾರರಿಂದನೇ ತಗೊಂಬೇಕು. ಅಂದ್ರೆ ಕೃಷಿ ಇಲಾಖೆಯಿಂದ ಪರವಾನಿಗೆ ಪಡೆದಿರ್ತಾರೆ ಅವರು. ಆ ಪರವಾನಿಗೆ ಅಕಸ್ಮಾತ್ ಮುಗಿದೋಗಿದ್ರೆ ಅಂತ ಅಂಗಡಿಯಲ್ಲಿ ಖರೀದಿ ಮಾಡ್ಲೇಬಾರ್ದು.
1: ಅಂದ್ರೆ ಅಂಗಡಿಯಲ್ಲಿ ಅದನ್ನ ಪ್ರದರ್ಶಿಸಿರ್ಬೇಕು ಅವರು,
0: ನಿಜವಾಗ ಅದನ್ನ ತೋರಿಸ್ತಾ ಇರ್ಬೇಕದು. ಪ್ರತಿಯೊಂದು ಅಂಗಡಿಯಲ್ಲಿ ಅದನ್ನ ಪ್ರದರ್ಶನಕ್ಕೆ ಇಟ್ಟಿರ್ತಾರ, ಅದನ್ನ ಇರ್ಲೇಬೇಕದು.
1: ಅವರಿಂದಲೇ ಕೂಡ ನಾವು ಕೊಂಡ್ಕೋಬೇಕಾಗತ್ತೆ.
0: ಇದು ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಕೃಷಿ ಇಲಾಖೆಯಿಂದ ಅಧಿಕೃತ ಪರವಾನಿಗೆ ಪಡೆದಿದ್ದಂದ್ರೆ ನಮ್ಗೊಂದು ಇರ್ತದೆ, ಒಂದು ಅಕಸ್ಮಾತ್ ಏನಾರ ಕಳಪೆ ಗಿಳಪೆ ಬಂದ ಸಂಬಂಧಪಟ್ಟವ್ರ ಮೇಲೆ ಕ್ರಮ ತಗೊಳಕ್ಕೆ ಅನುಕೂಲ ಆಗುತ್ತೆ, ಅದು
1: ಒಂದು ಹಿಡಿತ ಇರುತ್ತೆ,
0: ಒಂದ್ ಹಿಡಿತ ಇರ್ತದ. ಹೌದು,
1: ಸರಿ. ಆಮೇಲೆ ಈ ಗೊಬ್ಬರದ ಚೀಲವನ್ನ ಗಮನಿಸಬೇಕಾದ್ರೆ ಏನೇನು ಅಂಶಗಳೆಲ್ಲ ನೋಡ್ಬೇಕಾಗತ್ತೆ?
0: ಈಗ ಮುಖ್ಯವಾಗಿ ನೋಡ್ಬೇಕು ಅಂದ್ರೆ ಅದನ್ನ ಯಂತ್ರದಿಂದ ಹೊಲ್ದಿರ್ಬೇಕು, ಅಕಸ್ಮಾತ್ ಏನಾರ ಕೈಯಿಂದ ಹೊಲ್ದಿದ್ರೆ ಅದಕ್ಕೆ ಮೊಹರ ಹಾಕಿರ್ತಾರೆ, ಅದಕ್ಕೆ ರಸಗೊಬ್ಬರದಲ್ಲಿ
1: ಸೀಲ್ ಹಾಕಿರ್ತಾರೆ.
0: ಹ್ಮ್, ಸೀಲ್ ಹಾಕಿರ್ತಾರೆ.
1: ಎಂತ ಸೀಲ್ ಅದು?
0: ಸೀಸದ ಮೊಹರ ಹಾಕಿ ಅದನ್ನ ಹಾಕಿರ್ತಾರೆ ಅದಕ್ಕೆ.
1: ಓ, ಲೆಡ್ ಸೀಲ್.
0: ಹ್ಮ್, ಲೆಡ್ ಸೀಲ್ ಅದು.
1: ಅದನ್ನ ರೈತ ಬಾಂಧವರು ಗಮನಿಸ್ಬೇಕು,
0: ಗಮನಿಸ್ಬೇಕು ಅದನ್ನ.
1: ಮತ್ತೆ ತೂಕ ಏನಾದ್ರು ಮಾಡ್ಬೇಕಾಗತ್ತಾ? ಮೊದ್ಲೇನೆ ಇಷ್ಟು ತೂಕ ಅಂತಂದ ಹಾಕ್ಬಿಟ್ಟಿರ್ತಾರೆ ಅದ್ರ ಮೇಲೆ
0: ಹಾಕಿ.

0: ಸರಿ, ಆದ್ರೂ ನೀವು ತೂಕ ಹಾಕೊಂಡು ತಗೊಳೋದು ಒಳ್ಳೇದು. ಯಾಕೆ ತೂಕ ಹಾಕ್ಸಿ ಅಲ್ಲಿ ಅಂಗಡಿ ತೂಕದ ಯಂತ್ರ ಇರ್ತದೆ, ಅದ್ರ ಮೇಲೆ ಹಾಕಿ. ಯಾಕೆಂದ್ರೆ ನಾವು ಎಷ್ಟೋ ಸಲ ನಮ್ಮ ಕೃಷಿ ಇಲಾಖೆಯಲ್ಲಿ ನಾವು ನೋಡ್ತಾ ಇದ್ವಿ, ಒಂದೊಂದ್ಸಲಿ 50 ಕೆಜಿ ಇರೋ ಕಡೆ ಒಂದೊಂದ್ಸಲಿ 48 ಕೆಜಿ 47 ಕೆಜಿ ಇರೋದು ಕಂಡು ಬಂದಿದೆ. ಅಂತ ಟೈಮ್ ಅಲ್ಲಿ ಇದ್ದಂತೆ ತಗೊಳ್ಳೇಬೇಡ ಅಂತ, ಅವನ 50 ಕೆಜಿ ಇರೋದು ಕೊಡಪ್ಪ ಅಂತ ಕೇಳ್ಬೇಕು.
1: ರೈತರು ಸ್ವಲ್ಪ ಮಾತಾಡೋದು ಕಲಿಬೇಕಾಗುತ್ತೆ.
0: ಈಗ ರೈತರು ದುಡ್ಡು ಕೊಡ್ತಾರೆ, ಏನ್ ಪುಕ್ಸಟ್ ಏನ್ ಕೊಡಲ್ವಲ್ಲ ಅವ್ನು ಮಾರಾಟಗಾರ ಮಾಡೋನು.
1: ಹೌದು,
0: ನಾವು ದುಡ್ಡು ಕೊಟ್ಟ ನ್ಯಾಯವಾದ ತೂಕ ಕೊಡ್ಲಿ ಅವರು.
1: ಹೌದು, ಸರಿ. ಯಾವ್ದೇ ಒಂದು ದಾಕ್ಷಿಣ್ಯಕ್ಕೆ ಒಳಗಾಗಬಾರದು.
0: ಯಾಕೆ ಬೇಕು ದಾಕ್ಷಿಣ್ಯ? ಅವನೇನ್ ಪುಕ್ಸಟ್ಟೆ ಕೊಡ್ತಾನೆ ಅವ್ನು?
1: ನೇರ ಮಾತಾಡಿ ತಗೋಬೇಕಾಗತ್ತೆ.
0: ಹೌದು.
1: ಇನ್ನ ಚೀಲದ ಮೇಲೆ ಏನೇನು ವಿವರ ಇರೋದನ್ನ ನಾವು ನೋಡ್ಕೋಬೇಕಾಗತ್ತೆ.
0: ಈಗ ಮುಖ್ಯವಾಗಿ ರಸಗೊಬ್ಬರ ತಗೊಂಬೇಕಾರೆ ರಸಗೊಬ್ಬರದ ಹೆಸರಿರ್ಬೇಕು. ಯೂರಿಯಾ, DAP ಕಾಂಪ್ಲೆಕ್ಸ್ ಅಂತ ಎಲ್ಲ ಬರ್ದಿತ್ತು ಅದ್ರ ಮೇಲೆ. ಆಮೇಲೆ ರಸಗೊಬ್ಬರದ ಬ್ರ್ಯಾಂಡ್, ಈ ರಸಗೊಬ್ಬರದ ಹೆಸರು, ಮುಖ್ಯವಾಗಿ ರಸಗೊಬ್ಬರ ಅಂತ ಬರ್ದಿರ್ಬೇಕು ಫಸ್ಟ್. ಯಾವುದೇ ಚೀಲದ ಮೇಲೆ ರಸಗೊಬ್ಬರ ಅಂತ ಬರ್ದಿರ್ಬೇಕು. ಆಮೇಲೆ ಅದ್ರ ಯೂರಿಯಾನೋ DAPನೋ ಅಂತ ಬರ್ದಿದ್ದು ಅಂತ ನೋಡ್ಕೊಬೇಕು. ಅದಾದ್ಮೇಲೆ ಅದು ಬ್ರ್ಯಾಂಡ್ ಹೆಸರು, ಅಥವಾ ಜುವಾರಿದ ಅಥವಾ ಪ್ಯಾರಿದ ಯಾವ್ದೋ ಒಂದ್ ಇರ್ತದೆ ಬ್ರ್ಯಾಂಡ್ ಹೆಸರು ಅದಿರ್ತದೆ. ಆಮೇಲೆ ಇಲ್ಲೂ ಅಷ್ಟೇ, ಮುಖ್ಯವಾಗಿ ರಸಗೊಬ್ಬರ ತಯಾರಕರ ಹೆಸರು ವಿಳಾಸ ಇರ್ಲೇಬೇಕು. ರಸಗೊಬ್ಬರ ತಯಾರಕರದ ವಿಳಾಸ ಇಲ್ದೇ ಇದ್ರೆ ನೀವು ಕೊಂಡ್ಕೊಳ್ಳಕ್ಕೆ ಹೋಗ್ಬೇಡಿ, ಅದು ಮೋಸ ಹೋಗ್ತೀರಾ.
1: ಮತ್ತೆ ಪೋಷಕಾಂಶದ ವಿವರ ಏನಾದ್ರೂ ಇರ್ಬೇಕಾಗತ್ತ?
0: ಅದ್ರ ಮೇಲೆ ಇರ್ಲೇಬೇಕು, ರಸಗೊಬ್ಬರದ ಮೇಲೆ ಅದು ಹಾಕಿರ್ತಾನೆ. ಸಾರ್ವಜನಿಕ ಯೂರಿಯಾ ಅಂದ್ರೆ ಸಾರ್ವಜನಿಕ 46, DAP ಅಂದ್ರೆ ಸಾರ್ವಜನಿಕ 18, ರಂಜಕ 46, 20 20, ಸಾರ್ವಜನಿಕ 20, ರಂಜಕ 20 ಅಂತ ಹಾಕಿರ್ತಾನೆ. ಅದರಲ್ಲಿ
1: ಶೇಕಡವಾರು ಅಂಶಗಳನ್ನ ಅಲ್ಲಿ ನಮೂದು ಮಾಡಿರ್ತಾರೆ.
0: ನಮೂದು ಮಾಡೇ ಇರ್ತಾರೆ.
1: ಮತ್ತೆ ಬೆಲೆನೂ ಏನಾದ್ರೂ ಅದ್ರ ಮೇಲೆ ಹಾಕಿರ್ತಾರೆ, ಇಷ್ಟಕ್ಕೆ ಮಾರಾಟ ಮಾಡಬೇಕು ಅಂತ.
0: ಕರೆಕ್ಟ್ ಆಗಿ ಅದ್ರದ್ದು ಗರಿಷ್ಠ ಮಾರಾಟ ಬೆಲೆ ತೆರಿಗೆ ಸೇರಿ ಹಾಕಿರ್ಬೇಕು ಅದನ್ನ. ಅದ್ ಇದ್ದೇ ಇರ್ತದೆ ಅದ್ರ ಮೇಲೆ. ಯಾರ ರೈತರು ಆಗ್ಲಿ ಅದ್ ಗರಿಷ್ಠ ಮಾರಾಟಕ್ಕಿಂತ ಬೆಲೆಗಿಂತ ಯಾರು ಹೆಚ್ಚು ಕೊಡಕ್ ಹೋಗ್ಲೇಬಾರ್ದು.
1: ಅಂದ್ರೆ ಅದೆಲ್ಲ ತೆರಿಗೆನು ಸೇರಿಸ್ಬಿಟ್ಟಿರುತ್ತೆ ಅದಕ್ಕೆ.
0: ತೆರಿಗೆ ಸೇರಿಸಿ ಅದ್ ಗರಿಷ್ಠ ಮಾರಾಟ ಬೆಲೆನ ನಮಿಸುತ್ತಾರೆ ಅದ್ರ ಮೇಲೆ.
1: ಓಹೋ, ಮತ್ತೆ ಅದನ್ನ ಉತ್ಪಾದನೆ ಮಾಡಿದ ದಿನಾಂಕ ಇದೆಲ್ಲ ಏನಾದ್ರು ಇರುತ್ತ?
0: ಯಾವ ತಿಂಗಳಲ್ಲಿ ಅದನ್ನ ತಯಾರ್ ಮಾಡಿದ್ದು ಅಂತ ಎಲ್ಲ ಹಾಕಿರ್ತಾರೆ. ಇದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ ರಸಗೊಬ್ಬರಕ್ಕೆ.
1: ಇರೋದಿಲ್ಲ? ಏನು ಇರೋದಿಲ್ಲ. ಮತ್ತೆ ಇನ್ನು ಈ ಮಿಶ್ರಣ ಗೊಬ್ಬರಗಳು, ವಿಶೇಷ ರಸಗೊಬ್ಬರಗಳು ಇವೆಲ್ಲ ಇರ್ತವೆ.
0: ಹೌದು,
1: ಅವನ್ನು ಕೂಡ ನಾವು ನೋಡ್ಕೋಬೇಕಾಗತ್ತಲ್ವಾ?
0: ಹೌದು, ಅಂತ ಗೊಬ್ಬರ ಕೊಂಡ್ಕೊಂಡ್ರೆ ಸ್ವಲ್ಪ ಹುಷಾರಾಗಿರ್ಬೇಕು ಅದನ್ನ. ಯಾಕೆಂದ್ರೆ ಇವು ಜಾಸ್ತಿ ಕಳಪೆ ಬರೋ ಇವು. ಮಿಶ್ರಣ ಗೊಬ್ಬರಗಳು, ವಿಶೇಷ ಗೊಬ್ಬರಗಳು, ಲಘು ಪೋಷಕಾಂಶ ಈ ಮಿಶ್ರಣಗಳು, ಇವಕ್ಕೆ ಲ್ಯಾಬ್ ನಂಬರು, ಆಮೇಲೆ ಪರವಾನಗಿ ಕೊಟ್ಟಿರ್ತೇವೆ ನಾವು ಉತ್ಪಾದನೆ ಮಾಡೋದಕ್ಕೆ. ಕೃಷಿ ಇಲಾಖೆ ಅವ್ರಿಗೆ ಒಂದು ಲೈಸೆನ್ಸ್ ಕೊಟ್ಟಿರ್ತೇವೆ, ಆ ನಂಬರ್ ಹಾಕಿರ್ಬೇಕು ಅದ್ರ ಮೇಲೆ, ಅದನ್ನ ನೋಡ್ಕೊಂಡು ತಗೊಂಬೇಕು ಅದನ್ನ.
1: ಮತ್ತೆ ಲಾಟ್ ಸಂಖ್ಯೆ ಅಂತಾರೆ, ಅದು ಇರ್ಬೇಕಾಗುತ್ತೆ.
0: ಹೌದು, ಲಾಟ್ ಸಂಖ್ಯೆ ಎಲ್ಲ ಹಾಕಿರ್ಬೇಕು, ಅದನ್ನ ನೋಡ್ಕೊಂಡು ತಗೊಂಬೇಕು ಅದನ್ನ.
1: ಇನ್ನ ಡಾಕ್ಟರ್ ಪ್ರಕಾಶ್ ಅವರೇ, ಈ ರಸಗೊಬ್ಬರ ಖರೀದಿ ಮಾಡೋದಕ್ಕೆ ನಾವು ರಸೀದಿ ಪಡಿತೀವಲ್ಲ, ಅದಕ್ಕೆ ನಮೂನೆ ಇಂತದೇನಾದ್ರು ಇರುತ್ತಾ?
0: ಹೌದು, ನಿಗದಿತ ನಮೂನೆ ಎಲ್ಲಾನು, ಯಾವುದೇ ಬಿತ್ತನೆ ಬೀಜ ಇರ್ಬೋದು, ರಸಗೊಬ್ಬರ ಕೀಟನಾಶಕ ಆಗ್ಬೇಕು, ನಿಗದಿತ ನಮೂನೆ ಇದೆ. ಆ ನಮೂನೆ ಎಲ್ಲಿ ಮಾತ್ರನೇ ಅವರು ರಸೀದಿ ಕೊಡ್ಬೇಕು.
1: ಅದರಲ್ಲಿ ರೈತರ ಸಹಿನೂ ಇರ್ಬೇಕಾಗತ್ತೆ, ಮಾರಾಟಗಾರ
0: ರೈತರ ಸಹಿನೂ ಇರ್ಬೇಕು, ಮಾರಾಟಗಾರ ಸಹಿ ಇಬ್ರು ಇರ್ಬೇಕು.
1: ಈಗ ರಸಗೊಬ್ಬರವನ್ನ ನಾವು ಕೊಂಡ್ಕೊಂಡ್ವಿ, ಏನಾದ್ರೂ ನಾವು ಪರೀಕ್ಷೆ ಮಾಡ್ಕೋಬಹುದಾ ಸರಳ ವಿಧಾನಗಳಿಂದ?
0: ಈಗ ರೈತರೇ ಅವ್ರ ಮಟ್ಟದಲ್ಲೇ ಅಥವಾ ಮಾಡ್ಕೊಬಹುದು ಕ್ಲೀನ್ ಆಗಿ. ಏನಂದ್ರೆ ತುರ್ತು ರಸಗೊಬ್ಬರ ಪರೀಕ್ಷೆ ಅಂತ ಹೇಳ್ತೀವಿ ಅದನ್ನ. ಯಾಕೆಂದ್ರೆ ಪ್ರಯೋಗಾಲದಲ್ಲಿ ಮಾಡೋದು ಬೇರೆ, ಯಾಕೆಂದ್ರೆ ಅದೆಷ್ಟು ಪೋಷಕಾಂಶ ಇದೆ, ಅದೇನಿರೋದು ಬಣ್ಣ ಇಂದ ಎಲ್ಲ ಚೆಕ್ ಮಾಡೋದು ಪ್ರಯೋಗಾಲದಲ್ಲಿ ಮಾಡ್ತಾರೆ. ಆದ್ರೆ ರೈತರ ಮಟ್ಟದಲ್ಲಿ ಏನು ಅಂದ್ರೆ ಸುಲಭವಾಗಿ ಪರೀಕ್ಷೆ ಮಾಡುವಂತದ್ದು ಏನು ಅಂದ್ರೆ, ಈಗ ಯೂರಿಯಾ ಇರ್ಬೋದು ಅಥವಾ ಪೊಟ್ಯಾಶ್ ಇರ್ಬೋದು, ಕೈ ಮೇಲೆ ಹಾಕೊಂಡು ಒಂದೆರಡು ತೊಟ್ಟು ನೀರ್ ಹಾಕಿದ್ರೆ ಸಂಪೂರ್ಣ ಕರಗ್ಬೇಕದು. ಆಮೇಲೆ ತಣ್ಣನೆ ಅನುಭವ ಆಗ್ಬೇಕದು. ಅದೇ ಬೇರೆ ಗೊಬ್ಬರಗಳು ಏನು ಅಂತಂದ್ರೆ DAP, ಅಮೋನಿಯಂ ಸಲ್ಫೇಟು, ಅಮೋನಿಯಂ ಕ್ಲೋರೈಡ್, CAN 20 20, 16 20, ಆಮೇಲೆ 23 23, 15 15 15, 17 17, 19 19 19, 10 26, ಇಂತ ಗೊಬ್ಬರಗಳು ಎಲ್ಲ ಸಾರ್ವಜನಿಕ ಗೊಬ್ಬರಗಳನ್ನ ಭಾರಿ ಸುಲಭವಾಗಿ ಕಂಡುಹಿಡಿಬಹುದು ರೈತರು. ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ರಸಗೊಬ್ಬರನ ಅಂಗೈ ಮೇಲೆ ಹಾಕೋಬೇಕು. ನಾವ್ ಎಲೆ ಅಡಿಕೆ ಹಾಕೋತೀವಲ್ಲ ಸುಣ್ಣ, ಆ ಸುಣ್ಣನ ಅದಕ್ಕೆ ಮಿಶ್ರ ಮಾಡ್ಕೊಬೇಕು.
1: ಸರಿ,
0: ಒಂದೆರಡು ತೊಟ್ಟು ತಣ್ಣಿ ನೀರ್ ಹಾಕಬೇಕು ಅದಕ್ಕೆ.
1: ಸರಿ,
0: ಬೆರಳಲ್ಲಿ ತೀಡ್ಬಿಟ್ಟು ವಾಸನೆ ನೋಡ್ಬೇಕು. ಆ ವಾಸನೆ ನೋಡಿದಾಗ ಅಮೋನಿಯಾ ಸಿಕ್ತದೆ ನಾವು, ಅದು ಘಾಟ್ ವಾಸನೆ ಬರ್ತದ ಅದು. ಆ ಘಾಟ್ ವಾಸನೆ ಬರದೇ ಇದ್ರೆ ಅದು ಕಳಪೆ ದರ್ಜೆ ಗ್ಯಾರಂಟಿ ಅದು.
1: ಓಹೋ, ಒಂದ್ವೇಳೆ ಈಗ ಘಾಟ್ ವಾಸನೆ ಬರದೇ ಇದ್ರೆ ಅದು ಕಳಪೆ ರಸಗೊಬ್ಬರ ಅಂತ ನಮಗೆ ಗೊತ್ತಾಗುತ್ತೆ, ಆಮೇಲೆ ಏನ್ ಮಾಡ್ಬೋದು ಅಂತೀರಿ?
0: ಈಗ ಇದು ಕಳಪೆ ಅಂತ ಗ್ಯಾರಂಟಿ ಆಗುತ್ತೆ ಅದು, ಯಾಕೆಂದ್ರೆ ಘಾಟ್ ವಾಸನೆ ಬರ್ಲೇಬೇಕು, ಬರದೇ ಇರೋ ಗ್ಯಾರಂಟಿ ಅದು ಕಳಪೆ ಆಗೇ ಇರ್ತದ ಅದು. ಕೂಡಲೇ ಏನ್ ಮಾಡ್ಬೇಕು ನೀವು, ಸಂಬಂಧಪಟ್ಟ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಿಗೆ

0: ಇದಕ್ಕೊಂದು ದೂರು ಕೊಡ್ಬೇಕು, ಲಿಖಿತವಾಗಿ ಒಂದು ದೂರು ಕೊಡಿ. ಈ ತರ ಗೊಬ್ಬರ ತಗೊಂಡಿದ್ವಿ, ಅದು ಕಳಪೆ ಅಂತ ಕಂಡು ಬರ್ತದೆ, ಇಂತ ಮಾರಾಟಗಾರ ಹೆಸರು ತಗೊಂಡಿದ್ವಿ, ದಯಮಾಡಿ ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಬೇಕು ಅಂದ್ಬಿಟ್ಟು ಒಂದು ಪತ್ರ ಬರೆದ್ಬಿಟ್ಟು ಕೊಟ್ಬಿಟ್ರೆ ಸಾಕು ಅವ್ರಿಗೆ. ಅವರು ರಸಗೊಬ್ಬರ ಮಾರಾಟ ಮಳಿಗೆಗೆ ಬಂದು ಸ್ಯಾಂಪಲ್ ಗಿಂಪಲ್ ಎಲ್ಲ ತೆಗೆದು ಪ್ರಯೋಗಲ್ಲಿ ಕಳಿಸಿ ಅದು ಕಳಪೆ ಬಂದಿದ್ರೆ ಅದ್ರ ಮೇಲೆ ಕಾನೂನು ಕ್ರಮ ತಗೊಂಡು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಕ್ಕೆ ಅನುಕೂಲ ಆಗುತ್ತೆ.
1: ರಸಗೊಬ್ಬರ ಅನ್ನೋದು ಒಂದು ಮುಖ್ಯವಾದ ಕೃಷಿ ಪರಿಕರ. ನಮ್ಮ ರೈತ ಬಾಂಧವರು ಈ ಪೀಡನಾಶಕಗಳನ್ನ ಕೊಂಡ್ಕೊಳ್ತಾರೆ, ಅದು ಬೀಜೋಪಚಾರಕ್ಕೆ ಶಿಲೀಂಧ್ರ ನಾಶಕ ಆಗ್ಬಹುದು, ಕೀಟನಾಶಕ ಆಗ್ಬಹುದು, ಮತ್ತೆ ಜಮೀನಿಗೆ ಹಾಕೋದಕ್ಕೆ ಕಳೆನಾಶಕ ಆಗ್ಬಹುದು, ಇವನ್ನೆಲ್ಲ ಕೊಂಡ್ಕೊಳ್ಳುವಾಗ ಏನು ಎಚ್ಚರಿಕೆ ವಹಿಸಬೇಕು ಅಂತೀರಿ?
0: ಇಲ್ಲೂ ಅಷ್ಟೇನೆ, ಮುಖ್ಯವಾಗಿ ಕಳೆನಾಶಕ ಆಗ್ಲಿ ಅಥವಾ ಕೀಟನಾಶಕ ಆಗ್ಲಿ ಅಥವಾ ರೋಗನಾಶಕ ಆಗ್ಲಿ ತಗೊಂಡ್ಬೇಕಾದ್ರೆ ಅಧಿಕೃತ ಮಾರಾಟಗಾರರಿಂದನೇ ತಗೊಂಡ್ಬೇಕು. ಯಾವಾಗಲೂ
1: ಪರವಾನಗಿ ಪಡೆದಿರ್ಬೇಕವರು,
0: ಪರವಾನಗಿ ಕೃಷಿ ಇಲಾಖೆಯಿಂದ ಪಡೆದಿರ್ಬೇಕವರು. ಅಕಸ್ಮಾತ್ ಪರವಾನಗಿ ಏನೋ ಮುಗಿದೋಗಿದ್ರೆ ಅಲ್ಲಿ ಖರೀದಿಸಲೇಬಾರದು. ಖರೀದಿ ಮಾಡ್ಬೇಕಾದ್ರೂ ಅಷ್ಟೇ, ಮುಖ್ಯವಾಗಿ ತಪ್ಪದೆ ರಸೀದಿ ಪಡಿಬೇಕು, ಅದರಲ್ಲಿ ಬ್ಯಾಚ್ ನಂಬರು, ಲಾಟ್ ನಂಬರು, ಖರೀದಿಸಿದ ಪ್ರಮಾಣ ನಮೂದಿಸಿರ್ಬೇಕು ಅದರಲ್ಲಿ.
1: ಎಷ್ಟು ಖರೀದಿ ಮಾಡಿದರೆ ಅದು ಮುಖ್ಯ.
0: ಅದು
1: 1 ಲೀಟರ್ ಖರೀದಿ ಮಾಡಿದಾರೋ 2 ಲೀಟರ್ ಖರೀದಿ ಮಾಡಿದಾರೋ ಅದನ್ನ ನಮೂದಿಸಬೇಕು.
0: ಹೌದು,
1: ಮತ್ತೆ ಅಧಿಕೃತ ರಸೀದಿ ಪಡೆಯೋದು ಬಹಳ ಮುಖ್ಯ,
0: ತುಂಬಾ ಮುಖ್ಯ. ಅದು
1: ಅದರಲ್ಲಿ ಏನು ಈಗ ಈ ಬೇರೆ ಬೇರೆ ಬಂದಿದಾವಲ್ಲ, GST ನಂಬರ್ ಅಂತೆ
0: ಎಲ್ಲ ಇರ್ತಾವ, ಅದೆಲ್ಲ ಇದ್ದೇ ಇರ್ತದ ಅದರಲ್ಲಿ.
1: ಟಿನ್ ನಂಬರ್ ಒಟ್ಟಿಗೆ ಸರ್ಕಾರದ ಏನೇನು ತೆರಿಗೆಗಳ ಒಂದು ಸಂಖ್ಯೆನೂ ನಮೂದಾಗಿರ್ಬೇಕು,
0: ಪ್ರತಿಯೊಂದು ನಮೂದಾಗಿರ್ತದ ಅದರಲ್ಲಿ. ಆ ನಮೂನೆ ಇರ್ತದೆ, ಹಾಗೆ ಈಗ ನಾವು ರಸೀದಿ ಕೊಡ್ಬೇಕು ಯಾವ ತರ ಇರ್ಬೇಕು ಅಂತಾನೆ, ಈ ಅದೊಂದು ಕಾನೂನು ಪ್ರಕಾರ ಇದೆ, ಆ ಕಾನೂನು ಪ್ರಕಾರನೇ ಆ ರಸೀದಿ ಕೊಡ್ಬೇಕು ಅವರು.
1: ಮತ್ತೆ ಈ ಪೀಡನಾಶಕದ ಬಾಟ್ಲಿ ನಾವು ತಗೊಳ್ತೀವಿ ನೋಡ್ತೀವಿ, ಏನೇನು ವಿವರ ಗಮನಿಸ್ಬೇಕು ಅಂತೀರಿ?
0: ಮುಖ್ಯವಾಗಿ ಅದು ತೆರೆದಿರಬಾರ್ದು, ಆಮೇಲೆ ಏನಾರ ಸೋರೋಗಿರೋದು ಇದ್ರೆ ಅದು ಖರೀದಿ ಮಾಡ್ಲೇಬಾರ್ದು ಅಂತದ್ದು.
1: ಡ್ಯಾಮೇಜ್ ಆಗಿದ್ರೆ ಖರೀದಿ ಮಾಡಬಾರ್ದು,
0: ಡ್ಯಾಮೇಜ್ ಆಗಿದ್ರೆ ಖರೀದಿ ಮಾಡ್ಲೇಬಾರ್ದು ಅದನ್ನ.
1: ಆಮೇಲೆ
0: ಇದರಲ್ಲೂ ಅಷ್ಟೇ, ಮುಖ್ಯವಾಗಿ ನೀವು ಉತ್ಪಾದಕರ ಮಾರಾಟಗಾರ ಹೆಸರು ಇರ್ಲೇಬೇಕು, ಅತಿ ಕಡ್ಡಾಯವಾಗಿ ಇರ್ಲೇಬೇಕು, ತಿಳ್ಕೊಂಬಿಡಿ ಅದನ್ನ ಯಾವಾಗ್ಲೂ. ನೀವೇನೇ ಪರಿಕರ ಖರೀದಿ ಮಾಡ್ಬೇಕಾರೆ ಹೆಸರು ವಿಳಾಸ ಇರ್ಲೇಬೇಕು, ಅದಿಲ್ದೇ ಇದ್ರೆ ಅದು ಕಳಪೆ ಅಂತ ತಿಳ್ಕೊಂಬಿಡಿ ಅದನ್ನ. ನಿಮ್ಗೆ ಮಾರಾಟ ಮಾಡ್ತಾರ ಅದು ವಿಳಾಸ ಇಲ್ದೆ ಇದ್ರೆ ಅದ್ ನಿಜವಾಗೂ ಕಳಪೆ ಇರ್ತದ ಅದು.
1: ಮತ್ತೆ ತೂಕನೂ ಮಾಡ್ಬೇಕಾಗತ್ತ?
0: ತೂಕ ನೋಡಿ ಅಲ್ಲಿ, ಯಾಕೆ ಅಲ್ಲಿ ತೂಕದ ಬಟ್ಟು ಎಲ್ಲ ಇರ್ತದೆ, ಅವ್ರ ಮುಂದೆನೆ ತೂಕ ಹಾಕಿಸಿ ತೂಕದ ವಿವರಗಳನ್ನು ಇರ್ತದೆ ಅದ್ರ ಮೇಲೆ. ಅಷ್ಟೇ ತೂಕ ನೋಡ್ಕೊಂಡು ಎಷ್ಟು 1 ಲೀಟರ್ ಬಾಟ್ಲ ಇದೆ, 2 ಲೀಟರ್ ಬಾಟ್ಲ, 5 ಲೀಟರ್ ಬಾಟ್ಲ ಅಥವಾ 1 ಕೆಜಿ ಇದೆ, 1/2 ಕೆಜಿ ಇದೆ, ತಗೊಂಡು ಅದು ತೂಕ ಹಾಕ್ಸೇ ತಗೊಳ್ಳಿ ಅದನ್ನ.
1: ಮತ್ತೆ ಪೀಡನಾಶಕದ ಹೆಸರುಗಳೆಲ್ಲ ನೋಡ್ಕೋಬೇಕಾಗತ್ ನಾವು
0: ನೋಡ್ಕೋಬೇಕಾದ ಮೇಲೆ ಇರ್ತದೆ, ಪೀಡನಾಶಕದ ಹೆಸರು ಇರ್ತದೆ, ತಯಾರಕರ ಹೆಸರು ಇರ್ತದೆ, ಎಲ್ಲ ಸಂಪೂರ್ಣ ಮಾಹಿತಿ ಇರ್ತದೆ ಅದ್ರ ಮೇಲೆ.
1: ಅಂದ್ರೆ ಬ್ರಾಂಡ್ ಹೆಸರು ಇರುತ್ತೆ ಮತ್ತೆ ರಾಸಾಯನಿಕ ಹೆಸರು ಇರುತ್ತೆ,
0: ಎಲ್ಲ ಪ್ರತಿಯೊಂದು ಇರ್ತದೆ, ರಾಸಾಯನಿಕ ಅಂಶ ಎಷ್ಟಿದೆ ಅಂತಾನು ಇರ್ತದೆ ಅದರಲ್ಲಿ.
1: ರಾಸಾಯನಿಕ ಅಂಶ ಏನು ಶಿಫಾರಸ್ ಮಾಡಿರ್ತಾರಲ್ಲ ಅದಕ್ಕೆ ಅನುಗುಣವಾಗಿದೆಯಲ್ವ ಅಂತ ನೋಡ್ಕೋಬೇಕಾಗತ್ತೆ.
0: ಹೌದೌದು, ಮಾನೋಕ್ರೋಟ ಪಾಸ್ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಶೇಕಡ 36 ಇರ್ಬೇಕು, ಅದ್ ಇರ್ಲೇಬೇಕು ಅವೆಲ್ಲ ಹಂಗೆ.
1: ಮತ್ತೆ ISI ಮಾರ್ಕ್ ಇಂತವೇನಾದ್ರೂ ಇರ್ತಾವ?
0: ISI ಮಾರ್ಕ್ ಇದ್ದೇ ಇರ್ಬೇಕು, ISI ಮಾರ್ಕ್ ಇಲ್ದೇ ತಗೊಳಕ್ ಹೋಗ್ಬೇಡಿ ನೀವು.
1: ಮತ್ತೆ ಉತ್ಪಾದನಾ ದಿನಾಂಕ, ಅವಧಿ ಮೀರುವಂತ ದಿನಾಂಕ ಇವೆಲ್ಲ ಇರುತ್ತೆ ಅದರಲ್ಲಿ
0: ಇದ್ದೇ ಇರ್ತಾವ. ಇವು ಉತ್ಪಾದನೆ ದಿನಾಂಕ ಅವಧಿ ದಿನಾಂಕನೂ ಇರ್ತದೆ, ಈ ಅವಧಿ ಮೀರ್ ಒಡನೆ ಅದ್ ಬಳಕೆ ಮಾಡ್ಬೇಕು, ಅವಧಿ ಮೀರೋಗಿದ್ರೆ ಅದ್ ನೋಡಿ ಅದನ್ನ ಅವಧಿ ದಿನಾಂಕ ಅಂತಾನೆ ಕೊಟ್ಟಿರ್ತಾನೆ, ಆ ದಿನಾಂಕ ಮೀರೋಗಿದ್ರೆ ಆ ಕೊಂಡ್ಕೊಂಡೋಗ್ಬೇಡಿ, ಯಾಕೆಂದ್ರೆ ಅದ್ರ ರಾಸಾಯನಿಕ ಶಕ್ತಿ ಕಡಿಮೆ ಆಗ್ಬಿಟ್ಟಿರ್ತದೆ.
1: ಹೌದು, ಅಂದ್ರೆ ಎಕ್ಸ್ಪೈರಿ ಡೇಟ್ ಗೆ ಹತ್ರ ಬಂದಿತ್ತು ಅಂದ್ರೂ ಕಷ್ಟನೇ ಅದು
0: ತಗೊಳ್ಳೋದು ಬೇಡ, ಅದು ಎಕ್ಸ್ಪೈರಿ ಹತ್ರ ಬಂದ್ಬಿಟ್ಟಿದ್ರೆ ಬೇಡ ಬೇಡ, ಬೇರೆ ತಗೊಳ್ಳಿ ಅಷ್ಟೇ, ಇನ್ನೇನ್ ಮಾಡ್ತೀರ ಅದನ್ನ?
1: ಹೊಸ ಬ್ಯಾಚ್ ಲಾಟ್ ನಂಬರ್ ತಗೋಬೇಕು,
0: ತಗೊಳ್ಳಿ ಅಲ್ಲಿ ಇಲ್ಲ ಅಂದ್ರೆ ಬೇರೆ ಅಂಗಡಿಯಲ್ಲಿ ಸಿಗುತ್ತೆ ತಗೊಂಡ್ರೆ ಆಯ್ತು ಅಷ್ಟೇ.
1: ಇನ್ನ ರೈತ ಬಾಂಧವರು ಗಮನಿಸ್ಬೇಕು.
0: ಹೌದು,
1: ಮತ್ತೆ ಈ ಕಳೆನಾಶಕ ಆಗ್ಬಹುದು ಪೀಡನಾಶಕ ಆಗ್ಬಹುದು ಇದರಲ್ಲಿ ವಿಷದ ಆಧಾರದ ಮೇಲೆ ಏನಾದ್ರೂ ಸೂಚಕಗಳು ಇಂತವೇನಾದ್ರು ಇರ್ತವ?
0: ಕಳೆನಾಶಕ ಆಗ್ಲಿ ಪೀಡನಾಶಕ ಆಗ್ಲಿ ಒಂದ್ 4 ತರ ಪೀಡನಾಶಕ ಇರ್ತವೆ, ಕಳೆನಾಶಕ ಇರ್ತವೆ.
1: ಅಂದ್ರೆ ಸಿಂಬಲ್ ಇರುತ್ತೆ ಅದ್ರ ಮೇಲೆ,
0: ಸಿಂಬಲ್ ಇರ್ತದೆ ಅಲ್ಲಿ ತ್ರಿಭುಜಾಕಾರದಲ್ಲಿ, ಅದ್ರ ಮೇಲೆ ಇದ್ರೆ ಒಂದು ಕೆಂಬಣ್ಣ ಇರ್ತದೆ, ಇನ್ನೊಂದು ಹಳದಿ ಬಣ್ಣ ಇರ್ತದೆ, ಇನ್ನೊಂದು ನೀಲಿ ಬಣ್ಣ ಇರ್ತದೆ, ಇನ್ನೊಂದು ಹಸಿರು ಬಣ್ಣ ಇರ್ತದೆ, ನಿಮ್ಗೆ ನೋಡ್ಬೋದು ಅದನ್ನ. ಈ ಕೆಂಪಣ್ಣ ಇರೋದು ಅತಿ ಹೆಚ್ಚು ವಿಷಕಾರಕ, ಅದು ಏನೇ ಪರಿಸರಕ್ಕೆ ಡ್ಯಾಮೇಜ್ ಮಾಡುವಂತದ್ದು, ತುಂಬಾ ವಿಷಕಾರಿ ಇದು, ಇದನ್ನ ಬಹಳ ಜಾಗ್ರತೆಯಿಂದ ಬಳಸ್ಬೇಕಿದ್ನ. ಎರಡನೇದು ಹಳದಿ ಬಣ್ಣ, ಅದು ಹೆಚ್ಚು ವಿಷಕಾರಿನೇ, ಅದು ಅಷ್ಟೇನೆ ಭಾರಿ ಜಾಗರೂಕತೆಯಿಂದ ವಹಿಸಬೇಕಾಗ್ತದೆ. ನೀಲಿ ಬಣ್ಣ ಮಧ್ಯಮ ವಿಷಕಾರಿ, ಸ್ವಲ್ಪ ಪರವಾಗಿಲ್ಲ, ಆದ್ರೂ ಎಚ್ಚರಿಕೆ ವಹಿಸ್ಬೇಕು. ಇನ್ನೊಂದು ಹಸಿರು ಬಣ್ಣ, ಅದು ಪರಿಸರ ಸ್ನೇಹಿ ಇರ್ತದದು, ಕಳೆನಾಶಕ ಇರ್ಬೋದು ಅಥವಾ ಕೀಟನಾಶಕ ಇರ್ಬೋದು, ಅದು ಪರಿಸರ ಸ್ನೇಹಿ.

0: ಇದು ರೈತರು ಹೆಚ್ಚಾಗಿ ಇಂತಹ ಪರಿಸರ ಸ್ನೇಹಿ ಕಳೆನಾಶಕಗಳನ್ನ ಅಥವಾ ಕೀಟನಾಶಕ ಬಳಸೋದು ತುಂಬಾ ಒಳ್ಳೇದು. ಇನ್ನೊಂದೇನು ಅಂದ್ರೆ ಈ ಪೀಡೆ ನಾಶಕ ಇರ್ಬೋದು ಕಳೆನಾಶಕ ಇರ್ಬೋದು, ಇದ್ರಲ್ಲೇನಾರ ನೀವು ಔಷಧ ಹೊಡೆದಾಗ ಕಳೆ ನಾಶ ಆಗದೆ ಇರ್ಬೋದು ಅಥವಾ ಕೀಟಗಳು ನಾಶ ಆಗದೆ ಇರ್ಬೋದು, ಕೂಡಲೇ ಏನ್ ಮಾಡ್ಬೇಕು ಸಂಬಂಧಪಟ್ಟ ಕೃಷಿ ಇಲಾಖೆಗೆ ಸಂಪರ್ಕಿಸಿ ಮಾಹಿತಿನ ಕೊಡ್ಬೇಕು. ಈ ತರ ಆಗಿದೆ, ನಾನು ಔಷಧ ಹೊಡೆದೆ, ಹುಳುಗಳು ಕಂಟ್ರೋಲ್ ಆಗ್ಲಿಲ್ಲ, ಕಳೆ ಕಂಟ್ರೋಲ್ ಆಗ್ಲಿಲ್ಲ, ದಯವಿಟ್ಟು ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ತಗೊಳ್ಳಿಂತ ಒಂದು ವಿಷಯನ ತಿಳಿಸ್ಬೇಕು ಅವ್ರಿಗೆ.
1: ಇದರಿಂದ ಅವರ ಒಂದು ಕ್ರಮವನ್ನ ಜರುಗಿಸೋದಕ್ಕೆ ಅನುಕೂಲ ಆಗುತ್ತೆ.
0: ಅಲ್ಲ, ಸಂಬಂಧಪಟ್ಟ ಮಾರಾಟಗಾರ ಮಳಿಗೆಗೆ ಬರ್ತಾರೆ, ಅದೇನೇ ತೊಂದರೆ ಇದೆ ಅದನ್ನ ಆ ಸ್ಯಾಂಪಲ್ ತಗೊಳ್ತಾರೆ, ಅದನ್ನ ಈ ಪ್ರಯೋಗಾಲಯ ಕಳಿಸ್ತಾರೆ, ಟೆಸ್ಟ್ ಮಾಡಿಸ್ತಾರೆ, ಕಳಪೆ ಬಂದಿದೆ ಅಂದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳಕ್ ಅನುಕೂಲ ಆಗುತ್ತೆ.
1: ಇನ್ನೊಂದು ವಿಚಾರ ಡಾಕ್ಟರ್ ಪ್ರಕಾಶ್ ಅವರೇ, ಬಹಳ ಮುಖ್ಯವಾದ ಅಂಶ ಇದು. ಈ ಕಳೆನಾಶಕಗಳು ಇವನ್ನೆಲ್ಲ ಮಾರಾಟ ಮಾಡುವಾಗ ಅದರ ಮೇಲಿರುವಂತ ಬೆಲೆನೇ ಒಂದು ಅವರು ಕೊಡುವಂತ ಬೆಲೆ ಸುಮಾರು ಇಳಿಸಿ ಕೊಡ್ತಾರೆ ಅಂತ ನಾವು ರೈತರಿಂದ ಕೇಳ್ತಾ ಇರ್ತೀವಿ. ಅಂದ್ರೆ ರೈತರಿಗೆ ಇಲ್ಲಿ ಚೌಕಾಶಿ ಮಾಡೋದಕ್ಕೆ ಎಲ್ಲ ಒಂದು ಅಧಿಕಾರ ಇದೆ ಅಂತೀರಿ?
0: ನಿಜ, ಮಾಡ್ಬೋದು, ಕಡಿಮೆ ಕೊಟ್ರೆ ಒಳ್ಳೆ, ನಮ್ಗೆ ತೊಂದರೆ ಇಲ್ಲ, ಬೆಲೆಗಿಂತ ಜಾಸ್ತಿ ಮಾರಾಟ ಮಾಡಬಾರ್ದು, ಅಷ್ಟೇ ಮುಖ್ಯ ನಮಗ್ ಬೇಕಾಗಿರೋದು.
1: ಮತ್ತೆ ಸಾಕಷ್ಟು ಮಾರ್ಜಿನ್ ಕೂಡ ಇರುತ್ತೆ ಮಾರಾಟಗಾರರಿಗೆ.
0: ಮಾರ್ಜಿನ್ ತುಂಬಾ ಇರ್ತದೆ ಅವ್ರಿಗೆ, ತೊಂದರೆ ಇಲ್ಲ.
1: ಹಾಗಾಗಿ ಯಾವ್ದೇ ಮುಜುಗರ ಇಲ್ದಲೆ ಚೌಕಾಶಿ ಮಾಡ್ಬೇಕು.
0: ಮಾಡಿ ತಗೊಂಬೋದು, ಕೊಡ್ಲಿ, ಕಮ್ಮಿ ಕೊಟ್ರೆ ಏನ್ ತೊಂದರೆ, ಒಂದ್ 5 ರೂಪಾಯಿ ಕಮ್ಮಿ ಕೊಟ್ರೆ ರೈತಿಂಗ್ ಒಳ್ಳೇದು, ಏನ್ ತೊಂದರೆ ಇಲ್ಲ.
1: ಜೊತೆಗೆ ಏನಪ್ಪಾ ಅಂದ್ರೆ ಅವ್ರಿಗೆ ಏನು ಶಿಫಾರಸ್ ಮಾಡಿರ್ತಾರೆ ಕೃಷಿ ಇಲಾಖೆಯವರು, ಅಂತವ್ ಕೊಂಡ್ಕೊಳ್ಳೋದೇ ಒಳ್ಳೇದು.
0: ಈಗ ಶಿಫಾರಸ್ ಮಾಡಿರೋಂತ ರಸಗೊಬ್ಬರ ಕಳೆನಾಶಕ ಬಿತ್ತನೆ ಬೀಜನ ಅಲ್ಲೂ ತಗೊಳೋದು ತುಂಬಾ ಒಳ್ಳೇದು.
1: ಅಂದ್ರೆ ನಮ್ಮ ರೈತ ಬಾಂಧವರು ಕಳೆನಾಶಕ ಪೀಡನಾಶಕಗಳನ್ನ ಕೊಂಡ್ಕೊಳ್ಳುವಾಗ ಕೃಷಿ ಇಲಾಖೆಯ ಅಧಿಕಾರಿಗಳ ಶಿಫಾರಸು ಅಥವಾ ರೈತ ಸಂಪರ್ಕ ಕೇಂದ್ರದ ತಜ್ಞರ ಶಿಫಾರಸನ್ನ ಆಧರಿಸಿನೇ ಅವರು ಕೊಂಡ್ಕೋಬೇಕಾಗತ್ತೆ.
0: ಮುಖ್ಯವಾಗಿ ಅದೊಂದು ತುಂಬಾ ಒಳ್ಳೇದು.
1: ಮತ್ತೆ
0: ಕೃಷಿ ವಿಜ್ಞಾನಿಗಳು ಇರ್ತಾರೆ,
1: ಹೌದು,
0: ಕೃಷಿ ವಿಜ್ಞಾನಿಗಳು ತಗೊಂಡೋಗಿ ಕೀಟಗಳು ಇರ್ಬೋದು ರೋಗನೇ ಇರ್ಬೋದು ಅದನ್ನೊಂದು ಮಾದರಿ ತಗೊಂಡೋಗಿ ತೋರ್ಸ್ ತಕ್ಷಣ ಅವರು ನಿಮ್ಗೆ ಹೇಳ್ತಾರೆ ಇಂಥದೇ ಖರೀದಿ ಮಾಡಿ ಅಂತ ಬರ್ಕೊಡ್ತಾರೆ. ಅದನ್ನ ತಗೊಂಡೋಗಿ ತೋರ್ಸ್ಬಿಟ್ಟು ಖರೀದಿ ಮಾಡೋದು ತುಂಬಾ ಒಳ್ಳೇದು.
1: ಪ್ರತಿಯೊಂದು ಜಿಲ್ಲೆಯಲ್ಲೂ ಕೃಷಿ ವಿಜ್ಞಾನ ಕೇಂದ್ರಗಳಿದಾವೆ, ಆ ತಜ್ಞರ ಒಂದು ದೂರವಾಣಿ ಸಂಪರ್ಕ ಸಂಖ್ಯೆ ಇಟ್ಕೊಂಡು,
0: ಹೌದು,
1: ವಾಟ್ಸಪ್ ಇಂಥದೆಲ್ಲ ಈಗ ಆಧುನಿಕ ತಂತ್ರಜ್ಞಾನಗಳ ಮೂಲಕ ಅವ್ರ ಜೊತೆ ಅವರು ವ್ಯವಹರಿಸಬಹುದು.
0: ಹೌದೌದು, ಈಗ ರೋಗ ಇರ್ಬೋದು ಫೋಟೋ ಹಿಡಿದ್ಬಿಟ್ಟು ಅವ್ರು ಕಳ್ಸಿದ್ರೆ ವಾಟ್ಸಪ್ ಅಲ್ಲಿ ನಿಮ್ಗೆ ಏನ್ ಔಷಧ ಹೊಡಿಬೇಕು ಅಂತ, ಯಾವ ರೋಗನಾಶಕ ಹೊಡಿಬೇಕು ಅಂತ ಹೇಳ್ಬಿಡ್ತಾರೆ ಅವ್ರು.
1: ಅದ್ರ ಆಧಾರದ ಮೇಲೆ ಕೊಂಡ್ಕೊಂಡು ಬಳಸಬೇಕಾಗತ್ತೆ.
0: ಬಳಸೋ ತುಂಬಾ ಒಳ್ಳೇದದು.
1: ಜೊತೆಗೆ ರೈತ ಬಾಂಧವರು ಪೀಡನಾಶಕಗಳಲ್ಲಿ ಕಳೆನಾಶಕ ಆಗ್ಬಹುದು, ಕೀಟನಾಶಕ ಆಗ್ಬಹುದು, ಜೊತೆಗೆ ಈ ರೋಗನಾಶಕ ಆಗ್ಬಹುದು, ಇವುಗಳನ್ನ ಬಳಸುವಾಗ ಬಹಳ ಎಚ್ಚರಿಕೆಯಿಂದ ಬಳಸಬೇಕು. ಯಾಕಂದ್ರೆ ಇವೆಲ್ಲ ವಿಷವಸ್ತುಗಳು ಯಾವ್ದೇ ಚಿಕ್ಕ ಮಕ್ಕಳ ಕೈಗೆ ಸಿಗುವಂತದ್ದು, ದನ ಕರುಗಳು ಅವುಗಳನ್ನ ಮೇಯುವಂತದ್ದು ಇವೆಲ್ಲ ಆಗ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ದೊಡ್ಡ ಒಂದು ಅಂಶ ಅಂತಾನೆ ಹೇಳ್ಬೋದು.
0: ನಿಜನೇ ನಿಜನೇ, ಬಳಕೆ ಮಾಡ್ಬೇಕಾದ್ರು ತುಂಬಾ ಹುಷಾರಾಗಿರ್ಬೇಕು. ಇವರು ಅಷ್ಟೇನೆ, ಈ ಬಳಕೆ ಮಾಡ್ಬೇಕಾದ್ರೆ ಬೀಡಿ ಸೇದೋದು, ನೀರ್ ಕುಡಿಯೋದು, ಊಟ ಮಾಡೋದು ಇಂಥವೆಲ್ಲ ಮಾಡ್ಲೇಬಾರ್ದು.
1: ಅಡಿಕೆಲೆ ಹಾಕೊಳ್ತಾರೆ ಕೆಲವು ಸಂದರ್ಭದಲ್ಲಿ,
0: ಹೌದು,
1: ಅವೆಲ್ಲ ಮಾಡಕ್ ಹೋಗ್ಬಾರ್ದು.
0: ಮೊನ್ನೆ ಮೊನ್ನೆ ಪೇಪರ್ ಬಂದಿತ್ತೆ ನೋಡಿದಿರಾ, ಔಷಧ ಹೊಡೆದಿರೋದನ್ನ ಯಾರೋ ತಿನ್ಬಿಟ್ಟು 3 ಜನ ಹೊರತೋಗಿದ್ದಾರೆ.
1: ನೋಡ್ತಲೇ ಇರ್ತೀವಿ ದಿನಪತ್ರಿಕೆಗಳಲ್ಲಿ, ಇದರ ಬಗ್ಗೆ ಬಹಳ ಎಚ್ಚರಿಕೆ ಆಗಿರ್ಬೇಕು.
0: ಹೌದು.
1: ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕೃಷಿ ಪರಿಕರಗಳನ್ನ ಕೊಂಡ್ಕೊಳ್ಳುವಾಗ ಯಾವ್ಯಾವ ಅಂಶಗಳನ್ನ ಗಮನಿಸಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ HR ಪ್ರಕಾಶ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9916100438. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9916100438. ತುಂಬ ಸಂತೋಷ ಡಾಕ್ಟರ್ ಪ್ರಕಾಶ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕೃಷಿ ಪರಿಕರಗಳನ್ನು ಕೊಂಡುಕೊಳ್ಳುವಾಗ ಏನೇನು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ, ಏನೇನು ಅಂಶಗಳನ್ನು ಗಮನಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,700 ರೂಪಾಯಿಯಿಂದ 24,200 ರೂಪಾಯಿ, ಅರೇಬಿಕಾ ಚೆರಿ 13,300 ರೂಪಾಯಿಯಿಂದ 15,000 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿ, ರೊಬೆಸ್ಟಾ ಚೆರಿ 9,900 ರೂಪಾಯಿಯಿಂದ 10,700 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯ.

ಆಯಿತು. ಈ ಕಾರ್ಯಕ್ರಮ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಅರೆ ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗೆ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ?
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಆಕಾಶವಾಣಿ ಮಡಿಕೇರಿ ನಿಧಾನ ಸುದ್ದಿ. ನಾಪೋಕ್ಲು ಗ್ರಾಮದ ಹಳೆ ತಾಲೂಕು ನೂರಂಬಡ ನಿವಾಸಿ ಯುಎ ಬೆಳ್ಳಪ್ಪ ಬೊಲ್ಲು ಅವರ ಧರ್ಮಪತ್ನಿ ಚಿಯಮ್ಮ ಅವರು ತಮ್ಮ 75ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ತವರು ಮನೆ ಕರಡ ಕೀಮಾಲೆ. ಮೃತರ ಅಂತ್ಯಕ್ರಿಯೆ ನಾಳೆ 2 ಗಂಟೆಗೆ ಸ್ವಂತ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ, ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
5: ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಐಸಿಎಆರ್ ಐಐಎಚ್ಆರ್ ನ ಬೆಂಗಳೂರಿನ ಬೆಳೆ ಸಂರಕ್ಷಣಾ ವಿಭಾಗದ ಅಳುಂಬು ಪ್ರಯೋಗಾಲಯದ ಕೂಡುಕೂಟಲಿ ಚಿಟ್ಟಲ್ಲಿರುವ ಐಸಿಆರ್ ಐಐಎಚ್ಆರ್ನ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ಕಡೆಯಿಂದ ನಾಳೆ ಚಿಟ್ಟಲಿನ ಐಸಿಆರ್ ಸಿಎಚ್ಇಎಸ್ ಸಂಸ್ಥೆಯಲ್ಲಿ ಅಳುಂಬು ಕೃಷಿನ ಕುರಿತಂಗೆ ಪ್ರದರ್ಶನ ಮತ್ತು ತರಬೇತಿ ಕಾರ್ಯಕ್ರಮ ಏರ್ಪಾಡಾಟು. ಪೊನ್ನಂಪೇಟೆ ತಾಲೂಕಿನ ಶ್ರೀಮಂಗಲದ ಕೃಷ್ಣ ಕನ್ವೆನ್ಷನ್ ಸಭಾಬಾಡಲ್ಲಿ 4/26 ಬೆಳಿಗ್ಗೆ 10:30 ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಅವರ ಅಧ್ಯಕ್ಷತೆಯಲ್ಲಿ ಹೋಬಳಿ ಮಟ್ಟದ ಪ್ರಜಾಸೇವೆ ಅಭಿಯಾನ ನಡೆದಿದೆ. ಶ್ರೀಮಂಗಲ ಹೋಬಳಿ ನಾಗರಿಕರು ಪ್ರಜಾಸೇವಾ ಅಭಿಯಾನದಲ್ಲಿ ಕೂಡಿಯಾಡಿ ಇರುವ ತೊಂದರೆ ತಾಪತ್ರೆಗಳಿಗೆ ಪರಿಹಾರ ಪಡ್ಕೊಳ್ಳುತ್ತ ತಹಶೀಲ್ದಾರವು ತಿಳಿಸಿದರು. ಕೊಡಗು ಜಿಲ್ಲಾ ಮಾಜಿ ಸೈನಿಕರ ಸಂಘದ 2025-26 ಸಾಲಿನ ಮಹಾಸಭೆ ಇದೇ 27 ಬೆಳಗ್ಗೆ 10:00 ಮಡಿಕೇರಿಪೇಟೆ ರೋಟರಿ ಹಾಲ್ನಲ್ಲಿ ನಡೆದಿದೆ. ಮಡಿಕೇರಿ ಉಪವಿಭಾಗ ವ್ಯಾಪ್ತಿನ ಕರೆಂಟ್ ಗ್ರಾಹಕರ ತೊಂದರೆ ತಾಪತ್ರೆಗಳ ಸರಿಮಾಡಿಕೆ ನಾಳೆ ಬೆಳಗ್ಗೆ 11:00 ಮಧ್ಯಾಹ್ನ 12:00 ಮುಟ ಮಡಿಕೇರಿ ಉಪವಿಭಾಗ ಕಚೇರಿನ ಅಂಗಳದಲ್ಲಿ ಜನಸಂಪರ್ಕ ಸಭೆ ನಡೆದಿದೆ. ಕರೆಂಟಿಗೆ ಸಂಬಂಧಪಟ್ಟಂಗೆ ಏನಾದರೂ ಪುಕಾರಿಗಿದ್ದರೆ ಸಭೆಗೆ ಬಂದು ಸರಿ ಮಾಡಿಕೊಳ್ಳುತ್ತ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದರು. ವಿರಾಜಪೇಟೆಯಲ್ಲಿ ಕೂರಿಸಿರುವ ಗಣಪತಿ ಮೂರ್ತಿಗಳ ಬಿಡುವ ನಿಟ್ಟಲ್ಲಿ ಗಾಡಿಗಳ ಸಂಚಾರನ ಕಮ್ಮಿ ಮಾಡಿ ಸರಿಯಾದ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವ ನಿಟ್ಟಲ್ಲಿ ನಾಳೆ ಮಧ್ಯಾಹ್ನ 2:00 4/26 ಬೆಳಗ್ಗೆ 10:00 ಮುಟ ವಿರಾಜಪೇಟೆ ಪ್ಯಾಟೆನೊಳಗೆ ಗಾಡಿಗಳ ಸಂಚಾರದಲ್ಲಿ ಬದಲಾವಣೆ ಮಾಡಿ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಆದೇಶ ಹೊರಡಿಸಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಬರುವ ತಿಂಗಳ 3 ಮಡಿಕೇರಿನ ಕೊಡಗುಗೌಡ ಸಮಾಜದಲ್ಲಿ ಅರೆಭಾಷೆ ಕವಿಗೋಷ್ಠಿ ಮತ್ತು ಗೀತ ರಚನಾ ಕಾರ್ಯಾಗಾರ ಏರ್ಪಾಡಾಟು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2027-28 ಸಾಲಿಗೆ ಖಾಲಿರುವ 9 ಮತ್ತು ಸುರುಣ ಪಿಯುಸಿ ತರಗತಿಗಳಿಗೆ ಸೇರಿಕೆ ಅರ್ಹ ಮಕ್ಕಳಿಂದ ಆನ್ಲೈನ್ಲಿ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ 30 ಆಖೀರ ದಿನಾಂತ ವಿದ್ಯಾಲಯದ ಪ್ರಿನ್ಸಿಪಾಲ್ ತಿಳಿಸಿದಳು. ಅಂಚೆ ಅದಾಲತ್ನ ಮುಂದಿನ ಸಭೆ

0: ಸಾಯಂಕಾಲ 4 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದಿದೆ. ಅಂಚೆ ಸೇವೆಗೆ ಸಂಬಂಧಪಟ್ಟಂಗೆ ಏನಾದರೂ ಪುಕಾರುಗಳಿದ್ದರೆ ಅಂಚೆ ಅದಾಲತ್ ಬರೆದು ಅಂಚೆ ಅಧೀಕ್ಷಕರು ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇಲ್ಲಿಗೆ 5 ತಾರೀಕಿನೊಳಗೆ ಕಳಿಸಿಕೊಡಕುತ್ತ ಕೊಡಗು ಅಂಚೆ ವಿಭಾಗದ ಅಂಚೆ ಅಧೀಕ್ಷಕರು ತಿಳಿಸೋಳು. ನಾಳೆ ಸಾಯಂಕಾಲದ 26 ಬೆಳಿಗ್ಗೆ ಮುಟ್ಟ ಗೌರಿ ಗಣೇಶ ಮೂರ್ತಿಗಳ ಬುಡಿಕೆ ಸಾವಿರಾರು ಜನ ವಿರಾಜಪೇಟೆಯಲ್ಲಿ ಸೇರಿದ್ರಿಂದ ವಿಚಿತ್ರ ಸದ್ದು ಮಾಡುವ ಆಟದ ಸಾಮಾನು ಗಮತೆ ಮುಖವಾಡಗಳ ಹಾಕುವುದು ಹಂಗೆ ಮಾರಾಟ ಮಾಡೋದನ್ನ ಕಡ್ಡಾಯ ಆಗಿ ನಿಷೇಧ ಮಾಡಿಕೊಳ್ಳುತ್ತ ವಿರಾಜಪೇಟೆ ಪುರಸಭೆಯ ಮುಖ್ಯ ಅಧಿಕಾರಿಗ ತಿಳಿಸೋಳು. ಕೊಡಗು ಜಿಲ್ಲಾ ಪಂಚಾಯಿತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯಭಾರ ಮಾಡುತ್ತಿದ್ದ ಆನಂದ್ ಪ್ರಕಾಶ್ ಮೀನಾವು ವಿಜಯಪುರ ಜಿಲ್ಲಾ ಪಂಚಾಯಿತಿಗೆ ಸಿಇಒ ಆಗಿ ವರ್ಗಾವಣೆಯಾಗೋಳು. ಇದೀಗ ಕೊಡಗು ಜಿಲ್ಲಾ ಪಂಚಾಯಿತಿನ ಹೊಸ ಸಿಇಒ ಆಗಿ ಕೊಳ್ಳೇಗಾಲ ಉಪವಿಭಾಗಾಧಿಕಾರಿಯಾಗಿ ಕಾರ್ಯಭಾರ ಮಾಡುತ್ತಿದ್ದ ದಿನೇಶ್ ಕುಮಾರ್ ಮೀನಾ ಅವರ ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿತ್ತು. ಈಜಿಪ್ಟ್ನ ಕೈರೋಲಿ ನಡೆಯುತ್ತಿರುವ ವಿಶ್ವ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗೆ ಜಿಲ್ಲೆನ ಬೊಪ್ಪಂಡ ದಿಯಾ ಭೀಮಯ್ಯವು ಆಯ್ಕೆಯಾಗೋಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾದೇಶಿಕ ಕೇಂದ್ರ ಮಡಿಕೇರಿಯಲ್ಲಿ 2026-27 ಸಾಲಿನ ಜುಲೈ ಆವೃತ್ತಿನ ಬೇರೆ ಬೇರೆ ಕೋರ್ಸ್ಗಳಿಗೆ ಸೇರಿಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಬರುವ ತಿಂಗಳ 13 ಮುಟ ಕಾಲಾವಕಾಶ ಹುಟ್ಟುತ್ತ ಕೇಂದ್ರದ ಪ್ರಾದೇಶಿಕ ನಿರ್ದೇಶಕರು ತಿಳಿಸೋಳು. ಅಭಿನಯ ಕಲಾಮಿಲನ ಚಾರಿಟೇಬಲ್ ಟ್ರಸ್ಟ್ನ ಕಡೆಯಿಂದ ಇದೇ 27 ಮಧ್ಯಾಹ್ನ 2:30 ಶನಿವಾರ ಸಂತೆನ ನಾಟ್ಯ ಸದನ ಸಭಾಬಾಡಿಲಿ ಪುಸ್ತಕ ಓದುವ ಸಂಭ್ರಮ ಕಾರ್ಯಕ್ರಮ ಏರ್ಪಾಡಾಟು. ವಿರಾಜಪೇಟೆಯಲ್ಲಿ ನಾಳೆ ರಾತ್ರಿ ಗೌರಿ ಗಣೇಶ ಮೂರ್ತಿಗಳ ಬುಡದರಿಂದ ವಿರಾಜಪೇಟೆ ಪುರಸಭೆಗೆ ಸೇರುವ ಸರ್ಕಾರಿ ಅನುದಾನಿತ ಅನುದಾನರಹಿತ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಹಂಗೆ 1ನೇ ಕ್ಲಾಸ್ನಿಂದ 9ನೇ ಕ್ಲಾಸ್ ಮುಟ್ಟ 4/26 ರಜನ ಕೊಟ್ಟು ಕ್ಷೇತ್ರ ಶಿಕ್ಷಣಾಧಿಕಾರಿಗ ಆದೇಶ ಮಾಡಿಳು. ಮಡಿಕೇರಿ ದಸರಾ ಸಾಂಸ್ಕೃತಿಕ ಸಮಿತಿನ ಕಡೆಯಿಂದ ಕೊಡಗು ಜಾನಪದ ಪರಿಷತ್ತಿನ ಕೂಡುಕೂಟಲಿ 5ನೇ ವರ್ಷದ ಜಾನಪದ ದಸರಾ 18/18 ಮಡಿಕೇರಿಪೇಟೆನ ಗಾಂಧಿ ಬಾಳಿನ ಕಲಾ ಸಂಭ್ರಮ ವೇದಿಕೆಯಲ್ಲಿ ಏರ್ಪಾಡಾಟು. ಇಲ್ಲಿಗೆ ಇಂದಿನ ಸುದ್ದಿ ಚೊಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
8: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
7: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
9: ಫೋನ್ 222-5571.
10: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
11: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
12: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್, ಮಡಿಕೇರಿ, ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
13: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್.
14: ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
15: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
16: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
17: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
18: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
17: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
19: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
0: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲೇ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
4: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28-30 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ.

0: ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
2: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂತ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊರಗರಹಳ್ಳಿ.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
4: ಸುದ್ದಿ ಸಮಾಚಾರ ಓದಿಯೊಂಡುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ಪೊನ್ನಂಪೇಟೆ ತಾಲೂಕು ಶ್ರೀಮಂಗಲತ್ತು ಮತ್ತೊಂದು 26 ಚೆನೆಯ ಚಪೊಲಕ 10:30 ಶಾಸಕ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಅಜ್ಜಿಗುಟ್ಟಿರ ಪೊನ್ನಣ್ಣಾಯಂಡ ಅಧ್ಯಕ್ಷತೆಯಲ್ಲಿ ಹೋಬಳಿ ಮಟ್ಟದ ಪ್ರಜಾಸೇವೆ ಅಭಿಯಾನ ನಡಪ. ಆನೊಂದು ಶ್ರೀಮಂಗಲ ಹೋಬಳಿ ವ್ಯಾಪ್ತಿಲು ಬಪ್ಪ ಸಾರ್ವಜನಿಕಂಗ ತಂಗಡ ತೊಂದರೆ ತಾಪತ್ರರ ಮೀದ ಮನವಿ ಕೊಡುತ್ತಿತ್ತು. ಪರಿಹಾರ ಕಂಡವಲೊಂದು ತಹಶೀಲ್ದಾರ್ ಸಂಜನಾ ಅರಿಚಿಟ್ಟಿತ್ತು. ಐಸಿಎಆರ್ ಐಐಎಚ್ಆರ್ ಬೆಂಗಳೂರ ಬೆಳೆ ಸಂರಕ್ಷಣಾ ವಿಭಾಗದರ ಅಣಬೆ ಪ್ರಯೋಗಾಲಯತ್ರ ಆದ ನೆಲು ನಾಳೆ ಚಟ್ಟಲ್ಲುಳ್ಳ ಐಸಿಎಆರ್ ಸಿಹೆಚ್ಇಎಸ್ ಸಂಸ್ಥೆಲು ಕುಮ್ಮು ಕೃಷಿಗೆ ಸಂಬಂಧಪಟ್ಟ ಪ್ರದರ್ಶನ ಪಿಂಜ ತರಬೇತಿ ಕಾರ್ಯಕ್ರಮ ನಡಪ. ಭಾರತ ಸರ್ಕಾರದರ ರಾಷ್ಟೀಯ ಕೃಷಿ ವಿಕಾಸ ಯೋಜನೆರ ಆರ್ಥಿಕ ಸಹಾಯತೆ ನಡಪ ಈ ಕಾರ್ಯಕ್ರಮತ್ತು ರೈತಂಗ ವಿದ್ಯಾರ್ಥಿಯ ಉದ್ಯಮಿಯ ಕೂಡಿಯಾಡಿತು. ಕುಮ್ಮು ಕೃಷಿರ ಮೀದ ಅರಿವು ಪಿಂಜ ಪುರುಡು ಕುಟ್ಟ ಕಾರಬಾರಕ್ಕೆ ಉತ್ತೇಜನ ಕೊಡಕೊಂಡು ಒಂದು ಸಂಸ್ಥರ ಪ್ರಕಟಣೆ ಅರಿಚಿಟ್ಟಿತು. ಕೊಡವಪಾಜೆ ಜೀವಂತ ಚಾಯಿ ಭೋಜದರ ಬಾರಿ ಪಳೆಯ ಭಾಷೆ ತುಳು ಕೊಂಕಣಿ ಭಾಷೆರನಿಕೆ ಕೊಡವಡ ಅವಪಾಜೆ ಕೊಡವತಕ್ಕೂ ರಾಜ್ಯ ಭಾಷೆಯರ ಸ್ಥಾನಮಾನ ತರೊಂಡು ಕೊಡವ ನ್ಯಾಷನಲ್ ಕೌನ್ಸಿಲ್ ರಾಜ್ಯತ್ರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಿಷತ್ ಸದಸ್ಯಗಳಾನ ಬಿಕೆ ಹರಿಪ್ರಸಾದ್ ಅಯ್ಯಂಗಕ್ಕೆ ಮನವಿ ಅಳತು ಕೊಡ್ತಿತ್ತು. ಸಂವಿಧಾನತ್ರ ವಿಧಿ 345, 347 ಪಿಂಜ 348 ಅಡಿಲು ಕೊಡವಪಾಜನ 8 ಶೆಡ್ಯೂಲ್ಕ್ಕೆ ಕೂಟೊಂಡು ಕೊಡವ ನ್ಯಾಷನಲ್ ಕೌನ್ಸಿಲ್ ಅಧ್ಯಕ್ಷ ನಂದಿನರವಣ ನಾಚಪ್ಪ ಸರ್ಕಾರದ ನವರಾತ ಮಾಡಿತು. ವಿರಾಜಪೇಟೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ ಗಣೇಶ ಮೂರ್ತಿ ವಿಸರ್ಜನೆಗೆ ಸಂಬಂಧಪಟ್ಟನಿಕೆ ಸುಗಮ ಸಂಚಾರ ಶಾಂತಿ ಸುವ್ಯವಸ್ಥೆ ಕಾತವನ್ನಿಟ್ಟಲು ಮೋಟಾರು ವಾಹನ ಕಾನೂನು 1988 ಕಲಂ 115 ಪೋಲೆ ನಾಳೆ ಮಜ್ಜಾನ 8 ಮತ್ತೊಂದು 26 ಪೊಲಕ 10 ತನೇ ವಿರಾಜಪೇಟೆಯ ಬೋರೆ ಬೋರೆ ಭಾಗತಿಂಜಿ ಬಪ್ಪ ವಾಹನ ತರ ಮಾರ್ಗ ಬದಲಾವಣೆ ಮಾಡಿತು. ಜಿಲ್ಲಾಧಿಕಾರಿಯು ಜಿಲ್ಲಾ ದಂಡಾಧಿಕಾರಿಯೂ ಆನ ಎಸ್ಜಿ ಸೋಮಶೇಖರ್ ಆದೇಶ ಹೊರಡಿಸಿಟ್ಟಿತು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ರಾದನೆಲು ನಾಳೆ ಪೊಲಕ 10 ಮಜಣ 1 ತನೇ ನೇರ ಸಂದರ್ಶನ ನಡಪ. ಪೆಂಟಾಟೆಕ್ ಟೆಕ್ನಿಕಲ್ ಕಂಪ್ಯೂಟರ್ ಸೆಂಟರ್ ಮಡಿಕೇರಿ ಇಲ್ಲಿ ಖಾಲಿ ಉಳ್ಳ ಚಾಕ್ರಿಕ ನೇರ ನೇಮಕಾತಿ ಮಾಡ್ಯವ. ಡಿಪ್ಲೊಮಾ ಐಟಿಐ ಬಿಎಸ್ಸಿ ಬಿಸಿಎ ಬಿಕಾಂ ಬಿಬಿಎ ಪದವೀಧರ ಆಮಕ್ಕ ಪೊಮ್ಮಕ್ಕ ಕರ್ಟ್ ಅನ್ನತ ಮೂಲ ದಾಖಲಾತಿ ಎಡ್ತಂಡು ಹಾಜರಾಲು. 2026 ಶೈಕ್ಷಣಿಕ ಸಾಲಲು ಮಂಗಳೂರು ವಿಶ್ವವಿದ್ಯಾಲಯತ್ರ ಆದ ನೆಲು ಡಿಸೆಂಬರ್ ತಿಂಗತ್ ನಡಪ. ಆದ್ಯ ಕಾಲತ್ರ ದಂಡನೆ ಪಿಂಜ 5 ಸೆಮಿಸ್ಟರ್ ಪದವಿ ಪರೀಕ್ಷೆಕ್ ಪುನರಾವರ್ತಿತ ವಿದ್ಯಾರ್ಥಿಗೆ ಪರೀಕ್ಷಾ ಶುಲ್ಕ ಕಟ್ಟುವಕ್ಕ 7 ಅನ್ನನೆ ದಂಡಪಣ ಕಟ್ಟಿತು ಶುಲ್ಕ ಕಟ್ಟುವಕ್ಕ 12 ಆಕಿರಿ ನಾಳೆಂದು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜರ ಪ್ರಿನ್ಸಿಪಾಲ್ ಅರಿಚಿಟ್ಟಿತು. ಮಡಿಕೇರಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಬಪ್ಪ ವಿದ್ಯುತ್ ಬಳಕೆದಾರಂಗಡ ತೊಂದರೆ ತಾಪತ್ರನ ಕೇಟರಂಜಿತು ಪರಿಹಾರ ಕೊಡಪ ಜನಸಂಪರ್ಕ ಸಭೆ ನಾಳೆ ಪೊಲಕ 11 ಮಜ್ಜಾನ 12 ತನೇ ಮಡಿಕೇರಿ ಉಪವಿಭಾಗ ಕಚೇರಿಯಲ್ಲಿ ನಡಪ. ಆನೊಂದು ಮಡಿಕೇರಿ ವ್ಯಾಪ್ತಿಯಲ್ಲಿ ಬಪ್ಪ ಸಾರ್ವಜನಿಕಂಗ ಕರೆಂಟ್ಗೆ ಸಂಬಂಧಪಟ್ಟ ಪುಕಾರು ಉಂಡೆಂಗಿ ಸಭೆಯಲ್ಲಿ ಕೂಡಿಯಾಡಲೊಂದು ಮಡಿಕೇರಿ ಸೆಸ್ಕ್ ವಿಭಾಗತ್ರ ಕಾರ್ಯನಿರ್ವಾಹಕ ಎಂಜಿನಿಯರ್ ಕೇಟಂಡಿತು. 2025-26 ಸಾಲರ ಕೊಡಗು ಜಿಲ್ಲಾ ಮಾಜಿ ಸೈನಿಕಂಗಡ ಸಂಘತ್ರ ಕಾಲತ್ರ ಮಾಸಭೆ ಇದೇ ತಿಂಗಳ 27 ನಾರಾಚ ಪೊಲಕ 10 ಮಡಿಕೇರಿರ ರೋಟರಿ ಹಾಲ್ ನಡಪ. ಜಿಲ್ಲೆರ ಮಾಜಿ ಪಟ್ಟಾಳಕಾರ ಮರಣಪಟ್ಟ ಪಟ್ಟಾಳಕಾರರ ಕುಟುಂಬ ಸದಸ್ಯಂಗ ಅನ್ನನೆ ಸಂಘತ್ರ ಎಲ್ಲಾ ಪದಾಧಿಕಾರಿಯ ನೇರಕ್ಕೆ ಸರಿಯಾಯಿತು ಬಂತು ಕೂಡಿಯಾಡುವನಿಕೆ ಕೊಡಗು ಜಿಲ್ಲಾ ಮಾಜಿ ಸೈನಿಕ ಸಂಘತ್ರ ಪ್ರಕಟಣೆ ಅರಿಚಿಟ್ಟಿತು. ಅವರ ವಿವರಕ್ಕೆ 9845331311 ಸಂಖ್ಯೆನ ಸಂಪರ್ಕ ಮಾಡಲು. ಕೊಡಗು ಅಂಚೆ ವಿಭಾಗ ವಿಭಾಗೀಯ ಕಚೇರಿ ರಾಧನೆಲ ಬಪ್ಪ ತಿಂಗ ಅಕ್ಟೋಬರ್ 8 ಗಂಟೆಕ್ ವಿಭಾಗೀಯ ಕಚೇರಿಲ ಅಂಚೆ ಅದಾಲತ್ ನಡಪ.

0: ಮಹಿಳೆಯರ ಅಂಚೆ ಸೇವೆಗೆ ಸಂಬಂಧಪಟ್ಟ ಎಲ್ಲ ತರತರ ಪುಕಾರನ್ನ ಅದಾಲತ್ಲ ಸ್ವೀಕಾರ ಮಾಡಿದ ಚರ್ಚೆ ನಡೆತುವ ಆನೊಂದು ಪುಕಾರ ಉಳ್ಳವು ಅಕ್ಟೋಬರ್ ಅಂಜಾಂಡ ಒಳಲು ಅಳದಿ ಐಪನಿಕೆ ಕೊಡಗು ಅಂಚೆ ವಿಭಾಗತ್ರ ಅಂಚೆ ಅಧೀಕ್ಷಕಂಗ ಕೇಟಂಡಿತು. ಭಾರತ ದೇಶತ್ರ ವಿದೇಶಾಂಗ ನೀತಿರ ಮೀದ ಯುವಜನಕ ಅರಿವು ಕೊಂಡು ಬಪ್ಪಕಾಯಿತು. ಕೇಂದ್ರ ವಿದೇಶಾಂಗ ಸಚಿವಾಲಯ ತಿಂಗಕ್ಕೆ 10,000 ರೂಪಾಯಿ ಸ್ಟೈಪಂಡ್ ಕೊಡ್ತಿತ್ತು. ಇಂಟರ್ನ್ಶಿಪ್ಗೆ ಅರ್ಜಿ ಹಾಕಿತ್ತು. ಪದವಿ ಪಡೆದಂಡ ಪಿಂ ಆಕಿರಿ ಪದವಿ ಓದ್ಯಂಡುಳ 25 ಬಯತಾನವು ಇದೇ ತಿಂಗಳ 27 ಒಳಲು ಆನ್ಲೈನ್ ಅರ್ಜಿ ಕೊಡ್ಕೊಲು. ಈ ಇಂಟರ್ನ್ಶಿಪ್ಲು ದೇಶತ್ರ ವಿದೇಶಾಂಗ ನೀತಿ ಸಚಿವಾಲಯತ್ರ ಕೆಲಸ ಕಾರ್ಬಾರ ಮೀದ ಅವರ ಜ್ಞಾನ ಪಡೆದವಲು. ಅಕ್ಟೋಬರ್ 17 ಆನ್ಲೈನ್ ಸಂದರ್ಶನ ನಡಪ 23 ಆಯ್ಕೆ ಆನೆಯಿಂದ ಪಟ್ಟಿ ಬಿಡುಗಡೆ ಮಾಡುವ. ಇದೇ ತಿಂಗಳ 26 ಉಪ್ಪದಂಗೆತ್ತನೆ ಯುಫಿ ಬಿಯು ಮುಷ್ಕರ 4 ಚೆನಿಯಾಚೆ ಪಿಂ ನಾರಾಚೆ ಬ್ಯಾಂಕ್ ಸೇವೆಲು ವ್ಯತ್ಯಾಸ ಆಪ ಹಿನ್ನೆಲೆಯಲ್ಲಿ ಗ್ರಾಹಕಂಗ ತಂಗಡ ಅವಶ್ಯ ಬ್ಯಾಂಕ್ ವ್ಯವಹಾರತ್ನ 26 ಮುಪ್ಪಡೆ ತೀತವನಿಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತರ ಪ್ರಕಟಣೆ ಅರ್ಚಿಟೀತು. ಗಾಳಿಬೀಡು ಜವಾಹರ ನವೋದಯ ವಿದ್ಯಾಲಯ ಹತ್ರ 2027-28 ಸಾಲಲು ಖಾಲಿ ಉಳ್ಳ ಗ್ರೇಡ್ 9 ಪಿಂ 11 ಕ್ಲಾಸ್ಗೆ ಲ್ಯಾಟ್ರಲ್ ಎಂಟ್ರಿ ಆಯ್ಕೆ ಪರೀಕ್ಷೆಗೆ ಆನ್ಲೈನ್ ಅರ್ಜಿ ಹಾಕಿತ್ತು. 2026-27 ಸಾಲಲು ಜಿಲ್ಲೆರ ಮಾನ್ಯತೆ ಪಡೆದ ಸ್ಕೂಲಲು 8 ಕ್ಲಾಸ್ ಓದ್ಯಂಡುಳ್ಳವು 9 ಕ್ಲಾಸ್ ಪ್ರವೇಶಕ್ಕೆ ಅರ್ಜಿ ಕೊಡ್ಕೊಲು. ಅರ್ಜಿ ಒಪ್ಪಚಿಡೋಕು ಇದೇ ತಿಂಗಳ 30 ಆಕಿರಿ ನಾಳೆಂದು ಸಂಸ್ಥೆಯ ಪ್ರಿನ್ಸಿಪಾಲ್ ಅರ್ಚಿಟ್ಟಿತ್ತು. ಇಲ್ಲಿಗೆ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ನಮ್ಮ ಮುಂದಿನ ಕಾರ್ಯಕ್ರಮ. ಇದೀಗ ಬೆಂಗಳೂರು ಕೇಂದ್ರದಿಂದ
3: ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು. 7:45 ವಿಧಾನಮಂಡಲದಲ್ಲಿ ಇಂದು ಪ್ರಸಾರವಾಗುವುದು. ಕೇಳುಗರೆ, ಇದೇ ಶುಕ್ರವಾರ ಸೆಪ್ಟೆಂಬರ್ 28 ತಾರೀಖು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಹೆಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 28 ತಾರೀಖು ಸಂಜೆ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ.
4: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಬದಲಾಗುತ್ತಿರುವ ಯುದ್ಧದ ಸ್ವರೂಪಕ್ಕೆ ದೇಶದ ರಕ್ಷಣಾ ವ್ಯವಸ್ಥೆ ಹೊಂದಿಕೊಳ್ಳುವುದು ಅಗತ್ಯ. ಭಾರತೀಯ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಎಎಸ್ ರಾಜಸುಬ್ರಹ್ಮಣಿ. ಮೊಬೈಲ್ ಫೋನ್ ಬೇಡಿಕೆಯ ಶೇಕಡಾ 99.2% ಭಾರತದಲ್ಲೇ ಉತ್ಪಾದನೆ. ಬೆಂಗಳೂರಿನಲ್ಲಿ ನಾಳೆ ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ. ಹಾಗೂ ಏಷ್ಯನ್ ಗೇಮ್ಸ್ ಶೂಟಿಂಗ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತಕ್ಕೆ ಕಂಚು. ವಾರ್ತೆಗಳ ವಿವರ. ಬದಲಾಗುತ್ತಿರುವ ಯುದ್ಧದ ಸ್ವರೂಪಕ್ಕೆ ಅನುಗುಣವಾಗಿ ಭಾರತದ ರಕ್ಷಣಾ ವ್ಯವಸ್ಥೆ ತ್ವರಿತವಾಗಿ ಹೊಂದಿಕೊಳ್ಳುವ ಅಗತ್ಯವಿದೆ ಎಂದು ಭಾರತೀಯ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಎಎಸ್ ರಾಜಸುಬ್ರಹ್ಮಣಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಸಂವಾದವೊಂದರಲ್ಲಿ ಮಾತನಾಡಿದ ಅವರು, ರಕ್ಷಣಾ ಪರಿಸರ ವ್ಯವಸ್ಥೆ ಬಲಪಡಿಸುವಲ್ಲಿ ತಂತ್ರಜ್ಞಾನ, ದತ್ತಾಂಶ ಮತ್ತು ಉದ್ಯಮದ ಏಕೀಕರಣದ ಮಹತ್ವವನ್ನು ತಿಳಿಸಿದರು. ಸ್ಮಾರ್ಟ್ ಆಪ್ಗಳು, ವಿಶ್ವವಿದ್ಯಾಲಯಗಳು, ಇಂಜಿನಿಯರಿಂಗ್ಗಳು, ವಿದ್ಯಾರ್ಥಿಗಳು ಮತ್ತು ತಂತ್ರಜ್ಞಾನ ಕಂಪನಿಗಳು ದೇಶದ ಸ್ವಾವಲಂಬನೆ ಮತ್ತು ರಕ್ಷಣಾ ಉತ್ಪಾದನೆಗೆ ಕೊಡುಗೆ ನೀಡಬಹುದು ಎಂದು ಜನರಲ್ ಎಎಸ್ ರಾಜಸುಬ್ರಹ್ಮಣಿ ಸಲಹೆ ನೀಡಿದರು. ಭಾರತ ತನ್ನ ಒಟ್ಟು ಮೊಬೈಲ್ ಫೋನ್ ಬೇಡಿಕೆಯ ಸುಮಾರು ಶೇಕಡಾ 99.2% ದೇಶೀಯವಾಗಿಯೇ ಉತ್ಪಾದಿಸುತ್ತಿದೆ ಎಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಕಾರ್ಯದರ್ಶಿ ಎಸ್ ಕೃಷ್ಣನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ 13ನೇ ವಾರ್ಷಿಕ ಪಬ್ಲಿಕ್ ಅಫೇರ್ಸ್ ಫೋರಂ ಆಫ್ ಇಂಡಿಯಾ 2026ರ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ವಾರ್ಷಿಕವಾಗಿ ಸುಮಾರು 32 ರಿಂದ 33

0: ಕೋಟಿ ಮೊಬೈಲ್ ಫೋನ್ಗಳನ್ನು ಉತ್ಪಾದಿಸುತ್ತಿದೆ ಎಂದು ಹೇಳಿದರು. ವಿಶ್ವದ 5 ಪ್ರಮುಖ ಮೊಬೈಲ್ ಫೋನ್ ಬ್ರ್ಯಾಂಡ್ಗಳು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿಯೇ ತಮ್ಮ ಸಾಧನಗಳನ್ನು ಉತ್ಪಾದಿಸುತ್ತಿವೆ ಎಂದು ಅವರು ತಿಳಿಸಿದರು. ಉತ್ಪಾದನೆಯನ್ನು ಮತ್ತಷ್ಟು ಹೆಚ್ಚಿಸಲು, ದೇಶೀಯ ಮೌಲ್ಯವರ್ಧನೆಯನ್ನು ವೃದ್ಧಿಸಲು, ಪೂರೈಕೆ ಸರಪಳಿಯ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲು ಮತ್ತು ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಸರ್ಕಾರ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಯನ್ನು ಜಾರಿಗೆ ತಂದಿದೆ ಎಂದು ಎಸ್ ಕೃಷ್ಣನ್ ಹೇಳಿದರು. ವೈದ್ಯಕೀಯ ವಿಜ್ಞಾನದ ರಾಷ್ಟೀಯ ಪರೀಕ್ಷಾ ಮಂಡಳಿ ಇಂದು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ನೀಟ್ ಪಿಜಿ 2026 ಫಲಿತಾಂಶ ಪ್ರಕಟಿಸಿದೆ. 2026-27 ಸಾಲಿನ ಪ್ರವೇಶಾತಿಗೆ ಸಂಬಂಧಿಸಿದಂತೆ ವಿವಿಧ ಪಿಜಿ ಕೋರ್ಸ್ಗಳು ಮತ್ತು ಸ್ನಾತಕೋತ್ತರ ವೈದ್ಯಕೀಯ ಡಿಪ್ಲೊಮೋ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ದೇಶಾದ್ಯಂತ ಆಗಸ್ಟ್ 30 ಈ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಒಟ್ಟು 265,960 ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಅಭ್ಯರ್ಥಿಗಳು ಅಕ್ಟೋಬರ್ 1 ಅಥವಾ ಅದರ ನಂತರ ಅಧಿಕೃತ ವೆಬ್ಸೈಟ್ನಿಂದ ತಮ್ಮ ವೈಯಕ್ತಿಕ ಅಂಕಪಟ್ಟಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದು ವೈದ್ಯಕೀಯ ವಿಜ್ಞಾನದ ರಾಷ್ಟೀಯ ಪರೀಕ್ಷಾ ಮಂಡಳಿ ತಿಳಿಸಿದೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನಾಳೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯಲ್ಲಿ ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ಗೆ ಚಾಲನೆ ನೀಡಲಿದ್ದಾರೆ. ಸಮುದಾಯಗಳಲ್ಲಿ ಕಂಡುಬರುವ ಸಮಸ್ಯೆಗಳನ್ನು ಗುರುತಿಸಲು ಮತ್ತು ಅವುಗಳಿಗೆ ಪರೀಕ್ಷಿಸಬಹುದಾದ, ಸುಧಾರಿಸಬಹುದಾದ ಹಾಗೂ ಅನುಷ್ಠಾನಕ್ಕೆ ತರಬಹುದಾದ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಯುವಜನರನ್ನು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಈ ಸ್ಪರ್ಧೆಯಲ್ಲಿ ಶಾಲೆಗಳು, ಕೈಗಾರಿಕಾ ತರಬೇತಿ ಸಂಸ್ಥೆಗಳು, ಪಾಲಿಟೆಕ್ನಿಕ್ಗಳು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಈ ಸ್ಪರ್ಧೆಯ ಅಂತಿಮ ಹಂತ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಮತ್ತು ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಜಂಟಿಯಾಗಿ ಈ ಸ್ಪರ್ಧೆಯನ್ನು ಆಯೋಜಿಸುತ್ತಿದೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯು ನೋಡಲ್ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಜಾಗತಿಕ ಹವಾಮಾನ ಮತ್ತು ಇಂಧನ ನೀತಿಯ ಭವಿಷ್ಯ ರೂಪಿಸುವಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಆಸ್ಟ್ರೇಲಿಯಾದ ಇಂಧನ ಮತ್ತು ಹವಾಮಾನ ಬದಲಾವಣೆ ಸಚಿವ ಕ್ರಿಸ್ ಬೋವೆನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಪೂರ್ವ ಸಿಒಪಿ ಸಂವಾದ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಶುದ್ದ ಇಂಧನದ ತ್ವರಿತ ವಿಸ್ತರಣೆಯು ಆರ್ಥಿಕ ಸಮೃದ್ದಿಯನ್ನು ಬೆಂಬಲಿಸುತ್ತದೆ ಎಂದರು. ಇದೇ ನವೆಂಬರ್ನಲ್ಲಿ ಟರ್ಕಿಯಲ್ಲಿ ನಡೆಯಲಿರುವ ಸಿಒಪಿ 31 ಶೃಂಗಸಭೆಯು ಒಳಗೊಳ್ಳುವಿಕೆ, ಪಾರದರ್ಶಕತೆ, ವಿದ್ಯುದೀಕರಣ ಮತ್ತು ಹೂಡಿಕೆಯ ಖಚಿತತೆಯ ಮೇಲೆ ಕೇಂದ್ರೀಕರಿಸುತ್ತದೆ ಎಂದು ಕ್ರಿಸ್ ಬೋವೆನ್ ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರ ಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ. ಭಾರತದ ಸೌರಶಕ್ತಿ ಕ್ಷೇತ್ರದಲ್ಲಿ ಕ್ರಾಂತಿಯಾಗಿದ್ದು ದೇಶದ ಒಟ್ಟು ಸ್ಥಾಪಿತ ಸೌರ ವಿದ್ಯುತ್ ಸಾಮರ್ಥ್ಯ ಹೊಸ ಮೈಲುಗಲ್ಲು ತಲುಪಿದೆ. 2014 ಕೇವಲ 2.8 ಗಿಗಾವ್ಯಾಟ್ನಷ್ಟಿದ್ದ ಭಾರತದ ಸೌರ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 2026 ಜುಲೈ ವೇಳೆಗೆ ಬೃಹತ್ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಸುಮಾರು 165 ಗಿಗಾವ್ಯಾಟ್ಗೆ ತಲುಪಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿ 2026 ಆಗಸ್ಟ್ ವೇಳೆಗೆ 51 ಹೆಚ್ಚು ಮನೆಗಳಿಗೆ ಸೌರ ಸಂಪರ್ಕ ಕಲ್ಪಿಸಲಾಗಿದ್ದು 14.8 ಗಿಗಾವ್ಯಾಟ್ ಮೇಲ್ಛಾವಣಿ ಸೌರ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ. ಇದರಿಂದಾಗಿ ಸುಮಾರು 19 ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ಉತ್ಪಾದನೆ, ಅನುಸ್ಥಾಪನೆ ಹಾಗೂ ನಿರ್ವಹಣೆ ಸೇರಿದಂತೆ ಈ ಇಡೀ ಸೌರಶಕ್ತಿ ವ್ಯವಸ್ಥೆಯು ದೇಶದಲ್ಲಿ ಸುಮಾರು 17 ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಬಲ ನೀಡಿದೆ. ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯು ದೇಶಾದ್ಯಂತ ವಿದ್ಯುತ್ ಕ್ಷೇತ್ರದಲ್ಲಿ

0: ಹೊಸ ಕ್ರಾಂತಿಯನ್ನುಂಟು ಮಾಡುತ್ತಿದ್ದು ಗ್ರಾಹಕರಿಗೆ ಆರ್ಥಿಕ ಸುಧಾರಣೆ ಒದಗಿಸುತ್ತಿದೆ. ಯೋಜನೆಯಡಿ ತಮ್ಮ ಮನೆಗೆ 1,50,000 ರೂಪಾಯಿ ವೆಚ್ಚದಲ್ಲಿ ಸೋಲಾರ್ ವ್ಯವಸ್ಥೆ ಅಳವಡಿಸಿಕೊಳ್ಳಲಾಗಿದೆ ಎಂದು ಹುಬ್ಬಳ್ಳಿಯ ನವನಗರದ ನಿವಾಸಿ ಹಾಗೂ ಯೋಜನೆಯ ಫಲಾನುಭವಿ ಸಂತೋಷ್ ಬೇದ್ರೆ ಆಕಾಶವಾಣಿಯೊಂದಿಗೆ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ಈ ವಿದ್ಯುತ್ ಸಂಪರ್ಕದಿಂದ ನಮ್ಮ ಮನೆ ಬಿಲ್ ಅಂತೂ ಫ್ರೀ ಆಗಿದೆ. ಆನಂತರ ನಮಗೆ ಪ್ರತಿ ತಿಂಗಳ ನಮ್ದು ನಮ್ಮ ಮನೆಗೆ ಬಳಕೆಯಾಗಿ ವಿದ್ಯುತ್ ಕಂಬಕ್ಕೆ ಹೋಗ್ತಾ ಇರುತ್ತೆ. ಈ ಯೋಜನೆ ಎಲ್ಲರೂ ಸದುಪಯೋಗ ಪಡ್ಕೊಂಡ್ರಂದ್ರೆ ಮುಂದಿನ ದಿನಮಾನಗಳಲ್ಲಿ ನಮಗೆ ವಿದ್ಯುತ್ ಬಳಕೆಯಲ್ಲಿ ನಾವು ಸ್ವಾವಲಂಬಿ ಆಗ್ತೀವಿ. ಆಮೇಲೆ ನಮ್ಮ ಸ್ವಾವಲಂಬಿ ಭಾರತ ಆಗುತ್ತೆ ಅನ್ನೋದು ನಮ್ಮ ಆಶಯ ಇದೆ. ಆ ರೀತಿ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ದೇವೆ. ಪ್ರಧಾನಮಂತ್ರಿಯವರ ಈ ಮಹತ್ವಪೂರ್ಣ ಯೋಜನೆಯನ್ನು ಎಲ್ಲರೂ ಸಹಕಾರಗೊಳಿಸಲು ಎಲ್ಲರೂ ಶ್ರಮಿಸಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾವು ವಿದ್ಯುತ್ ಮೇಲೆ ಅವಲಂಬನೆ ಆಗುವುದನ್ನ ತಪ್ಪಬಹುದು.
0: ನವದೆಹಲಿಯಲ್ಲಿ ಅಕ್ಟೋಬರ್ 12-14 ಪ್ರತಿಷ್ಠಿತ ಬ್ರಿಕ್ಸ್ ರಂಗೋತ್ಸವ ಆಯೋಜನೆಯಾಗಿದೆ ಎಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಅಗರ್ವಾಲ್ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಸದಸ್ಯ ರಾಷ್ಟಗಳ ವೈವಿಧ್ಯಮಯ ರಂಗಭೂಮಿ ಪರಂಪರೆಯನ್ನು ಬಿಂಬಿಸುವುದು, ಮಾನವೀಯ ಅನುಭವಗಳನ್ನು ಹಂಚಿಕೊಳ್ಳುವುದು ಹಾಗೂ ಬ್ರಿಕ್ಸ್ ಒಕ್ಕೂಟದ ದೇಶಗಳ ಜನರ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಪ್ರತಿಷ್ಠಿತ ರಾಷ್ಟೀಯ ನಾಟ್ಯ ಶಾಲೆಯು ಈ ರಂಗೋತ್ಸವದ ಆತಿಥ್ಯವನ್ನು ವಹಿಸಲಿದೆ ಎಂದು ವಿವರಿಸಿದ್ದಾರೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಕ್ರೀಡಾಕೂಟದ ಪುರುಷರ ಡಬಲ್ಸ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತದ ಸತ್ನಾಮ್ ಸಿಂಗ್ ಮತ್ತು ಸಲ್ಮಾನ್ ಜೋಡಿ ಕಂಚಿನ ಪದಕ ಗೆದ್ದಿದ್ದಾರೆ. ಪುರುಷರ ಡಬಲ್ಸ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತ ಗೆದ್ದ ಏಷ್ಯನ್ ಕ್ರೀಡಾಕೂಟದ ಮೊದಲ ಪದಕ ಇದಾಗಿದೆ. ಇದೇ ಸ್ಪರ್ಧೆಯಲ್ಲಿ ಚೀನಾ ಜೋಡಿ ಚಿನ್ನದ ಪದಕ ಹಾಗೂ ಉಜ್ಬೇಕಿಸ್ತಾನ ಸ್ಪರ್ಧಿಗಳು ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡರು. ಇನ್ನೊಂದೆಡೆ ಶೂಟಿಂಗ್ನ ಮಿಶ್ರ ಸ್ಕೀಟ್ ತಂಡ ಸ್ಪರ್ಧೆಯಲ್ಲಿ ಭಾರತದ ಅನಂತಜೀತ್ ಸಿಂಗ್ ಮತ್ತು ವರಿನಾಜ್ ಧಲಿವಾಲ್ ಕಂಚಿನ ಪದಕ ವಿಜೇತರಾಗಿದ್ದಾರೆ. ಈ ವಿಭಾಗದಲ್ಲಿ ಭಾರತಕ್ಕೆ ಲಭಿಸಿದ ಏಷ್ಯನ್ ಕ್ರೀಡಾಕೂಟದ ಮೊದಲ ಪದಕ ಇದಾಗಿದೆ. ಪದಕ ವಿಜೇತರನ್ನು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬದಲಾಗುತ್ತಿರುವ ಯುದ್ಧದ ಸ್ವರೂಪಕ್ಕೆ ದೇಶದ ರಕ್ಷಣಾ ವ್ಯವಸ್ಥೆ ಹೊಂದಿಕೊಳ್ಳುವುದು ಅಗತ್ಯ, ಭಾರತೀಯ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಎಎಸ್ ರಾಜಸುಬ್ರಹ್ಮಣಿ. ಮೊಬೈಲ್ ಫೋನ್ ಬೇಡಿಕೆಯ ಶೇಕಡ 99.2% ಭಾರತದಲ್ಲೇ ಉತ್ಪಾದನೆ. ಬೆಂಗಳೂರಿನಲ್ಲಿ ನಾಳೆ ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ಹಾಗೂ ಏಷ್ಯನ್ ಗೇಮ್ಸ್ ಶೂಟಿಂಗ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತಕ್ಕೆ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45.
1: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
2: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
3: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್ ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್ ಗುಣಕೊಪ್ಪಲ್.
0: ಆಕಾಶವಾಣಿ ಮಡಿಕೇರಿ, ಸಮಯ 7:45. ಇನ್ನು ಕೇಳೋಣ ಭಾವಗೀತೆಗಳನ್ನ. ಮೊದಲಿಗೆ ಬಿ ಆರ್ ಲಕ್ಷ್ಮಣರಾವ್ ಅವರು ಬರೆದಿರುವ ಗೀತೆ, ಹಾಡಿದ್ದಾರೆ ಸಿ ಅಶ್ವಥ್.

ಈ ಗೀತೆಯೊಂದಿಗೆ ಭಾವಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ.

ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.

ಕೇಳುಗರೆ, ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಾಯಕ ನಟರಲ್ಲಿ ಒಬ್ಬರಾದ ಹಾಗೆ 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಹೆಮ್ಮೆಯ ಕನ್ನಡ ನಟ ಅನಂತ್ ನಾಗ್ ಅವರ ಕುರಿತು ಮಾತನಾಡುತ್ತಾ ಅವರು ಅಭಿನಯಿಸಿದ ಚಿತ್ರಗೀತೆಗಳನ್ನು ಕೇಳ್ತಾ ಸಾಗೋಣ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಕೇಳ್ತಾ ಇದ್ದೀರಾ ಚಂದನದ ಗೊಂಬೆ ಚಿತ್ರದ ಗೀತೆಯನ್ನು. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಅನಂತ್ ನಾಗ್ ಅವರ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಅನಂತ್ ನಾಗರಕಟ್ಟೆ ಅವರು ಸೆಪ್ಟೆಂಬರ್ 4, 1948 ಉತ್ತರ ಕನ್ನಡ ಜಿಲ್ಲೆಯ ಶಿರಾಲಿಯಲ್ಲಿ ಜನಿಸಿದ್ರು. ಅವರ ತಾಯಿ ಆನಂದಿ, ತಂದೆ ಸದಾನಂದ ನಾಗರಕಟ್ಟೆ. ಅವರ ಪ್ರಾರಂಭಿಕ ವಿದ್ಯಾಭ್ಯಾಸ ಎಲ್ಲ ದಕ್ಷಿಣ ಕನ್ನಡದಲ್ಲೇ ಮುಗಿತು. ನಂತರ ಉತ್ತರ ಕನ್ನಡದಲ್ಲಿ ಮುಂದಿನ ಅಭ್ಯಾಸವನ್ನು ಮಾಡ್ತಾರೆ. ಮುಂದೆ ಹೆಚ್ಚಿನ ಓದಿಗಾಗಿ ಮುಂಬೈನಲ್ಲಿ ನೆಲೆಸ್ತಾರೆ. ಆಗ ಅನಂತ್ ನಾಗ್ ಅವರು ಕನ್ನಡ, ಕೊಂಕಣಿ ಮತ್ತು ಮರಾಠಿ ರಂಗಭೂಮಿಗಳಲ್ಲಿ 8 ವರ್ಷಗಳ ಕಾಲ ತೊಡಗಿಸಿಕೊಳ್ಳುತ್ತಾರೆ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಅನಂತ್ ನಾಗ್ ಅವರ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ನಟನಾಗಿ ಅನಂತ್ ನಾಗ್ ಅವರು ಕನ್ನಡ, ಹಿಂದಿ, ಮರಾಠಿ, ತಮಿಳು, ತೆಲುಗು, ಮಲಯಾಳಂ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಸ್ಮರಣೀಯ ಪಾತ್ರಗಳಲ್ಲಿ ಅವರು ನಟನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಅನಂತ್ ನಾಗ್ ಅವರು ಬಹುಭಾಷಾ ನಟರಾಗಿ ಹಲವು ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಕಂಠಸಿರಿಗಳಲ್ಲಿ ಕೇಳ್ತಾ ಇದ್ದೀರಾ ಬೆಂಕಿಯ ಬಲೆ ಚಿತ್ರದ ಗೀತೆಯನ್ನು. ಜಿ ಉದಯಶಂಕರ್ ಅವರ ಗೀತರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಹುತ್ತು ನೀಡುವ ತಾಯಂದಿರ ದಿನದ ಬದುಕು ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ. ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್ ದ

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಕಂಠಸಿರಿಗಳಲ್ಲಿ ಇಬ್ಬನಿ ಕರಗಿತು ಚಿತ್ರದ ಗೀತೆಯನ್ನು ಕೇಳಿದಿರಿ. ಚಿಯುದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು.
1: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ, ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಶ್ಯಾಮ್ ಬೆನಗಲ್ ನಿರ್ದೇಶನದ ಹಿಂದಿ ಭಾಷೆಯ ಅಂಕುರ್ ಚಿತ್ರ ಅನಂತನಾಗ್ ಅವರ ಮೊದಲ ಚಿತ್ರ. ಅನಂತನಾಗ್ ಅವರು ಮುಂದೆ ಕನ್ನಡ ಚಿತ್ರರಂಗಕ್ಕೆ ಬಂದದ್ದು 1973ರಲ್ಲಿ ಮೂಡಿಬಂದಂತಹ ಪಿ ವಿ ನಂಜರಾಜ್ ಅರಸ್ ಅವರ ಸಂಕಲ್ಪ ಚಿತ್ರದಿಂದ. ಸಂಕಲ್ಪ ಚಿತ್ರ ಕನ್ನಡದಲ್ಲಿ ಒಂದು ಹೊಸ ಅಲೆಯನ್ನೇ ಮೂಡಿಸುವಂತದ್ದು, ಗಮನಾರ್ಹ ಚಿತ್ರ ಅಂತಾನೆ ಹೇಳ್ಬಹುದು. ಮುಂದೆ 1975ರಲ್ಲಿ ಹಂಸಗೀತೆ, ಮುಂದೆ 1977ರಲ್ಲಿ ಬಯಲುದಾರಿ ಚಿತ್ರ ತುಂಬಾ ಜನಪ್ರಿಯವಾಯಿತು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಅನಂತನಾಗ್ ಅವರ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಅನಂತನಾಗ್ ಮತ್ತು ಲಕ್ಷ್ಮಿ ಅವರ ಜೋಡಿ ಹಲವಾರು ಯಶಸ್ವಿ ಚಿತ್ರಗಳನ್ನು ನೀಡಿದೆ ಅಂತಾನೆ ಹೇಳ್ಬೋದು. ಅವುಗಳಲ್ಲಿ ಬೆಂಕಿಯ ಬಲೆ, ಚಂದನದ ಗೊಂಬೆ, ಇಬ್ಬನಿ ಕರಗಿತ್ತು, ಮುದುಡಿದ ತಾವರೆ ಅರಳಿತು, ನೋಡಿ ಸ್ವಾಮಿ ನಾವಿರೋದು ಹೀಗೆ, ನಾನಿನ್ನ ಬಿಡಲಾರೆ, ಧೈರ್ಯ ಲಕ್ಷ್ಮಿ, ಹೀಗೆ ಇನ್ನು ಅನೇಕ 25ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಈ ಜೋಡಿ ಅಭಿನಯಿಸಿದ್ದಾರೆ ಅಂತ ಹೇಳ್ಬೋದು.

0: ಕೈಕ್ಕ.
1: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಇಂದಿಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಮುದುಡಿದ ತಾವರೆ ಅರಳಿತು ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಅನಾಮಿಕ ಅವರದು. ಗೀತೆಗೆ ಸಂಗೀತ ನೀಡಿದವರು ಎಂ ರಂಗರಾವ್. ಅನಂತನಾಗ್ ಅವರು ಇತರ ನಟರೊಂದಿಗೆ ಅಭಿನಯ ಮಾಡಿದ್ರು, ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಕಾಮನಬಿಲ್ಲು, ವಿಷ್ಣುವರ್ಧನ್ ಅವರ ಜೊತೆಗೆ ನಿಷ್ಕರ್ಷ, ಮತ್ತೆ ಹಾಡಿತು ಕೋಗಿಲೆ, ಜೀವನದಿ, ರವಿಚಂದ್ರನ್ ಅವರ ರಣಧೀರ, ಶಾಂತಿ ಕ್ರಾಂತಿ ಇವೆಲ್ಲ ಪ್ರಮುಖವಾದ ಚಿತ್ರಗಳಾಗಿತ್ತು. ಹಾಗೆಯೇ ಮುಂಗಾರು ಮಳೆ, ಗಾಳಿಪಟ ಈ ಎಲ್ಲ ಚಿತ್ರಗಳಲ್ಲಿ ಅವರು ಪೋಷಕ ಪಾತ್ರಗಳನ್ನು ನಿರ್ವಹಿಸಿದ್ರು. ಹಾಗೆಯೇ ಜನಪ್ರಿಯ ಧಾರಾವಾಹಿ ಆದಂತಹ ಶಂಕರ್ ನಾಗ್ ಅವರ ನಿರ್ದೇಶನದ ಮಾಲ್ಗುಡಿ ಡೇಸ್ ಧಾರಾವಾಹಿಯಲ್ಲಿ ಅಭಿನಯಿಸಿದ್ದಲ್ಲದೆ ಕನ್ನಡದ ಅನೇಕ ಕಿರುತೆರೆ ಹಲವಾರು ಧಾರಾವಾಹಿಗಳಲ್ಲೂ ಕೂಡ ಅವರು ಅಭಿನಯ ಮಾಡಿದ್ದಾರೆ. ನಾಯಕ ನಟರಾಗಿ ಹಾಸ್ಯ ಪಾತ್ರ, ಪೋಷಕ ಪಾತ್ರ, ಹಲವು ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಿದ್ದು ಎಲ್ಲದರಲ್ಲೂ ತಮ್ಮದೇ ಆದಂತಹ ಕೊಡುಗೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಅವರು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ.

ಭಾರತೀಯ ಚಿತ್ರರಂಗದಲ್ಲಿಯೇ ಅತ್ಯುತ್ತಮವಾದಂತಹ ಅತ್ಯುನ್ನತವಾದಂತಹ ಪ್ರಶಸ್ತಿ ದಾದಾ ಸಾಹೇಬ್ ಫಾಲ್ಕೆ 2024ನೇ ಸಾಲಿನ ಈ ಪ್ರಶಸ್ತಿ ಸೆಪ್ಟೆಂಬರ್ 22ರಂದು 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅನಂತನಾಗ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದಲ್ಲದೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಹಲವಾರು ಚಿತ್ರಕ್ಕಾಗಿ ಅತ್ಯುತ್ತಮ ನಟ ಅಂತ ಪ್ರಶಸ್ತಿಗಳೆಲ್ಲ ಸಂದಿದೆ. ವಿಷ್ಣುವರ್ಧನ ಪ್ರಶಸ್ತಿ, ಫಿಲ್ಮ್ ಫೇರ್ ಅವಾರ್ಡ್ ಕನ್ನಡ, ಹಲವಾರು ಚಿತ್ರಗಳಲ್ಲಿ ಅತ್ಯುತ್ತಮ ನಟ ಅಂತ ಈ ಪ್ರಶಸ್ತಿಗಳೆಲ್ಲ ಲಭಿಸಿದೆ. ಅದಲ್ಲದೆ ರಾಜ್ಯೋತ್ಸವ ಪ್ರಶಸ್ತಿ 2007ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಸಂದಿದೆ. ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಮುಡಿಗೇರಿಸಿಕೊಂಡ ನಮ್ಮ ಹೆಮ್ಮೆಯ ಕನ್ನಡ ನಟ ಅನಂತನಾಗ್ ಸರ್ ಅವರಿಗೆ ಅಭಿನಂದನೆಗಳು ಅಂತ ಹೇಳ್ತಾ ಇಂದಿನ ಸಿರಿಗಂಧ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.

0: ಶ್ರೋತೃ ಬಾಂಧವರೇ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯೋ ಕೃಷಿ ಮೇಳ 2026 ಇದೇ ದಿನಾಂಕ 25-28 ತನಕ
1: ಗಿಲ ಹಿಡಿಯುತ್ತ ನಡೆ ಮುಂದು ಧರ್ಮವೇ ನಿಲ್ಲೋದು ಎಂದೆಂದು.
0: ಸಶಕ್ತ ಮಹಿಳೆ, ಸುಸ್ಥಿರ ಕೃಷಿ ಅನ್ನೋದು ಈ ಸಲದ ಘೋಷವಾಕ್ಯ. ಎಲ್ಲ ರೈತ ಬಾಂಧವರು ಹಾಗೂ ಕೃಷಿ ವಿಷಯಾಸಕ್ತರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳ್ರಿ ಅನ್ನೋ ವಿನಂತಿ. ಇದೇ ದಿನಾಂಕ 25-28 ತನಕ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗ ಕೃಷಿ ಮೇಳ 2026.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ.
3: ರಮೇಶ್ ಚಂದ್ರ ಅವರಿಂದ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಕೆಎಸ್ ನರಸಿಂಹಸ್ವಾಮಿಯವರ ರಚನೆ, ರಸಸಾಗರದಲ್ಲಿ ತಾವರೆ ಅರಳಿದೆ.

ಇದುವರೆಗೆ ರಮೇಶ್ ಚಂದ್ರ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಸಮಯ 9:30 ನಿಮಿಷವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

ಸಮಯ 10 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ಮೂಡಿಬರಲಿದೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಇದೇ ದಿನಾಂಕ 25, 26, 27 ಹಾಗೂ 28ರಂದು ನಿಮ್ಮ ಅಚ್ಚುಮೆಚ್ಚಿನ ಧಾರವಾಡ ಆಕಾಶವಾಣಿ ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25, 26ರಂದು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿಬರಲಿದೆ ನೇರ ಕಾರ್ಯಕ್ರಮ. ಮಧ್ಯಾಹ್ನ 12:05 ದಿಂದ 1 ಗಂಟೆಯವರೆಗೆ

0: ದಿನಾಂಕ 27 ಹಾಗೂ 28ರಂದು ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ. ದೂರದ ಶ್ರೋತೃಗಳಿಗೂ ಕೃಷಿ ಮೇಳ 2026ರ ಸಂಭ್ರಮವನ್ನ ನಿಮ್ಮವರೆಗೆ ತಲುಪಿಸುತ್ತಿದೆ ನಿಮ್ಮ ಮೆಚ್ಚಿನ ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಕೃಷಿ ಮೇಳವನ್ನು ದಯವಿಟ್ಟು ಎಲ್ಲಾ ರೈತ ಬಾಂಧವರು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರು, ಜೊತೆಗೆ ಕೃಷಿಯಲ್ಲಿ ತೋರಿಸಿಕೊಡ್ಬೇಕು ಅಂತ ಇಚ್ಛೆ ಪಟ್ಟಂತಹ ಜನರು ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲಿ. ಉತ್ತರ ಕರ್ನಾಟಕದ ರೈತರ ಜಾತ್ರೆ ಅಂತ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ಹಮ್ಮಿಕೊಂಡಿರುವ ಕೃಷಿ ಮೇಳಕ್ಕೆ ಆಗಮಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸಹ ವಿನಂತಿಸಿಕೊಳ್ತೀನಿ.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ. ತಪ್ಪದೇ ಕೇಳಿ ಕೃಷಿ ಮೇಳ 2026ರ ಸಂಭ್ರಮವನ್ನ ಪಡೆದುಕೊಳ್ಳಿ.
3: ಗೀತಚಂದ್ರಿಗೆ ಕಾರ್ಯಕ್ರಮದಲ್ಲಿ ಮುಂದೆ ಕೇಳೋಣ ಮೊಹಮ್ಮದ್ ರಫಿಯವರ ಕಂಠಸಿರಿಯಲ್ಲಿ ಚೌದ್ವಿನ್ ಕಾ ಚಾಂದ್ ಚಿತ್ರದ ಗೀತೆಯನ್ನು.

0: ಒಡೆಯ.
1: ಶ್ರೋತೃ ಬಾಂಧವರೇ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯೋ ಕೃಷಿ ಮೇಳ 2026 ಇದೇ ದಿನಾಂಕ 25-28 ತನಕ
0: ಹಿಡಿಯುತ್ತ ನಡೆಮುಂದು ಧರ್ಮವೇ ನಿಲ್ಲೋದು ಎಂದೆಂದು.
1: ಸಶಕ್ತ ಮಹಿಳೆ, ಸುಸ್ಥಿರ ಕೃಷಿ ಅನ್ನೋದು ಈ ಸಲದ ಘೋಷವಾಕ್ಯ. ಎಲ್ಲ ರೈತ ಬಾಂಧವರು ಹಾಗೂ ಕೃಷಿ ವಿಷಯಾಸಕ್ತರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳ್ರಿ ಅನ್ನೋ ವಿನಂತಿ. ಇದೇ ದಿನಾಂಕ 25-28 ತನಕ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗ ಕೃಷಿ ಮೇಳ 2026.
2: ಸರ್ವರಿಗೂ ಆದರದ ಸ್ವಾಗತ,
1: ಸುಸ್ವಾಗತ.

0: ಕೆಲಸವು.
1: ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಇದೇ ದಿನಾಂಕ 25, 26, 27 ಹಾಗೂ 28ರಂದು ನಿಮ್ಮ ಅಚ್ಚುಮೆಚ್ಚಿನ ಧಾರವಾಡ ಆಕಾಶವಾಣಿ ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25, 26ರಂದು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿಬರಲಿದೆ ನೇರ ಕಾರ್ಯಕ್ರಮ. ಮಧ್ಯಾಹ್ನ 12:05 ದಿಂದ 1 ಗಂಟೆಯವರೆಗೆ

0: ದಿನಾಂಕ 27 ಹಾಗೂ 28ರಂದು ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ. ದೂರದ ಶ್ರೋತೃಗಳಿಗೂ ಕೃಷಿ ಮೇಳ 2026ರ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನಿಮ್ಮ ಮೆಚ್ಚಿನ ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಕೃಷಿ ಮೇಳವನ್ನು ದಯವಿಟ್ಟು ಎಲ್ಲಾ ರೈತ ಬಾಂಧವರು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರು, ಜೊತೆಗೆ ಕೃಷಿಯಲ್ಲಿ ತೊಡಸ್ಕೊಡ್ಬೇಕು ಅಂತ ಇಚ್ಛೆ ಪಟ್ಟಂತಹ ಜನರು ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲಿ. ಉತ್ತರ ಕರ್ನಾಟಕದ ರೈತರ ಜಾತ್ರೆ ಅಂತ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ಹಮ್ಮಿಕೊಂಡಿರುವ ಕೃಷಿ ಮೇಳಕ್ಕೆ ಆಗಮನಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸಹ ವಿನಂತಿಸಿಕೊಳ್ತೀವಿ.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ. ತಪ್ಪದೇ ಕೇಳಿ ಕೃಷಿ ಮೇಳ 2026ರ ಸಂಭ್ರಮವನ್ನ ಪಡೆದುಕೊಳ್ಳಿ.
3: ಸಮಯ 10:45. ಗೀತೆ ಚಂದ್ರಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ ಕೇಳೋಣ. ಬೇಮಿಸಾಲ್ ಚಿತ್ರದ ಗೀತೆಯನ್ನು

0: ಪಡೆಯ.
1: ಶ್ರೋತೃ ಬಾಂಧವರೇ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯೋ ಕೃಷಿ ಮೇಳ 2026 ಇದೇ ದಿನಾಂಕ 25-28 ತನಕ.
0: ಗಿಲ ಹಿಡಿಯುತ್ತ ನಡೆ ಮುಂದು ಧರ್ಮವೇ ನಿಲ್ಲೋದು ಎಂದೆಂದು.
1: ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಅನ್ನೋದು ಈ ಸಲದ ಘೋಷವಾಕ್ಯ. ಎಲ್ಲ ರೈತ ಬಾಂಧವರು ಹಾಗೂ ಕೃಷಿ ವಿಷಯಾಸಕ್ತರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳ್ರಿ ಅನ್ನೋ ವಿನಂತಿ. ಇದೇ ದಿನಾಂಕ 25-28 ತನಕ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗ ಕೃಷಿ ಮೇಳ 2026.
2: ಸರ್ವರಿಗೂ ಆದರದ ಸ್ವಾಗತ,
1: ಸುಸ್ವಾಗತ.

अरे तो लो भैया हम अपने पैरों के ऊपर खड़े हो गए और मिला ली है।

0: पग घुंघरू बांध भी रनाची
1: ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೂ ಕೇಳಿದಿರಿ.

ಆಕಾಶವಾಣಿ ಬೆಂಗಳೂರು. ಸಮಯ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸುಮಾ ಮುತಾಲೇಕ್, ಕೆಎಂ ಕುಸುಮಾ ಮತ್ತು ಸಂಗಡಿಗರಿಂದ ದೇವರ ನಾಮಗಳು ಪ್ರಸಾರವಾಗಲಿದೆ. 6:30 ಚಿಂತನ, ಹೊನ್ನಪ್ಪ ಕರೆಕನ್ನಮ್ಮನವರ್ ಅವರಿಂದ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಪ್ರತಿಮಾ ಆತ್ರೇಯ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 9:45 ಗಾನಗಂಗೆ. 10:30 ಸುನೇರೆ ಪಲ್. 11:00 ಸವಿ ನೆನಪು. ಮಧ್ಯಾಹ್ನ 12:05 ಕೃಷಿ ಮೇಳ ಕುರಿತು ನೇರ ಪ್ರಸಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಜ್ಞಾನ ವಿಶ್ವವಿದ್ಯಾನಿಲಯ ಧಾರವಾಡ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಅಗ್ರಿ ಉಡಾನ್ ಯೋಜನೆ ಕುರಿತು ಮಾತನಾಡುತ್ತಾರೆ ರೂಪಾಗೌಡ. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:30 ಚಿತ್ರಗೀತೆಗಳು. 1:40 ಸೇವಾ ಸಂಕಲ್ಪ ಅಭಿಯಾನ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು. 2:40 ಗಾಂಧಿ ಸ್ಮೃತಿ. ಇನ್ನು ಸಂಜೆ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳು ಹೀಗಿವೆ. 5:30 ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಿ ಬಿಕೆ ಸುಮತಿ. ಸಂಜೆ 6:30 ಅವಲೋಕನ. 6:50 ಹೆಲೋ ಕೃಷಿರಂಗ. ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುತ್ತಾರೆ ಶ್ರೀ ಕೆಂಪೇಗೌಡ ಹೆಚ್. ಜಂಟಿ ಕೃಷಿ ನಿರ್ದೇಶಕರು ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣೆ ಮತ್ತು ಶ್ರೀ ರಾಮೇಗೌಡ ಸಹಾಯಕ ಕೃಷಿ ನಿರ್ದೇಶಕರು ಸಸ್ಯ ಸಂರಕ್ಷಣೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ನಂತರ 7:20 ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಕುಮಾರಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಬಿತ್ತರಗೊಳ್ಳಲಿವೆ.

ಸಂಜೆ 7:45ಕ್ಕೆ ಸಿರಿಗಂಧ, ರಾತ್ರಿ 9:15ಕ್ಕೆ ಎನ್ಆರ್ ವಿನಯ್ ಕುಮಾರ್ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 9:30ಕ್ಕೆ ಕರೆಂಟ್ ಅಫೇರ್ಸ್, ರಾತ್ರಿ 10:00ಗೆ ಏಷ್ಯನ್ ಗೇಮ್ಸ್ 2026ರ ದಿನದಾಟದ ಮುಖ್ಯಾಂಶಗಳು ಮುಡಿಬರುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ನಂತರ ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೆ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದ್ದಿರಿ.